ಶುಭೋದಯ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 8ನೇ ದಿನ, ಅಂದರೆ 2026 ಇಸವಿ ಮೇ ತಿಂಗಳ 29ನೇ ತಾರೀಖು ಶುಕ್ರವಾರ. ಈಗ ಸಮಯ ಸರಿಯಾಗಿ 5:58:50. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಇಂದು ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಲೋಕೇಶ್ ಅವರಿಂದ ಕಾರ್ಯಕ್ರಮ, ಚಿತ್ರದುರ್ಗ ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿಗೀತೆ, 6:45 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳನ್ನು ಆಲಿಸುವಿರಿ, 7:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 7:50 ಚಿತ್ರಗೀತೆಗಳನ್ನು ಆಲಿಸುವಿರಿ. ಇಂದು ಬೆಳಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಆಕಾಶಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಸಹಾಯಕ ಇಂಜಿನಿಯರ್ ಧರಪ್ಪ ಶೆಟ್ಟಪ್ಪ ಹಡಪದ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150ರ ಸಂಭ್ರಮ ಆಚರಣೆ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ನಾಯಕ ಎಕೆ ಶಂಕರ್ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 9:30 ಗಾನಗಂಗೆ, 10:30 ಸೊನೆಹೆರೇಪಲ್, 11:00 ಸವಿ ನೆನಪು, 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ನೀರಜ ಕಾರಟಗಿ. ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಅಂಡವಾಯು ಅಥವಾ ಹರ್ನಿಯಾ ಈ ಕುರಿತು

0: ಡಾಕ್ಟರ್ ಸುಶ್ರುತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿಪಥ. ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. ಏನು ಸಂಜೆಯ ಪ್ರಸಾರದಲ್ಲಿ 5:30 ಗೆರ್ಮೇಟ್, 6:15 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ. 6:30 ಅವಲೋಕನ. 6:51 ಕೃಷಿರಂಗದಲ್ಲಿ ಮೀನು ಕೃಷಿಯಲ್ಲಿ ಮೀನಿನ ಆಹಾರ ಮತ್ತು ನಿರ್ವಹಣೆ, ಈ ಕುರಿತು ಡಾಕ್ಟರ್ ಅಮೋಘ ಕೆಆರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ. 8:30 ಭಾರತದ ಘನತೆವಿತ್ತ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ದಾವಣಗೆರೆ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿರುವ ಕುರಿತ ಬಾನುಲಿ ವರದಿ ಮೂಡಿಬರಲಿದೆ. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 9:15 ಭಾವಗೀತೆ. 9:30 ಕರೆಂಟ್ ಅಫೇರ್ಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಗೀತಚಂದ್ರಿಕೆ. ಇವಿಷ್ಟು ನಿಲಯದ ಇಂದಿನ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Renu Kataria. Prime Minister Narendra Modi met the representatives of the Tribal Security Forum in New Delhi yesterday. In a social media post, Mr. Modi said their dedication to the tribal community is truly commendable. He stated that during the meeting, meaningful discussions were held on various topics related to the development of tribal communities and their empowerment. Union Home Minister Amit Shah held a meeting yesterday to review preparations for the Commonwealth Games and proposed Olympics to be hosted in Ahmedabad. Union Sports Minister Mansukh Mandaviya, Gujarat Chief Minister Bhupendra Patel, Deputy Chief Minister Harsh Sanghvi and senior officials were present at the meeting. In a social media post, Mr. Shah said, Modi government is expanding world-class sports infrastructure and state-of-the-art training facilities in India. He said, keeping in mind the proposed world-class sporting events in Ahmedabad, sports facilities are being developed in accordance with global standards. Ahmedabad would be hosting the 2030 Commonwealth Games and has officially submitted a bid for the 2036 Olympics. The National Testing Agency, NTA, has released revised examination dates and admit cards for the Common University Entrance Test Undergraduate CUET UG 2026 examinations for admission to programs across central and participating universities. The examinations will now be conducted on the 31st of this month and 6th and 7th of next month. The examination, which was scheduled for yesterday, was rescheduled due to Eid ul-Azha. NTA said that admit cards for candidates appearing for the test on Sunday can be downloaded from the official website of NTA, cuet.nta.nic.in. The CBI has arrested Giribala Singh in the Trisha Sharma death case. Giribala is Trisha's mother-in-law and a retired district and sessions judge. The arrest was made in Bhopal yesterday. Earlier, a CBI team questioned and searched Giribala's home for nearly 7 hours, following which she was arrested. Air India has extended suspension of its flights to Israel till July end amid continued geopolitical uncertainties in West Asia. The airlines had earlier suspended flight operations on Tel Aviv-Delhi route till June end. A senior Air India official said that flights have been further suspended, keeping in mind the geopolitical situation in the region. In the wake of the West Asia conflict, airlines have been facing multiple headwinds, including costlier fuel and airspace curbs, which pushed up their operational costs. Vice President C.P. Radhakrishnan will undertake a 3-day visit to Karnataka, Goa and Kerala beginning today. The Vice President will attend the global celebration marking 45 years of the Art of Living Foundation in Bengaluru, Karnataka today. Later in the day, he will attend the platform

ಸಮಯ ಸರಿಯಾಗಿ 6:10. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಪುರಂದರದಾಸರ ಒಂದು ಕೀರ್ತನೆ, ಹಾಡಿದ್ದಾರೆ ದೀಪ್ತಾ ಮಂಜುನಾಥ್. ಬಂದ ನೋಡಿ ಗೋವಿಂದ ಕೃಷ್ಣ, ಬಂದ ನೋಡಿಯೇ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
2: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಶುಭೋದಯ ಕರ್ನಾಟಕ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಪುರಂದರ ದಾಸರ ಒಂದು ಕೀರ್ತನೆ. ಆರೇನ ಮಾಡುವರು ಆರಿಂದಲೇನಹುದು, ಪೂರ್ವ ಜನ್ಮದ ಕರ್ಮ ವಿಧಿವಿನ್ನ ಬಿಡದು. ಹಾಡಿದ್ದಾರೆ ದೀಪ್ತಾ ಮಂಜುನಾಥ್.

ಇನ್ನು ಮುಂದೆ ಕೇಳಿ ಘನಮಠ ಶಿವಯೋಗಿ ಅವರ ಒಂದು ವಚನ, ಬಸವರಾಜ್ ರಾಜಗುರು ಅವರ ಸ್ವರದಲ್ಲಿ. ನಿಗಮವೆನ್ನುತ್ತ ಸ್ವಾಮಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡಾಕ್ಟರ್ ವಿದ್ಯಾಭೂಷಣ್ ಅವರ ಸ್ವರದಲ್ಲಿ ಒಂದು ದೇವಿ ಸ್ತುತಿ. ಶ್ರೀ ಸರ್ವಾಂಗ ಸುಂದರಿ ಗೌರಿ ಕೃಪಾಕರಿ ದಯಾಕರಿ.

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ ಡಾಕ್ಟರ್ ಲೋಕೇಶ್ ಅವರಿಂದ.
1: ಅನುಭಾವಿಗಳೊಬ್ಬರು ತಮ್ಮೊಂದಿಗಿನ ಅನುಸಂಧಾನಿಗಳಿಗೆ ಒಂದು ಕಿವಿಮಾತನ್ನು ಹೇಳುತ್ತಿದ್ದರು. ನಿಮ್ಮ ವಿಚಾರಗಳನ್ನು ಕನಸುಗಳನ್ನು ನೀವು ಹೇಳುವುದಿದ್ದರೆ ಯುವಕರಿಗೆ ಹೇಳಿ, ಮಧ್ಯವಯಸ್ಕರಿಗೆ ವೃದ್ಧರಿಗೆ ಹೇಳಬೇಡಿ, ಅದು ಅಪ್ರಯೋಜಕ. ಜೀವನ ಸಂಧ್ಯಾಕಾಲದಲ್ಲಿರುವ ವೃದ್ಧರು ಹರಿದ ಗೋಣಿಲವಿದ್ದಂತೆ, ಅವರಿಗೆ ಹೇಳಿದ ಒಂದೂ ಮಾತು ಉಳಿಯುವುದಿಲ್ಲ, ಎಲ್ಲ ಸೋರಿ ಹೋಗುತ್ತದೆ. ಇನ್ನು ಮಧ್ಯವಯಸ್ಕರದು ತುಂಬಿದ ಚೀಲ, ಬೇಕಾದದ್ದು ಬೇಡವಾದ್ದರಿಂದ ಅದು ತುಂಬಿ ಹೋಗಿದೆ. ನೀವು ಮತ್ತೆ ತುಂಬಲೆತ್ನಿಸಿದರೆ ಅದು ಹೊರಚೆಲ್ಲುತ್ತದೆ, ಇದೂ ಅಪ್ರಯೋಜನವೇ. ಇನ್ನುಳಿದ ಯುವಕರದ್ದು ಖಾಲಿ ಚೀಲ, ಅದರಲ್ಲಿ ನೀವು ಎಷ್ಟು ಸುವಿಚಾರ ಹೇಳಿದರೂ ತುಂಬುತ್ತದೆ. ಅವರನ್ನು ಗುರಿಯಾಗಿರಿಸಿಕೊಂಡು ನೀವು ಕಾರ್ಯಪ್ರವೃತ್ತರಾಗಿರಿ ಎನ್ನುತ್ತಿದ್ದರು. ಈ ಮಾತಿನ ಹಿಂದಿರುವ ಸೂಕ್ಷ್ಮತೆಯನ್ನು ಗಮನಿಸಿದರೆ ಇದು ಎಷ್ಟೊಂದು ಸತ್ಯ ಎಂದೆನಿಸುವುದಿಲ್ಲವೇ? ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಬೇಕಾದದ್ದನ್ನೋ ಬೇಡವಾದದ್ದನ್ನೋ ತನ್ನ ಸ್ಮೃತಿಕೋಶದಲ್ಲಿ ತುಂಬಿಕೊಳ್ಳುವ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಲೇ ಬಂದಿದ್ದಾನೆ. ಅದು ಅವನ ಅಭಿರುಚಿ ಮತ್ತು ಸಂಸ್ಕಾರದಿಂದ ಆಗುವ, ಅದರಿಂದ ತುಂಬಿ ಹೋಗಿರುವ ಭಂಡಾರ. ಈ ಭಂಡಾರದಲ್ಲಿ ರತ್ನವಿದೆಯೋ, ಮುತ್ತು ಹವ ಪಚ್ಚೆ ಏನಿದೆಯೋ ಎಂಬುದನ್ನು ತಿಳಿಯಬೇಕಾದರೆ ಅವನು ಬಾಯ್ಬಿಡಬೇಕಷ್ಟೇ. ಅವನು ಮಾತಾಡತೊಡಗಿದನೆಂದರೆ ಅವನ ವ್ಯಕ್ತಿತ್ವ ಅಭಿವ್ಯಕ್ತಗೊಳ್ಳುತ್ತಿರುತ್ತದೆ. ಬಹುತೇಕ ತನಗೆ ತನ್ನ ಸಮಾಜಕ್ಕೆ ಪೂರಕವಾಗದ ಎಷ್ಟೋ ವಿಚಾರಗಳನ್ನು ತಲೆಯ ತುಂಬ ತುಂಬಿಕೊಂಡಿರುತ್ತಾರೆ. ಸ್ಮಶಾನದಲ್ಲಿ ಹೂತು ಹಾಕಲು ಯೋಗ್ಯವಾದ ವಿಚಾರಗಳನ್ನು ಅವನು ತನ್ನ ಸ್ಮೃತಿಕೋಶದಲ್ಲಿ ಸಮಾಧಿ ಮಾಡಿಕೊಂಡಿರ್ತಾನೆ. ಅವು ಆಗಾಗ ಗಹಗಹಿಸುತ್ತಿರುತ್ತವೆ, ನಾರುತ್ತಿರುತ್ತವೆ, ಗಬ್ಬು ವಾಸನೆಯನ್ನು ಹೊಡೆಸುತ್ತಿರುತ್ತವೆ. ಅದನ್ನವರು ಅಮೂಲ್ಯವೆಂದೇ ಭಾವಿಸಿ ಕಾಪಾಡಿಕೊಂಡಿರುತ್ತಾರೆ. ಪಕ್ಕದ ಮನೆಯವನು ಯಾರೋ ಒಬ್ಬಳೊಂದಿಗೆ ನಕ್ಕನೆಂದು, ರಾತ್ರಿ ತಡವಾಗಿ ಬರುತ್ತಾನೆಂದು, ಅವನು ಜಾಸ್ತಿ ಗೊರಕೆ ಹೊಡೆಯುತ್ತಾನೆಂದು ಪುಂಕಾನುಪುಂಕ ವಿಚಾರಗಳು ಸ್ಪರ್ಧೆಗಳಿದು ಹೊರಬರುತ್ತಿರುತ್ತವೆ. ಇದರಿಂದ ಏನು ಪ್ರಯೋಜನ? ಇಂಥ ವಿಚಾರಗಳ ಹಳವಂಡಗಳಾಗಿ ಎಲ್ಲ ಸ್ಮೃತಿಕೋಶಗಳು ತುಂಬಿ ಹೋಗಿವೆ. ಉತ್ತಮ ವಿಚಾರ, ಉತ್ತಮ ಗುಣ ಸ್ವಭಾವಗಳಿಗೆ ಪೂರಕವಾದದ್ದು ಏನಾದರೂ ಇದೆಯೇ ಎಂದು ನಮಗೆ ನಾವೇ ಆಲೋಚಿಸಿಕೊಳ್ಳಬೇಕಾದ ಎಚ್ಚರ ಬರಬೇಕಾಗಿದೆ. ಇದು ಸಾಮಾನ್ಯರ ವಿಚಾರ ಬಿಡಿ, ಮಹಾಜ್ಞಾನಿಗಳೆನಿಸಿಕೊಂಡವರು ಹೀಗಿರುತ್ತಾರಲ್ಲ ಎಂದು ನೀವನ್ನಬಹುದು. ಮಹಾಜ್ಞಾನಿಗಳೆಂದುಕೊಂಡವರಲ್ಲಿರುವ ಮಹಾದುರಹಂಕಾರವು ಅವರ ಎರಡೂ ಕಿವಿಗಳನ್ನು ಮುಚ್ಚಿಬಿಟ್ಟಿರುತ್ತದೆ. ಈಗಾಗಲೇ ತಾವು ಯಾವ ಗಹನ ವಿಚಾರಗಳನ್ನು ತುಂಬಿಕೊಂಡಿದ್ದಾರೋ ಅದಕ್ಕಿಂತ ಘನವಾದದ್ದು ಬೇರೆ ಯಾವುದೂ ಇಲ್ಲವೆನ್ನುವ ಪೂರ್ವಗ್ರಹವು ಅವರ ವಿವೇಚನೆಯ ಬಾಗಿಲನ್ನೇ ಮುಚ್ಚಿಬಿಟ್ಟಿರುತ್ತದೆ. ಯಾರು ಏನೇ ಹೇಳಿದರೂ ಅದು ಅವರ ಸ್ಮೃತಿಕೋಶಕ್ಕೆ ಹೋಗುವುದಿಲ್ಲ. ವಿವೇಚನಾ ರಂಗಶಾಲೆಯಲ್ಲಿ ಮಂಥನವೆಂಬ ನಾಟಕವೂ ಸಂಭವಿಸುವುದಿಲ್ಲ. ಲೋಕಪ್ರಳಯವಾದರೂ ವಿಚಾರಗಳ ತೊತ್ತಿನತನವನ್ನು ಬಿಟ್ಟುಕೊಟ್ಟಿರುವುದಿಲ್ಲ. ಹಾಗೆಯೇ ವಿಚಾರ ಮಾಡೋಣ. ಎಷ್ಟೋ ವರ್ಷಗಳಿಂದ ನಮ್ಮಲ್ಲಿ ಭದ್ರವಾಗಿ ಕುಳಿತಿರುವ ವಿಚಾರಗಳ ಬುಡ ಅಲುಗದೆ ಹೇಗೆ ಮತ್ತು ಯಾಕೆ ಕುಳಿತಿದ್ದಾವೆಂದು, ಮತ್ತು ಅದರಿಂದ ನಮಗಾಗಿರುವ ಲಾಭವೇನು, ನಮಗೆ ದೊರೆತಿರುವ ಬೆಳಕೇನು, ಬೆಳಕನ್ನು ಒದಗಿಸುವಷ್ಟು ಪ್ರಬಲವಾದ ವಿಚಾರಗಳೇ ಅವು. ಕೆಎಸ್ ನರಸಿಂಹಸ್ವಾಮಿಯವರು ತಮ್ಮ ಒಂದು ಪದ್ಯದಲ್ಲಿ, ತಳವಿರದ ಗೂಡೆಗಳು, ತಿರುಪಿರದ ಲಾಂದ್ರಗಳು, ಹರಿದ ತೊಟ್ಟಿಲು, ಒನಕೆ, ಇವುಗಳದೇ ಮೆರವಣಿಗೆ, ಸರಕು ಸುಮ್ಮನೆ ಭಾರ ಎಸೆಯಬಾರದೆ ಹೇಳು ಎನ್ನುತ್ತಾರೆ. ಪ್ರಯೋಜನಕ್ಕೆ ಬಾರದ ಇಂಥ ವಿಚಾರಗಳು ಮನುಷ್ಯನ ಸಾವಿನವರೆಗೂ ಬೆಂಬಿಡದ ಭೂತದಂತೆ ಹಿಂಬಾಲಿಸುತ್ತವೆ. ಮಳೆ ಹೊಯ್ದು ಹೊಸ ನೀರು ಬಂದಂತೆ, ಪಾತ್ರದಲ್ಲಿದ್ದ ಹಳೆಯ ನೀರು ಹೊರಹರಿದು ಹೊಸ ನೀರಿಗೆ ಜಾಗ ಮಾಡಿಕೊಡುತ್ತದೆ. ಗಿಡದಲ್ಲಿ ಅರಳಿ ನಕ್ಕ ಹೂವು ಮರುಗಳಿಗೆ ತನ್ನ ಪಕ್ಕದಲ್ಲರಳೆದ ಮೊಗ್ಗಿಗೆ ದಾರಿ ಮಾಡಿಕೊಡುತ್ತದೆ.

0: ಹೊಸದು ಬಂದಾಗ ಹಳೆಯದು ಕೊಚ್ಚಿ ಹೋಗಲೇಬೇಕೆಂಬ ಸತ್ಯವನ್ನು ಪ್ರಕೃತಿಯೇ ಸಾರಿ ಹೇಳುತ್ತಿದೆ. ಆದರೆ ಮನುಷ್ಯನ ಆಲೋಚನೆಗಳಿಗೆ ಜಡತ್ವ ಬಂದೊದಗಿದೆ. ಇದರಿಂದ ಬಂದೊದಗುವ ಆಪತ್ತಿ ಎಂದರೆ ತಲೆಮಾರುಗಳ ಮಧ್ಯೆ ಸಂಬಂಧದ ಕೊಂಡಿ ಕಳಚಿ ಬೀಳುವುದು. ದೇಶ ದೇಶಗಳ ನಡುವಣ, ಜಾತಿ ಮತ ಧರ್ಮಗಳ ನಡುವಿನ ಸಾಮರಸ್ಯ ಮತ್ತು ಸಹಬಾಳ್ವೆಯ ಕೊಂಡಿ ಕಳಚಿ ಬೀಳುವುದರಿಂದ ನಿರಂತರ ಸಂಘರ್ಷಕ್ಕೆ ಅವಕಾಶವಾಗುತ್ತದೆ. ಸದಾದಳ್ಳುರಿ, ತಳಮಳ, ಖಿನ್ನತೆಗಳಿಂದ ತಲೆಮಾರುಗಳು ನರಳುತ್ತವೆ. ಇನ್ನೊಬ್ಬನ ವಿಚಾರ, ಮತ್ತೊಂದು ಮತದ ನಿಲುವು, ಒಂದು ಗ್ರಂಥದ ತಿಳಿವಿನ ಮೆಟ್ಟಿಲುಗಳನ್ನು ಏರಬೇಕಾದರೆ ಅತ್ಯಂತ ಅಗತ್ಯವಾದ್ದು ವಿನಯ ಮತ್ತು ಗೌರವ. ಹೇಳುವವನ ಬಗೆಗೊಂದು ಗೌರವ ಮತ್ತು ವಿನಯವನ್ನಿಟ್ಟುಕೊಂಡು ಸಂಬಂಧ ಸ್ಥಾಪಿಸಿಕೊಳ್ಳದೆ ಹೋಗುವ ದುರಹಂಕಾರದ ಸ್ಥಿತಿಯಿಂದಾಗಿಯೇ ಎಲ್ಲರ ತಲೆಗಳು ಹಳವಂಡಗಳಾಗುತ್ತಿವೆ. ಅಲ್ಲಿ ಹಂಸ ತೊರೆಗಳು ಅರಳಿ ಆಡಬೇಕೆಂದು ಬಯಸಿದರೆ ಹೇಗೆ ಸಾಧ್ಯ? ಹೆಚ್ಚೆಂದರೆ ಕಪ್ಪೆ, ಚೇಳು, ಹಾವುಗಳು ಪರಸ್ಪರ ಒಂದನ್ನೊಂದು ಹಣಿಯಲು ಯತ್ನಿಸಬಹುದು. ನಮ್ಮ ಸ್ಮೃತಿಕೋಶಗಳು ಹೀಗಾಗಬೇಕೇ? ನಲ್ಲಿ ನೀರು ಬರುತ್ತಿದೆ, ಕೊಡದಲ್ಲಿ ತುಂಬಿದ ಹಳೆಯ ನೀರನ್ನು ಚೆಲ್ಲಿ ಹೊಸ ನೀರನ್ನು ತುಂಬಿಕೊಳ್ಳೋಣ. ತುಂಬಿಕೊಳ್ಳುವ ಉತ್ಸಾಹ ಜೀವನ ಪೂರ್ತಿ ಹೀಗೇ ಇರಲೆಂದು ಆಶಿಸೋಣ.
1: ಇದುವರೆಗೂ ಡಾಕ್ಟರ್ ಲೋಕೇಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಸಮಯ 6:35. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಸಮೇತನಹಳ್ಳಿ ರಾಮರಾಯರು ಹೆಸರು ಕೇಳಿದಿರಲ್ಲ, ಕನ್ನಡ ಸಾಹಿತ್ಯಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ನೀಡಿದವರು. ಐತಿಹಾಸಿಕ ಸಾಮಾಜಿಕ ಕಾದಂಬರಿಗಳ ಮೂಲಕ ಮನೆ ಮಾತಾಗಿದ್ದರು. ಭೀಷ್ಮ ಸಂಕಲ್ಪ, ನೃತ್ಯ ಸರಸ್ವತಿ, ಯದು ಒಡೆಯ, ಸಿರಿಯಲ ದೇವಿ, ಹೀಗೆ ಅವರ ಕಾದಂಬರಿಗಳ ಹೆಸರೇ ವಿಶಿಷ್ಟ. ಕಥೆ ಕಥಾನಾಟಕಗಳನ್ನು ಅವರು ಬರೆದರು. ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದರು. ಈಗ ಸಮೇತನಹಳ್ಳಿ ರಾಮರಾಯರ ಧ್ವನಿಯನ್ನು ಕೇಳೋಣ.
2: ನನಗೆ ಹುಟ್ಟಿದಂದಿನಿಂದ ಈ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವು ಇತ್ತು. ಅದೇನು ಕಾರಣ ಏನು ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಪ್ರೈಮರಿ ಶಾಲೆಯಲ್ಲಿ ಓದ್ತಾ ಇದ್ದಾಗಲೂ ಕೂಡ ಈ ಕನ್ನಡದ ಪದ್ಯಗಳು, ಕನ್ನಡದಗೆ ಬಗ್ಗೆ ಇದ್ದ ಗದ್ಯಗಳನ್ನು ಓದೋದರಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು. ಅದರಲ್ಲೂ ಹೈಸ್ಕೂಲಿಗೆ ಬಂದ ಮೇಲೆ ನಾನು ಈ ಕನ್ನಡವನ್ನು ಹೆಚ್ಚು ಸಂತೋಷಕ್ಕೆ, ಆತ್ಮಸಂತೋಷಕ್ಕೋಸ್ಕರ ಓದ್ಕೊಳ್ಳೋಕೆ ನಾನು ಆರಂಭ ಮಾಡಿದೆ. ಅದು ಹಾಗೇ ಬೆಳೆದು ಬಂದಾಗ SSLC ಆದ ಮೇಲೆ ಕೆಲಸವಿಲ್ಲದೆ ಅಲೀತಾ ಇರುವಾಗ ಹಳ್ಳಿಗೆ ಹೋದಾಗ ಮೊಟ್ಟ ಮೊದಲಿಗೆ ನಾನು ಆರಂಭ ಮಾಡಿದ್ದು ಕನ್ನಡ ಅಧ್ಯಯನವನ್ನು ಲಕ್ಷ್ಮೀಶಕ ಮೇ ಜೈಮಿನಿ ಕಾವ್ಯ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸನ ಮಹಾಭಾರತ ಇಂಥವುಗಳನ್ನೇ, ರಾಘವಾಂಕ ಇಂಥವುಗಳನ್ನೇ ತೆಗೆದು ಓದಿ ಕೊಂಚ ಅಭ್ಯಾಸ ಮಾಡಿಕೊಂಡು ಆದಮೇಲೆ ಅದಕ್ಕಿಂತ ಇನ್ನು ಹೆಚ್ಚು ಒಲವು ಈ ನಮ್ಮ ಹಿಂದಿನ 1910 ಆದಿಯಲ್ಲಿ ಬಂದ ಉತ್ತರಾರ್ಧದಲ್ಲಿ ಬಂದ ಪಂಪ, ಪೊನ್ನ, ರನ್ನ ಈ ಕವಿಗಳ ಕೃತಿಗಳನ್ನು ಓದಲು ಅಭ್ಯಾಸ ಮಾಡಿದೆ ನಾನು. ಆ ಮಾಡಿದಾಗ ಏನಾಯಿತು, ಇವರು ಇಂಥವದೆಲ್ಲ ಬರೆದಿದ್ದಾರಲ್ಲ, ಹಾಗೆ ನಾನು ಇಂಥದನ್ನು ಯಾಕೆ ಅಭ್ಯಾಸ ಮಾಡಬಾರ್ದು ಅನ್ನೋದು ಒಂದು. ಜೊತೆಗೆ ಇನ್ನೊಂದೇನು, ನಾನು ನವೋದಯದ ಕಾಲದಲ್ಲಿ ಹುಟ್ಟಿದ ಒಂದು ವ್ಯಕ್ತಿ. ಈ ನವೋದಯ ಸಾಹಿತ್ಯದಲ್ಲಿ ನನಗೆ B.M. ಶ್ರೀಕಂಠಯ್ಯನವರು, ಮಾಸ್ತಿ, ಕುವೆಂಪು ಇಂಥವರ ಒಂದು ಕೃತಿಗಳನ್ನು ಓದಿದಾಗ ಅವರು ನನ್ನ ಮೇಲೆ ಉಂಟು ಮಾಡಿದ ಪರಿಣಾಮ ತುಂಬ ದೊಡ್ಡದಾಯಿತು. ಆಗ ನಾನು ಸ್ವಂತವಾಗಿ ಕವಿತ್ವಗಳನ್ನು ಏಕೆ ರಚನೆ ಮಾಡಬಾರ್ದು ಅಂತ ಹೇಳಿ ನಾನು ಆರಂಭ ಮಾಡಿದೆ. ಚಾರಿತ್ರಿಕ ನಾಟಕಗಳ ಬಗ್ಗೆ ಒಲವು ಅಂತ ಹೇಳಿದ್ರೆ, ನಾನು ವೃತ್ತಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ನಲ್ಲ, ಇಲ್ಲಿಂದ ನನಗೆ ಹಾಸನಕ್ಕೆ ವರ್ಗವಾದಾಗ ನಾನು ಬಹಳ ಸಂತೋಷದಿಂದ ಹೋದೆ ಹಾಸನಕ್ಕೆ. ಯಾಕೆಂದರೆ ಹಾಸನದ ಜಿಲ್ಲೆಗೆ ತುಂಬ ಬರೀ ಈ ಹೊಯ್ಸಳರ ಒಂದು ಕೌಶಲ್ಯ, ಅವರ ಒಂದು ಅಂದಿನ ಕಲೆ ಹೇಗಿತ್ತು, ಅಂದಿನ ಒಂದು ಜನಜೀವನ ಹೇಗಿತ್ತು ಅನ್ನೋದು ನಾನೇ ಬೇರೆ ತರಹ ಕಲ್ಪನೆ ಮಾಡಿಕೊಂಡಿದ್ದೆ. ಆ ಸಂತೋಷದಲ್ಲಿ ನಾನು ಅಲ್ಲಿ ಹೋದಾಗ ಅಲ್ಲಿ ನನ್ನ ಮಿತ್ರರು ಜಗನ್ನಾಥು, ಜ್ವಾಲನಯ್ಯ, ಅನಂತರಾಮಯ್ಯ ಇಂಥ ಸ್ನೇಹಿತರು ನನಗೆ ಒಂದು ಕೊಂಚ ಈ ಬರವಣಿಗೆ ಒಲವು ಇದ್ದದ್ರಿಂದ ಅವರೇ ನನ್ನನ್ನು ಕರ್ಕೊಂಡೋಗಿ ಹಾಸನದ ಸುತ್ತಮುತ್ತ ಇದ್ದ ಎಲ್ಲ ಹೊಯ್ಸಳ ಶಿಲ್ಪಗಳನ್ನು ನನಗೆ ತೋರಿಸಿದ್ರು. ಆ ತೋರಿಸ

0: ಇದ್ದಾಗ ನನಗೇನಾಯಿತು, ಆ ಒಂದು ಭವ್ಯ ಲೋಕ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಮೂಡ್ತು. ಮೊದಲಿಗೆ ನಾನು ಈ ಪೌರಾಣಿಕ ಕಾದಂಬರಿ ಪೌರಾಣಿಕ ನಾಟಕಗಳನ್ನು ಬರೆದವನು, ನನ್ನ ಮನಸ್ಸು ನನ್ನ ದಾರಿ ಬೇರೆ ಕಡೆ ಹೋಯಿತು. ಆಗ ಈ ಹೊಯ್ಸಳರ ಕಾಲವನ್ನೇ ಯಾಕೆ ನಾನು ಅಧ್ಯಯನ ಮಾಡಿ ನಾಟಕಗಳನ್ನು ಹೊಸಿಬಾರದು ಅನ್ನೋ ಒಂದು ಪ್ರೇರಣೆ ನನಗಾಯಿತು. ಮಹಾಕಾವ್ಯ ಈ ಶಕುಂತಲೆಯ ಬಗ್ಗೆ ಮಹಾಕಾವ್ಯ ಬಂದಿರೋದು ನಂದು ಒಂದೇ. ಈ ಪದ್ಯದಲ್ಲಿ ನಾನು ಬರಿಬೇಕು ಅಂದರೆ ನನಗೆ ಶಕುಂತಲೆಯ ವ್ಯಕ್ತಿತ್ವ ನನ್ನ ಮನಸ್ಸನ್ನು ಬಹಳ ಆಕರ್ಷಣೆ ಮಾಡಿತು. ಅದೇ ರೀತಿ ದುಷ್ಯಂತನ ವ್ಯಕ್ತಿತ್ವವು ನನಗೆ ಆಕರ್ಷಣೆ ಮಾಡಿತು. ನನಗೆ ಸಂಸ್ಕೃತ ಬರದೇ ಇದ್ದರೂ ಕೂಡ ಬಸವಪ್ಪನವರ ಕಾಳಿದಾಸ, ಆಮೇಲೆ ಕರಿಬಸವಪ್ಪನವರ ಟ್ರಾನ್ಸ್ಲೇಷನ್ನು, ಅವರು ಅದಕ್ಕೆ ಬರೆದಿದ್ದ ಉಪೋದ್ಘಾತ, ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಕೊಂಚ ಕೊರೆ ಕಂಡು ಬಂತು. ಇವರ ವ್ಯಕ್ತಿತ್ವದಲ್ಲಿ ಕೊಂಚ ಕೊರೆ ಕಂಡು ಬಂದದ್ದರಿಂದ ಅದನ್ನು ನಾನು ನನ್ನ ಅಭಿಪ್ರಾಯದಲ್ಲಿ ಅವರನ್ನು ಹೇಗೆ ಉದಾತ್ತೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿಸಿಕೊಂಡಾಗ ಒಂದು ಸಣ್ಣ ಒಂದು 20 ಪುಟದಲ್ಲಿ ಮುಗಿಸಬೇಕು ಅಂತ ಆರಂಭ ಮಾಡಿದೆ, ಯಾವುದು ಈ ಶಕುಂತಲಾ ಮಹಾಕಾವ್ಯನ. ಆದರೆ ಅದು ನನ್ನ ಕೈಮೀರಿ ಹೋಯಿತು. ಆಕಾಶದಲ್ಲಿ ಒಂದು ಹಕ್ಕಿನ ಹಾರಾಟಕ್ಕೆ ಬಿಟ್ಟರೆ ಅದು ಎಲ್ಲಿಂದ ಎಲ್ಲಿಗೋ ಹೋಗಿ ಬೀಳೋ ಹಾಗೆ ನಾನು ಬರೆಯೋಕೆ ಆರಂಭ ಮಾಡಿದ್ಮೇಲೆ ಅದು ಬೆಳೆತು ಸುಮಾರು 600-700 ಪುಟಗಳಷ್ಟು ಮುಂದುವರಿಸ್ಕೊಂಡು ಹೋಯಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಸಮೇತನಹಳ್ಳಿ ರಾಮರಾಯರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಸಮಯ ಸರಿಯಾಗಿ 6:45 ಆಕಾಶವಾಣಿ. ಈಗ ಒಂದು ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ. ಮರುಜನ್ಮ ಪಡೆದು ಬರಬೇಕು ಮತ್ತೆ ಈ ಭರತ ಭೂಮಿಯಲ್ಲಿ.

0: ಸಮಯ 6:45 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
2: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್, ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದ್ದು.
3: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಜನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845454395.
2: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ

0: ಕೊಡೋರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972622390 ಮತ್ತೊಂದು
1: 9845450395.
2: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
3: ಸಮಯ 6:50 ಆಕಾಶವಾಣಿ ರೈತರಿಗೆ ಸಲಹೆ.
4: ಉತ್ಕೃಷ್ಟ ಗುಣಮಟ್ಟದ ಮಾಗಿನ ಕಾಯಿಗಳನ್ನು ಗಿಡದಿಂದ ಕತ್ತರಿಸಿ ಸೊನೆಯನ್ನ ಪೂರ್ತಿ ಸೋರುವಂತೆ ಮಾಡಿ ಕಾಯಿಗಳನ್ನು 5 ಗ್ರಾಂ 1 ಲೀಟರ್ ನೀರಿನಲ್ಲಿ ಸಾಬೂನು ಮಿಶ್ರಿತ ನೀರಿನೊಂದಿಗೆ ಚೆನ್ನಾಗಿ ತೊಳೆದು ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೋನೇಟ್ ನಂತರ ಸ್ವಚ್ಛ ನೀರಿನಲ್ಲಿ ತೊಳಿಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಕಾಯಿಗಳ ಮೇಲಿರುವ ಕೀಟ ಅಥವಾ ಮೊಟ್ಟೆಗಳ ಬಾಧೆಯನ್ನು ತಪ್ಪಿಸುವುದಲ್ಲದೆ ಹಣ್ಣಿನ ಬಣ್ಣ ಮತ್ತು ಹೊಳಪನ್ನು ಹೆಚ್ಚಿಸಿದಂತಾಗುತ್ತೆ. ಇದರ ನಂತರ 2 ಮಿಲಿಲೀಟರ್ ಇಥಿಲೀನ್ ಮಿಶ್ರಣದಲ್ಲಿ 3-5 ನಿಮಿಷಗಳ ಕಾಲ ಚೆನ್ನಾಗಿ ಅದ್ದಿ ನಂತರ 20-240 ಸೆಂಟಿಗ್ರೇಡ್ ಉಷ್ಣಾಂಶವಿರುವ ಕೊಠಡಿಯಲ್ಲಿ ಸಮಾನಾಂತರವಾಗಿ ಹರಡಿ ಸುಮಾರು 25 ಗಂಟೆಗಳ ಕಾಲ ಇಡಬೇಕಾಗತ್ತೆ. ವೇಪರ್ ಹೀಟ್ ಟ್ರೀಟ್ಮೆಂಟ್, ಈ ವಿಧಾನ ಮುಖ್ಯವಾಗಿ ರಫ್ತು ಯೋಗ್ಯ ಮಾವಿನ ತಳಿಗಳಿಗೆ ಅನುಸರಿಸಲಾಗುತ್ತೆ. ಈ ತಳಿಗಳನ್ನು ಜಪಾನ್, ಆಸ್ಟ್ರೇಲಿಯಾ, USA ಮತ್ತು ನ್ಯೂಜಿಲ್ಯಾಂಡ್ ದೇಶಗಳಿಗೆ ರಫ್ತು ಮಾಡಲಾಗುವುದು. ಹೀಗೆ ರಫ್ತು ಮಾಡುವಾಗ ಬಹಳ ದಿವಸಗಳಾಗೋದ್ರಿಂದ ಹಣ್ಣಿನ ಮೇಲಿರುವ ಕೀಟಗಳು ಮತ್ತು ಸಣ್ಣ ಮೊಟ್ಟೆಗಳು ಮಾವಿನ ಹಣ್ಣೊಳಗೆ ನುಸುಳಿ ಹಣ್ಣುಗಳನ್ನು ಹಾಳು ಮಾಡ್ತವೆ. ಈ ವಿಧಾನ ರಾಸಾಯನಿಕವಲ್ಲದೆ ಮಾವಿನ ಹಣ್ಣುಗಳ ಮೇಲೆ ಇರುವ ಕೀಟಗಳ ಮೊಟ್ಟೆಗಳನ್ನು ಸಣ್ಣ ಸಣ್ಣ ಹುಳುಗಳನ್ನು ಕೊಲ್ಲಬಹುದಲ್ಲದೆ ಹಣ್ಣಿನ ಹೊಳಪನ್ನು ಹೆಚ್ಚಿಸುತ್ತೆ. ಕುದಿಸಿದ ನೀರಿನ ಹವೆಯ 480 ಸೆಂಟಿಗ್ರೇಡ್ 1 ಗಂಟೆ ಉಪಯೋಗ ಮಾಡೋದ್ರಿಂದ ಇದು ಬಹಳ ಪ್ರಮುಖವಾಗಿರುತ್ತೆ. ಈ ವಿಧಾನವನ್ನು MSAAMB ಮತ್ತು ಅಪೆಡಾ ಸಂಸ್ಥೆಗಳ ಸಹಯೋಗದೊಂದಿಗೆ ಪ್ರಪ್ರಥಮವಾಗಿ ಮುಂಬೈಯ ಕೃಷಿ ಉತ್ಪನ್ನ ಮಾರುಕಟ್ಟೆಯ VHT ಘಟಕದಲ್ಲಿ ಮಾಡಲಾಗುತ್ತಿದೆ. ಇದರ ಉಪಯೋಗವನ್ನು ರಫ್ತು ಮಾಡುವವರು ಪಡೆದುಕೊಳ್ಳಬಹುದಾಗಿದೆ. ಇರೇಡ್ರಿಯೇಷನ್ ಅಥವಾ ವಿಕಿರಣ ಚಿಕಿತ್ಸೆಯ ಮೂಲಕ ಹಣ್ಣನ್ನು ಮಾಡುವುದು ಏನೆಂದರೆ ಹಣ್ಣಾಗುವುದನ್ನು ವಿಳಂಬ ಮಾಡೋದು, ಕ್ರಿಮಿಗಳ ಬಾಧೆಯಿಂದ ತಪ್ಪಿಸೋದು ಮತ್ತು ಹಣ್ಣು ಹಾಳು ಮಾಡುವಂತಹ ಸೂಕ್ಷ್ಮಾಣುಜೀವಿಗಳ ಉತ್ಪತ್ತಿ ಆಗದಂತೆ ತಡೆಯುವುದು ಆಗಿರುತ್ತೆ. ಮಾವಿಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಗಾಮಾ ಕಿರಣಗಳನ್ನು ಹಾಯಿಸಲಾಗುತ್ತೆ. ಅಮೆರಿಕ ದೇಶಕ್ಕೆ ಮಾಡುವ ಪೂರ್ವದಲ್ಲಿ ಮಾವಿಗೆ ಪ್ರದೀಪನ ಚಿಕಿತ್ಸೆ ನೀಡುವುದು ಕಡ್ಡಾಯ. ಇನ್ನು ಹಣ್ಣುಗಳ ವರ್ಗೀಕರಣ, ಮಾವಿನಕಾಯಿಗಳನ್ನು ವರ್ಗೀಕರಿಸುವ ಸಿಬ್ಬಂದಿ ಎಲ್ಲ ಶುಚಿತ್ವ ಕಾಪಾಡಿಕೊಳ್ಬೇಕು. ಕೈಗೆ ರಬ್ಬರ್ ಗ್ಲೌಸನ್ನು, ತಲೆಗೆ ಟೋಪಿ, ಮೈ ಮೇಲೆ ಗೌನ್ ಹಾಕಿರಬೇಕು. ವರ್ಗೀಕರಿಸುವ ಕೋಣೆಯಲ್ಲಿ ಪ್ರವೇಶಿಸುವ ಮುನ್ನ ಕೈಕಾಲು ಸ್ವಚ್ಛವಾಗಿ ತೊಳೆದು ಪ್ರವೇಶ ಮಾಡಬೇಕು. ಕೆಲಸಗಾರರು ಒಡವೆ, ಸುಗಂಧ ದ್ರವ್ಯ ಬಳಸಿಕೊಡೋದು. ಕೆಲಸ ಮಾಡುವಾಗ ಧೂಮಪಾನ, ಚಹಾಪಾನ ಮಾಡಲೇಬಾರದು. ಹಣ್ಣುಗಳನ್ನು ಅವುಗಳ ಗಾತ್ರಕ್ಕನುಗುಣವಾಗಿ ವಿಂಗಡಿಸಬೇಕಾಗುತ್ತೆ. ಆಯಾ ದೇಶಗಳ ಬೇಡಿಕೆಗಳ ಅನುಸಾರವಾಗಿ ಹಣ್ಣಿನ ಗಾತ್ರವನ್ನು ಅನುಸರಿಸಿ ವಿವಿಧ ಗುಂಪುಗಳನ್ನಾಗಿ ವಿಂಗಡಿಸಬೇಕು. ಉದಾಹರಣೆಗೆ ಬಾದಾಮಿ ಹಣ್ಣನ್ನು ಇಂಗ್ಲೆಂಡ್, ಜರ್ಮನಿ ಮತ್ತು ನೆದರ್ಲ್ಯಾಂಡ್ಗೆ ರಫ್ತು ಮಾಡಲು ಪ್ರತಿಯೊಂದು ಹಣ್ಣು 250-300 ಗ್ರಾಂ ಗಾತ್ರ ಇರಬೇಕಾಗುತ್ತೆ, ತೂಕ ಇರಬೇಕಾಗುತ್ತೆ. ಮಧ್ಯಪ್ರಾಚ್ಯಕ್ಕೆ 200-250 ಗ್ರಾಂ ಇರಬೇಕಾಗುತ್ತೆ. ಮಾವಿನ ಹಣ್ಣು ಉತ್ತಮ ಗುಣಮಟ್ಟದ್ದಿದ್ದು ಎಲ್ಲ ತರಹದ ನ್ಯೂನತೆಗಳಿಂದ ಮುಕ್ತ ಆಗಿರಬೇಕು. ಅಂದರೆ ಹಾಳಾಗದ ಆಗಿರಬೇಕು, ರೋಗ ಬಂದಿರಬಾರ್ದು, ಗಾಯವಾಗಿರಬಾರ್ದು, ಪಕ್ವವಿಲ್ಲದಿರಬಾರ್ದು. ನೋಡಲು ಸರಿಯಾದ ಗಾತ್ರ ಮತ್ತು ರೂಪ ಇರುವುದರಿಂದ ಹಣ್ಣನ್ನು ಕೊಳ್ಳಲು ಇಷ್ಟಪಡುತ್ತಾರೆ. ಹಣ್ಣುಗಳು ಒಂದಕ್ಕೊಂದು ತಾಗದಂತೆ ಕಂಪಾರ್ಟ್ಮೆಂಟ್ ಮತ್ತು ಹಣ್ಣುಗಳಿಗೆ ಕುಷನ್ ಸ್ಲೇವ್ ಅಳವಡಿಸಬೇಕಾಗುತ್ತೆ. ಪೇಪರ್ ಶ್ರೆಡ್ಗಳನ್ನು ಸಹ ಹಾಕೋದ್ರ ಮೂಲಕ ಹಣ್ಣುಗಳ ನಡುವಿನ ಘರ್ಷಣೆ ತಪ್ಪ

0: ಬಿಸಬಹುದಾಗಿದೆ. ಪ್ರೀ ಕೂಲಿಂಗ್, ಸೀಲ್ ಮಾಡಿದ ರಟ್ಟಿನ ಡಬ್ಬಗಳನ್ನು 130 ಡಿಗ್ರಿ ಉಷ್ಣಾಂಶವಿರುವ ಶೇಕಡ 85-90% ತೇವಾಂಶ ಭರಿತ ಶೀತಲ ಗ್ರಹದಲ್ಲಿ ಪ್ರೀ ಕೂಲಿಂಗ್ ಒಳಪಡಿಸಬೇಕಾಗುತ್ತೆ. ಇದಕ್ಕೆ ಸಾಮಾನ್ಯವಾಗಿ 4-6 ಗಂಟೆ ತಗಲುತ್ತೆ. ತಣ್ಣನೆಯ ಗಾಳಿ ಬಿಡುವುದರ ಮೂಲಕ ಇದನ್ನು ಸಾಧಿಸಿಕೊಳ್ಬೋದು. ಮಾವನ್ನು ಸಂಗ್ರಹಿಸುವ ಮೂಲಕ ಉತ್ತಮವಾದ ಗಾಳಿ ಆಡುವಂಥ ಜಾಗದಲ್ಲಿ 30+20 ಸೆಲ್ಸಿಯಸ್ ಉಷ್ಣ ತಾಪಮಾನ ಮತ್ತು ಶೇಕಡ 60-85% ತೇವಾಂಶ ಇರುವಂತಹ ಸ್ವಚ್ಛವಾದ ಕೊಠಡಿಯಲ್ಲಿ ಸಂಗ್ರಹಿಸಿಡಬೇಕು. ಇಂತಹ ವಾತಾವರಣದಲ್ಲಿ ಬಾದಾಮಿ 12-16 ದಿವಸಗಳವರೆಗೆ, ನೀಲಂ, ರಸ್ಪುರಿ ಹಾಗೂ ಮಲಗೋವಾ 8-13 ದಿವಸಗಳವರೆಗೆ, ತೋತಾಪುರಿ 16-20 ದಿನಗಳವರೆಗೆ ಕೆಡದಂತೆ ಇಡಬಹುದು.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದ್ರಿ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗತದಿನೇ ಜನಜಾತೀಯ ಪ್ರತಿನಿಧಿಭಿಃ ಸಹ ಮಿಲಿತವಾನ್. ಹ್ಯಃ ನವದೆಹಲ್ಯಾಂ ಆಯೋಜಿತಸ್ಯ ಜನಜಾತೀಯ ಸುರಕ್ಷಾ ಕಲ್ಯಾಣ ಮಂಚಸ್ಯ ವಿಷಯೆ ಸಾಮಾಜಿಕ ಸಂಚಾರ ಮಾಧ್ಯಮೇನ ಶ್ರೀ ಮೋದಿ ಉಕ್ತವಾನ್ ಯತ್ ಆದಿವಾಸಿ ಸಮುದಾಯಂ ಪ್ರತಿ ತಸ್ಯ ಸಮರ್ಪಣಂ ಯಥಾರ್ಥತಯಾ ಪ್ರಶಂಸನೀಯಂ. ಕೇಂದ್ರೀಯಃ ಗೃಹ ಸಹಕಾರಿತಾ ಮಂತ್ರಿ ಅಮಿತ್ ಶಾಹ ಪುನರೇಕದಾ ಅವಿಧ ಪ್ರವಾಸಿನಾಂ ಅಭಿಜ್ಞಾನಾರ್ಥಂ ನಿರ್ವಾಸನಾರ್ಥಂ ಸೀಮಾ ಸುರಕ್ಷಾಂ ಚ ಸುದೃಢೀಕರ್ತುಂ ಸರ್ವಕಾರಸ್ಯ ಪ್ರತಿಬದ್ಧತಾಂ ದೃಢತಯಾ ಪ್ರತಿಪಾದಿತವಾನ್. ಗತವಾಸರೆ ಗುಜರಾತೆ ಗಾಂಧಿನಗರೆ 40-300 ಕೋಟಿ ರೂಪ್ಯಕಾಣಾಂ ವಿಕಾಸ ಪರಿಯೋಜನಾನಾಂ ಉದ್ಘಾಟನಸ್ಯ ಶಿಲಾನ್ಯಾಸಸ್ಯ ಚ ಅನಂತರಂ ಜನಸಭಾಂ ಸಂಬೋಧಯನ್ ಶ್ರೀ ಶಾಹ ಪಶ್ಚಿಮ ಬಂಗಾಳ ಸರ್ವಕಾರಸ್ಯ ಅಪಿ ಪ್ರಶಂಸಾಂ ಅಕರೋತ್. ಯತಃ ಶಾಸನೇನ ಏಕ ಸಪ್ತಾಹಾಭ್ಯಂತರೆ ಸೀಮಾ ಸುರಕ್ಷಾಬಲಾಯ 600 ಹೆಕ್ಟರ್ ಪರಿಮಿತಾ ಭೂಮಿಃ ಪ್ರದತ್ತಾ. ವೀರ ಸಾವರಕರ ಮಹೋದಯಸ್ಯ ಜನ್ಮವಾರ್ಷಿಕ್ಯಾ ಅವಸರೆ ಗೃಹಮಂತ್ರಿ ತಸ್ಯ ಯೋಗದಾನಾಯ ತ್ಯಾಗಾಯ ಚ ತಸ್ಮೈ ಶ್ರದ್ಧಾಂಜಲಿಂ ಪ್ರದತ್ತವಾನ್. ಗುಜರಾತ್ ರಾಜ್ಯಸ್ಯ ತ್ರಿದಿವಸೀಯ ಯಾತ್ರಾಯಾಂ ಶ್ರೀ ಶಾಹ ಅನೇಕೇಷಾಂ ಸಾರ್ವಜನಿಕ ಸೌಕರ್ಯಾಣಾಂ ಉದ್ಘಾಟನಂ ಅಕರೋತ್. ಅತ್ರಾಂತರೆ ಸಹ ಅಹಮದಾಬಾದ್ ನಗರೆ ಆಗಾಮಿನಿ ಒಲಂಪಿಕ್ ಕ್ರೀಡಾನಾಂ ಕಾಮನ್ವೆಲ್ತ್ ಕ್ರೀಡಾನಾಂ ವಿಶ್ವರಕ್ಷಕ ಕ್ರೀಡಾನಾಂ ಅಗ್ನಿಕ್ರೀಡಾನಾಂ ಚ ಸಜ್ಜತಾಯಾಃ ಸಮೀಕ್ಷಾಂ ಅಕರೋತ್. ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮುಃ ಆರಕ್ಷಕ ಬಲಾಯ ಬೋಧಿತವತಿ ಯತ್ ಆರಕ್ಷಕಾಃ ಅಧಿಕಂ ನಾಗರಿಕಾಭಿಮುಖಾಃ ಭವೇಯುಃ ಅಪಿ ಚ ಸಮಾಜಸ್ಯ ದುರ್ಬಲವರ್ಗಾಣಾಂ ವಿಶೇಷತಃ ಮಹಿಳಾನಾಂ ನಿರ್ಧನಾನಾಂ ಬಾಲಕಾನಾಂ ಚ ವಿಷಯೆ ಸಂವೇದನಶೀಲತಾಂ ಧಾರಯೇಯುಃ. ರಾಷ್ಟ್ರಪತಿ ಗತವಾಸರೆ ಗಂಗ್ಟೋಕ್ ನಗರೆ ಆಯೋಜಿತ ಅಲಂಕರಣ ಸಂಚಲನೆ ಸಿಕ್ಕಿಮಾರಕ್ಷಕ ದಲಾಯ ಪ್ರತಿಷ್ಠಿತ ರಾಷ್ಟ್ರಪತಿ ಧ್ವಜ ಸಮ್ಮಾನ ಪ್ರದಾಯ ಏವಂ ಉಕ್ತವತಿ. ತಯಾ ರಾಜ್ಯೆ ವಿಧಿವ್ಯವಸ್ಥಾಯಾಃ ಪಾಲನೆ ಸಹೈವ ಆಪತ್ ಪ್ರಬಂಧನೆ ಸಿಕ್ಕಿಮಾರಕ್ಷಕ ದಲಸ್ಯ ಭೂಮಿಕಾಯಾಃ ಭೂರಿಶಃ ಪ್ರಶಂಸಾ ಕೃತ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅದ್ಯ ಆರಭ್ಯ ಅಸ್ಯ ಮಾಸಸ್ಯ 31st ದಿನಾಂಕಪರ್ಯಂತಂ ಕರ್ನಾಟಕ ಗೋವಾ ಕೇರಳ ರಾಜ್ಯಾನಾಂ ತ್ರಿದಿವಸೀಯ ಯಾತ್ರಾಯಾಂ ಭವಿಷ್ಯತಿ. ಅದ್ಯ ಸಹ ಕರ್ನಾಟಕೆ ಬೆಂಗಳೂರು ನಗರೆ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ಇತ್ಯೇತಸ್ಯ ಸಂಸ್ಥಾನಸ್ಯ 45th ವರ್ಷಪೂರ್ತ್ಯವಸರೆ ಆಯೋಜಿತೆ ವೈಶ್ವಿಕ ಸಮಾರೋಹೆ ಸಹಭಾಗಂ ಕರಿಷ್ಯತಿ. ತದನಂತರಂ ಸಹ ಕರ್ನಾಟಕಸ್ಯ ದಾವಣಗೆರೆ ಸ್ಥಿತಸ್ಯ ವಿಶ್ವವಿದ್ಯಾಲಯ ಬಿಡಿಟಿ ಅಭಿಯಾಂತ್ರಿಕಿ ಮಹಾವಿದ್ಯಾಲಯಸ್ಯ ಪ್ಲಾಟಿನಂ ಜುಬ್ಲಿ ಇತಿ ಮಹಾರಜತ ಜಯಂತ್ಯುತ್ಸವೆ ಅಪಿ ಸಹಭಾಗಂ ಕರಿಷ್ಯತಿ. ಕರ್ನಾಟಕಸ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇತ್ಯಸೌ ಗತವಾಸರೆ ಲೋಕಭವನೆ ರಾಜ್ಯಪಾಲಸ್ಯ ಸಚಿವಾಯ ಔಪಚಾರಿಕರೂಪೇಣ ಸ್ವಕೀಯಂ ತ್ಯಾಗಪತ್ರಂ ಸಮರ್ಪಿತವಾನ್. ವಾರ್ತಾಹರಾನ್ ಸಂಬೋಧಯನ್ ಸಹ ಪ್ರಮಾಣಿತವಾನ್ ಯತ್ ತ್ಯಾಗಪತ್ರಂ ಸಚಿವಾಯ ಔಪಚಾರಿಕ ರೂಪೇಣ ಪ್ರದತ್ತಮಿತಿ. अत्रावसरे सः राज्यपालं नूतन मुख्यमन्त्रिणः पदभारग्रहणाय आमन्त्रयितुं साग्रहं निवेदितवान्।

0: ಸಮಯ ಸರಿಯಾಗಿ 7 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಆತ್ಮೀಯ ಆಕಾಶವಾಣಿ ಕೇಳುಗರೆ,
7: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
6: ಮೇ ತಿಂಗಳ 25-30 ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
7: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
6: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು.

0: ಆಕಾಶವಾಣಿ ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ರವರ ಭಾರತ ಸಿಂಧುರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ 75 ವರ್ಷಗಳ ಶೈಕ್ಷಣಿಕ ಸೇವೆಯ ಸ್ಮರಣಾರ್ಥ ಇಂದು ಮಧ್ಯಾಹ್ನ 12:30ಕ್ಕೆ ಆಯೋಜಿತ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಉಪಕುಲಪತಿ ಎಸ್ ವಿದ್ಯಾಶಂಕರ್ ಮಾಹಿತಿ ನೀಡಿ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. 1500 ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಕಿರು ಎಫ್ಎಂ ಆಕಾಶವಾಣಿ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಮನವಿ ಸಲ್ಲಿಸಿದ್ದಾಗಿ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ದತ್ತಪೀಠ ಗಿರಿಧಾಮದಲ್ಲಿ 10 ಕೆವಿ ಸಾಮರ್ಥ್ಯದ ಎಫ್ಎಂ ಕೇಂದ್ರ, ಮೂಡಿಗೆರೆ ಹಾಗೂ ಶೃಂಗೇರಿ ಭಾಗದಲ್ಲಿ 2 ಕಿರು ಎಫ್ಎಂ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಮೇ 28 ವಿಶ್ವ ಋತುಚಕ್ರ ನೈರ್ಮಲ್ಯ ದಿನದ ಹಿನ್ನೆಲೆ ಋತುಚಕ್ರದ ಅವಧಿಯಲ್ಲಿ ಶುಚಿತ್ವ ವಿಧಾನಗಳ ಅನುಸರಣೆ, ಗ್ರಾಮೀಣ ಮಹಿಳೆಯರು ತಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ಮಾರ್ಗದರ್ಶನ, ಮುಟ್ಟಿನ ಕುರಿತು ಸಮಾಜದಲ್ಲಿರುವ ಮೌಢ್ಯಗಳ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಮಹಿಳಾ ಜಾಗೃತಿ ಅಭಿಯಾನಗಳು ಜರುಗಿದವು. ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿಯ ಹಿರಿಯ ತಜ್ಞೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಲೀಲಾದೇವಿ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಋತುಚಕ್ರ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನುತ್ತಾರೆ. ಇದನ್ನು ಪ್ರತಿ ವರ್ಷ ಮೇ 28ನೇ ತಾರೀಕಿಗೆ ಆಚರಿಸುತ್ತಾರೆ. ಏಕೆಂದರೆ ಪ್ರತಿ ಋತುಚಕ್ರ ಸಾಮಾನ್ಯವಾಗಿ 28 ದಿನಗಳಿಗೊಮ್ಮೆ ಬರುತ್ತದೆ ಮತ್ತು ಋತುಸ್ರಾವ ಅಂದರೆ ಬ್ಲೀಡಿಂಗ್ ಸುಮಾರು 5 ದಿನಗಳವರೆಗೆ ಇರುತ್ತದೆ. ಈ ದಿನಾಚರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಜರ್ಮನ್ ಎನ್ಜಿಒ ವಾಶ್ ಯುನೈಟೆಡ್ 2013ರಲ್ಲಿ ಋತುಚಕ್ರದ ಬಗ್ಗೆ ಇದ್ದ ಮೂಢನಂಬಿಕೆಗಳು ಮತ್ತು ನಿಷೇಧಗಳು, ಅಂದರೆ ಆ ಸಮಯದಲ್ಲಿ ಏನನ್ನೂ ಮುಟ್ಟಬಾರದು, ಯಾವ ಕೆಲಸವನ್ನೂ ಮಾಡಬಾರದು, ಇಂಥ ವಿಚಾರಗಳನ್ನು ದೂರ ಮಾಡಲು, ಋತುಚಕ್ರ ನೈರ್ಮಲ್ಯದ ಪ್ರಾಮುಖ್ಯತೆಯನ್ನು ತಿಳಿಸಲು, ಸ್ವಚ್ಛತಾ ವಿಧಾನಗಳನ್ನು ಅನುಸರಿಸುವ ಬಗೆಗೆ ತಿಳಿಸಲು ಈ ದಿನಾಚರಣೆಯನ್ನು ಪ್ರಾರಂಭ ಮಾಡಿತು. 2014ರಲ್ಲಿ ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು

0: ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಋತುಚಕ್ರ ನೈರ್ಮಲ್ಯವನ್ನು ಕಾಪಾಡದಿದ್ದರೆ ಗರ್ಭಾಶಯ, ಗರ್ಭನಾಳ, ಅಂಡಾಶಯಗಳ ಸೋಂಕುಗಳಾಗಿ ಸಂತಾನಹೀನತೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪರಿಸರ ಸ್ನೇಹಿ ಮುತ್ತಿನ ಉತ್ಪನ್ನಗಳನ್ನು ಬಳಸೋಣ.
1: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಚಂದಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಸೂರು ಗ್ರಾಮದ ರಾಮಚಂದ್ರ ಗೋಪಾಲ ಭಟ್ ಹೆಜ್ಜೇನು ರಕ್ಷಣೆಯಲ್ಲಿ ಕಳೆದ 5 ದಶಕಗಳಿಂದ ತೊಡಗಿಸಿಕೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಜೇನು ಮಂಡಳಿ ಹಾಗೂ ಕೈಗಾರಿಕಾ ಇಲಾಖೆಯಿಂದ ವೈಜ್ಞಾನಿಕ ಹೆಜ್ಜೇನು ಕೊಯ್ಲು ತರಬೇತಿ ಪಡೆದಿದ್ದು 5,000ಕ್ಕೂ ಹೆಚ್ಚು ಜನರಿಗೆ ಜೇನು ಸಾಕಣೆ, ಹೆಜ್ಜೇನು ಪುನರ್ವಸತಿ ಹಾಗೂ ಜೇನು ಕೃಷಿ ತರಬೇತಿ ನೀಡಿದ್ದಾರೆ. ಜೇನು ಕೃಷಿಕ ಆರ್ಜಿ ಭಟ್ ಬೆಳಸೂರು ಹೆಜ್ಜೇನುಗಳ ರಕ್ಷಣೆಗೆ ಆಕಾಶವಾಣಿ ಮೂಲಕ ಜನರಲ್ಲಿ ಮನವಿ ಮಾಡಿದ್ದಾರೆ.
2: ನಾವು ಹೆಜ್ಜೇನು ಸಂತತಿಯನ್ನ ಕಳೆದ 55 ವರ್ಷದಿಂದ ಸಂರಕ್ಷಿಸ್ತಾ ಇದ್ದೇವೆ. ಈ ಹೆಜ್ಜೇನು ಸಂರಕ್ಷಣೆ ಯಾಕೆ ಮಾಡಬೇಕು ಅಂತಂದ್ರೆ, ಜೇನು ಹುಳುಗಳ ಪರಾಗಸ್ಪರ್ಶದಿಂದ ನಮ್ಮ ಭಾರತ ದೇಶದಲ್ಲಿ 4,000 ಕೋಟಿ ನಷ್ಟ ಅಂತ ಹೇಳಿ ಒಂದು ಅಂದಾಜಿಸಿದ್ದಾರೆ. ಹಾಗಾಗಿ ಯಾರೂ ಕೂಡ ಜೇನನ್ನ ಅಲಕ್ಷಿ ಮಾಡದೆ, ಬೆಂಕಿ ಹಾಕಿ ಸುಡದೆ, ಔಷಧಿ ಹಾಕಿ ಕೊಲ್ಲದೆ ಹೆಜ್ಜೇನನ್ನ ಎಲ್ಲರೂ ಸಂರಕ್ಷಣೆ ಮಾಡಬೇಕು. ಹೆಜ್ಜೇನು ದೊಡ್ಡ ದೊಡ್ಡ ಬಿಲ್ಡಿಂಗ್, ಅಣೆಕಟ್ಟು, ಪವರ್ ಹೌಸ್, ಮೊಬೈಲ್ ಟವರ್, ದೊಡ್ಡ ದೊಡ್ಡ ಮರಗಳು, ಕಲ್ಲು ಬಂಡೆ, ಯಾರು ಮನೆಗೂ ಬಂದು ಗೂಡನ್ನು ಕಟ್ಟಬಹುದು. ಅದಕ್ಕೆ ಯಾವುದೇ ತೊಂದರೆ ಕೊಡಬೇಡಿ. ಹೆಜ್ಜೇನನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಯವರಿಗೆ ನಾವು ಕಲಿಸಿಕೊಡೋಣ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾವಹಿಸಲು ಕೃತಕ ಬುದ್ಧಿಮತ್ತೆ ಆಧಾರಿತ ಅತ್ಯಾಧುನಿಕ ಕ್ಯಾಮರಾ ಅರಣ್ಯ ಇಲಾಖೆ ಅಳವಡಿಸಿದೆ. ಸುವರ್ಣಾವತಿ ಜಲಾಶಯದ ಗಣೇಶನ ಗುಡಿ ಹತ್ತಿರ ಆನೆಗಳು ಬಂದಾಗ ತಕ್ಷಣ ಕ್ಯಾಮರಾ ಸೆರೆ ಹಿಡಿದು ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳ ಮೊಬೈಲ್ಗೆ ಸಂದೇಶ ರವಾನಿಸುತ್ತದೆ. ಜೊತೆಗೆ ಸೈರನ್ ಮೊಳಗಿ ಆನೆಗಳು ಮತ್ತೆ ಕಾಡಿಗೆ ಹಿಂತಿರುಗುತ್ತವೆ. ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಹೆಗ್ಗಳಿಕೆ ಕರ್ನಾಟಕಕ್ಕೆ ಸಲ್ಲುತ್ತದೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಜಿಲ್ಲೆ ಚಾಮರಾಜನಗರ. ಅಳಿವಿನಂಚಿನಲ್ಲಿರುವ ಜೀವವೈವಿಧ್ಯದ ದಾಖಲಾತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೈಗೊಳ್ಳಬೇಕು. ಪಶ್ಚಿಮ ಘಟ್ಟಗಳ ಔಷಧೀಯ ಸಸ್ಯಗಳ ಸಮೀಕ್ಷೆ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಜೀವವೈವಿಧ್ಯ ಮಂಡಳಿ ರಾಜ್ಯಾಧ್ಯಕ್ಷ ವಡ್ನಾಳ್ ಜಗದೀಶ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಪಶ್ಚಿಮ ಘಟ್ಟದ ಜೀವವೈವಿಧ್ಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಪಂಚನದಿಗಳ ಉತ್ತರ ಕನ್ನಡ ಜಿಲ್ಲೆ ನಾಡಿನ ಅಭಿವೃದ್ಧಿ ಯೋಜನೆಗಳಿಗಾಗಿ ಅನೇಕ ತ್ಯಾಗ ಮಾಡಿದೆ ಎಂದರು.
6: ಕೆಬಿ ಮೀಟಿಂಗಲ್ಲಿ ಒಂದು 5-10 ನಿಮಿಷ ಜೀವವೈವಿಧ್ಯ ನಿರ್ವಹಣೆಗೋಸ್ಕರ ಅಥವಾ ಜೀವ ಸಮಿತಿಗೋಸ್ಕರ 5 ನಿಮಿಷ ನೀವು ಅದನ್ನು ಮೀಸಲಿಟ್ಟು ನಮ್ಮ ಜೀವ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ. ಈಗಾಗಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಚಿವರಿಗೂ ನಾನು ಮನವಿ ಕೊಟ್ಟಿದ್ದೇನೆ. ಅದು ಮಾಡಲೇಬೇಕು, ಒಬ್ಬರು ಆಗಲೇಬೇಕು ಅಂತ ಒಂದು ವಿಚಾರ ನಾನು ಈಗಾಗಲೇ ಮನವಿ ಮಾಡಿದ್ದೇನೆ. ಯಾಕೆಂದ್ರೆ ಒಂದು ಚರ್ಚೆ ಆಗಿ ಇದ್ರೆ ಯಾವ ವಿಷಯ ಹಂಗೆ ಅಷ್ಟೇ ಓಡಾಡಬಹುದು. ಈ ಪರಿಸರ, ಈ ವಾತಾವರಣ, ಇವತ್ತಿನ ಒಂದು ವಿಚಾರ ಮಾಡಲು ಅದು ತುಂಬಾ ಚೆನ್ನಾಗಿ ಒಳ್ಳೆ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಲೈಫ್ ಇದು ಬರ್ತದೆ. ಅದ್ರ ಮುಂದಿನ ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಅವ್ರಿಗೂ ನಾವು ಜೀವನ ಕೊಡ್ಬೇಕಲ್ಲ, ಅವ್ರಿಗೂ ಇದನ್ನ ಬಿಟ್ಕೊಡ್ಬೇಕಲ್ಲ, ನಾವು ಹಿಂಗೆ ಉಳಿಸ್ಕೊಡ್ಬೇಕು, ಅವ್ರಿಗೆ ಇನ್ನು ಹೆಚ್ಚಿಸ್ಕೊಡ್ಬೇಕು.
1: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಮಟ್ಟದ ಯೋನಿಕ್ಸ್ ಸನ್ರೈಸ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು June 14-20 ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, 19 ವರ್ಷದೊಳಗಿನವರು ಹಾಗೂ ಹಿರಿಯರ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದ್ದು 700ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆ

ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು mygov.in ಜಾಲತಾಣ ಅಥವಾ 1800117800ಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನ. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸದಿಲ್ಲಿ ತಲುಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಭೇಟಿ ನೀಡಿ ಕಪ್ಪೆ ಚಿಪ್ಪು ಹೆಕ್ಕುತ್ತಾ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಸಾಂತ್ವನ ಹೇಳಲಿದ್ದಾರೆ. ವಿಶ್ವಸಂಸ್ಥೆಯ ಕಾರ್ಯಾಚರಣೆಗಳಲ್ಲಿ ಸೇವಾನಿರತ ಶಾಂತಿಪಾಲಕರ ಧೈರ್ಯ ಮತ್ತು ತ್ಯಾಗವನ್ನು ಗೌರವಿಸುವ ಅಂತಾರಾಷ್ಟೀಯ ದಿನಾಚರಣೆ ಇಂದು. ಅಂತಾರಾಷ್ಟೀಯ ಮೌಂಟ್ ಎವರೆಸ್ಟ್ ದಿನವಿಂದು 1953 ಮೇ 29ರಂದು ನ್ಯೂಜಿಲೆಂಡ್ ಪರ್ವತಾರೋಹಿ ಸರ್ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಶರ್ಪಾ ತೆನ್ಸಿಂಗ್ ನೋರ್ಗೆ ಮೌಂಟ್ ಎವರೆಸ್ಟ್ ಯಶಸ್ವಿ ಚಾರಣವನ್ನು ಇಂದು ಸ್ಮರಿಸಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

ಸಮಯ ಸರಿಯಾಗಿ 7:16:10. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್.

ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ರಂಜನಿ ಪ್ರಭು ಅವರ ಒಂದು ರಚನೆ, ಹಾಡಿದ್ದಾರೆ ಸ್ನೇಹ. ಜೋಗಿ ಕಾಡತಾನ, ಜೋಗಿ ಹಾಡತಾನ.

ಭಾವಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಕೆಎಸ್ ನಿಸಾರ್ ಅಹಮದ್ ಅವರ ಒಂದು ರಚನೆ, ಹಾಡಿದ್ದಾರೆ ಚೇತನ ನಾಗರಾಜ್. ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚೇತನಾ ನಾಗರಾಜ್ ಅವರು ಹಾಡಿರುವಂತಹ ಮತ್ತೊಂದು ಗೀತೆ, HS ವೆಂಕಟೇಶ್ ಮೂರ್ತಿಯವರ ಒಂದು ರಚನೆ. ನೋಡಿ ಹೇಳು ಚಂದಿರ, ಸೌಭಾಗ್ಯದ ಮಂದಿರ.

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 7:25:25.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು
5: ಜೀವ ತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
4: ನಿನಗೆ ಬೇರೆ ಹೆಸರು ಬೇಕೇ?
6: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
4: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
5: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
4: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
6: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಕನ್ನಡದ ಅಕ್ಷರ ಮಾಲೆ,
0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
4: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
4: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಸಮಯ 7:34, ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
2: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
3: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
1: ನಮ್ಮ ಕನ್ನಡ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ, ಗೋವಾ, ಕೇರಳಂ ಪ್ರವಾಸ. ಬೆಂಗಳೂರು, ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ, ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಬಿ ರಾಧಾಕೃಷ್ಣನ್ ಇಂದಿನಿಂದ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು CSIR ರಾಷ್ಟ್ರೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟ್ರಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ನವದೆಹಲಿಯಲ್ಲಿ ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರತಿನಿಧಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಬುಡಕಟ್ಟು ಸಮುದಾಯದ ಏಳಿಗೆಗಾಗಿ ಪ್ರತಿನಿಧಿಗಳು ಹೊಂದಿರುವ ಸಮರ್ಪಣಾ ಭಾವದ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಭೇಟಿಯ ವೇಳೆ ಬುಡಕಟ್ಟು ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ ನೀಡಿದ್ದು, ಈ ಹೋರಾಟದಲ್ಲಿ ಯಾವುದೇ ರೀತಿಯ ದ್ವಿಮುಖ ನೀತಿ ಇರಬಾರದು ಎಂದು ಪ್ರತಿಪಾದಿಸಿದ್ದಾರೆ. ರಷ್ಯಾದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಭದ್ರತಾ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಜವಾಬ್ದಾರಿಯುತ ರಾಷ್ಟ್ರಗಳು ತಮ್ಮ ಆಯ್ಕೆಗಳನ್ನು ಮರುಪರಿಶೀಲಿಸಬೇಕಿದ್ದು, ತಾವು ಭಯೋತ್ಪಾದನೆಯ ಪ್ರಾಯೋಜಕರನ್ನು ಬೆಂಬಲಿಸುತ್ತೇವೆಯೋ ಅಥವಾ ಅದರ ವಿರುದ್ಧ ಕಠಿಣ ಕ್ರಮದ ಮೂಲಕ ಹೋರಾಡುತ್ತೇವೆಯೋ ಎಂಬುದನ್ನು ನಿರ್ಧರಿಸಬೇಕು ಎಂದರು. ಮಾಸ್ಕೋದಲ್ಲಿ ಅಜಿತ್ ದೋವಲ್ ಮೊದಲ ಅಂತಾರಾಷ್ಟ್ರೀಯ ಭದ್ರತಾ ವೇದಿಕೆ ಹಾಗೂ ಭದ್ರತಾ ವಿಷಯಗಳ ಉನ್ನತ ಪ್ರತಿನಿಧಿಗಳ 14ನೇ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ಮಾಸ್ಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಜಿತ್ ದೋವಲ್ ರಷ್ಯಾ ಭದ್ರತಾ ಸಮಿತಿಯ ಕಾರ್ಯದರ್ಶಿ ಸರ್ಗೈ ಶೋಯ್ಗು ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಕ್ಷಣೆ, ಭದ್ರತೆ, ಇಂಧನ ಮತ್ತು ವ್ಯಾಪಾರ ಆರ್ಥಿಕ ಸಂಬಂಧಗಳ ಕ್ಷೇತ್ರಗಳಲ್ಲಿ ಪ್ರಸ್ತುತವಿರುವ ಸಹಕಾರ ಮತ್ತು ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಅಹಮದಾಬಾದ್ನಲ್ಲಿ ಆಯೋಜಿಸಲು ಉದ್ದೇಶಿಸಲಾಗಿರುವ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಒಲಿಂಪಿಕ್ ಕ್ರೀಡಾಕೂಟದ ಪೂರ್ವ ಸಿದ್ಧತೆಗಳ ಪರಿಶೀಲನೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಅಹಮದಾಬಾದ್ನಲ್ಲಿ ನಡೆದ ಈ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ಜಾಗತಿಕ ಮಟ್ಟದ ಕ್ರೀಡಾ ಮೂಲಸೌಕರ್ಯ ಮತ್ತು ಅತ್ಯಾಧುನಿಕ ತರಬೇತಿ ಸೌಲಭ್ಯಗಳನ್ನು ವಿಸ್ತರಿಸುತ್ತಿದೆ ಎಂದರು. ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ಕ್ರೀಡಾ ಸೌಲಭ್ಯ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಇದಕ್ಕೆ ಪೂರಕವಾಗಿ ಪ್ರಗತಿಯಲ್ಲಿರುವ ಕ್ರೀಡಾ ಮೂಲಸೌಕರ್ಯ ಮತ್ತು ಸಂಬಂಧಿತ ಯೋಜನೆಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ.

0: ಅಹಮದಾಬಾದ್ ನಗರ 2030 ಕಾಮನ್ವೆಲ್ತ್ ಗೇಮ್ಸ್ಗೆ ಆತಿಥ್ಯ ವಹಿಸಲು ಉತ್ಸುಕವಾಗಿದ್ದು 2036 ಒಲಿಂಪಿಕ್ಸ್ ಕ್ರೀಡಾಕೂಟದ ಆತಿಥ್ಯಕ್ಕಾಗಿ ಈಗಾಗಲೇ ಅಧಿಕೃತವಾಗಿ ಬಿಡ್ ಸಲ್ಲಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಬಿಕ್ಕಟ್ಟು ಹಾಗೂ ಅನಿಶ್ಚಿತತೆಯ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸಂಸ್ಥೆ ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದೆ. ಈ ಹಿಂದೆ ಜೂನ್ ಅಂತ್ಯದವರೆಗೆ ಟೆಲ್ ಅವೀವ್ ಮತ್ತು ದೆಹಲಿ ಮಾರ್ಗದ ವಿಮಾನ ಸಂಚಾರವನ್ನು ಏರ್ ಇಂಡಿಯಾ ಸಂಸ್ಥೆ ಸ್ಥಗಿತಗೊಳಿಸಿದ್ದು ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಮಾನತು ಅವಧಿಯನ್ನು ವಿಸ್ತರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಪರಿಣಾಮವಾಗಿ ವಿಮಾನಯಾನ ಸಂಸ್ಥೆಗಳು ದುಬಾರಿ ಇಂಧನ ಬೆಲೆ ಮತ್ತು ವೈಮಾನಿಕ ವಲಯದ ಮೇಲಿನ ನಿರ್ಬಂಧಗಳು ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು ಇದು ಅವುಗಳ ಕಾರ್ಯಾಚರಣೆಯ ವೆಚ್ಚವನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಇರಾನ್ ಮೇಲಿನ ಅಮೆರಿಕದ ಇತ್ತೀಚಿನ ವಾಯುದಾಳಿಗಳಿಗೆ ಪ್ರತಿಯಾಗಿ ಪ್ರಾದೇಶಿಕ ಅಮೆರಿಕ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದಾಗಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ತಿಳಿಸಿದೆ. ಅಮೆರಿಕದ ಸೇನಾ ನೆಲೆ ಹೊಂದಿರುವ ಕುವೈತ್ ತನ್ನ ವಲಯಕ್ಕೆ ಬಂದ ಶತ್ರು ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ಹೇಳಿದ್ದು ದಾಳಿಯ ನಿಖರ ಗುರಿಯನ್ನು ಖಚಿತಪಡಿಸಿಲ್ಲ. ಕೇಂದ್ರ ಮತ್ತು ಇತರ ಪಾಲುದಾರ ವಿಶ್ವವಿದ್ಯಾಲಯಗಳ ಪದವಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಯುವ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ CUET UG 2026 ಪರಿಷ್ಕೃತ ಪರೀಕ್ಷಾ ವೇಳಾಪಟ್ಟಿ ಮತ್ತು ಪ್ರವೇಶ ಪತ್ರಗಳನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 31 ಹಾಗೂ ಮುಂದಿನ ತಿಂಗಳ 6 ಮತ್ತು 7 ನಡೆಯಲಿದೆ. ನಿನ್ನೆ ನಡೆಯಬೇಕಿದ್ದ ಈ ಪರೀಕ್ಷೆಯನ್ನು ಈದ್ ಉಲ್ ಅಜಾ ಹಬ್ಬದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು NTA ಅಧಿಕೃತ ಜಾಲತಾಣ CUET.NTA.NIC.IN ಮೂಲಕ ಪಡೆಯಬಹುದಾಗಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಇಂದಿನಿಂದ ಮೇಘಾಲಯಕ್ಕೆ 3 ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಯುವ ವ್ಯವಹಾರಗಳು, ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೇಂದ್ರ ಪರಿಷ್ಕೃತ ಯೋಜನೆಗಳ ಪರಿಶೀಲನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಯುವ ವ್ಯವಹಾರಗಳ ಇಲಾಖೆಯ ವಿಚಾರ ಸಂಕಿರಣ ಸಭೆಯಲ್ಲೂ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಮುಖ್ಯಮಂತ್ರಿ ಕನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ರಾಜ್ಯದ ರಾಜಧಾನಿಯಲ್ಲಿ 132.9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸಂಯೋಜಿತ ಬಹುಪಯೋಗಿ ಒಳಾಂಗಣ ಕ್ರೀಡಾ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಪ್ರತಿನಿಧಿಗಳು ಮತ್ತು ಇತರ ಗಣ್ಯರ ಸಮ್ಮುಖದಲ್ಲಿ ಮೇಘಾಲಯದೊಂದಿಗೆ 39 ರಾಷ್ಟ್ರೀಯ ಕ್ರೀಡಾಕೂಟ 2026 ಆತಿಥೇಯ ರಾಜ್ಯದ ಒಪ್ಪಂದಕ್ಕೆ ಸಹಿ ಹಾಕಲಾಗುವ ನಿರೀಕ್ಷೆ ಇದೆ. ಲಂಡನ್ನ ಚೆಲ್ಮ್ಸ್ಫೋರ್ಡ್ನಲ್ಲಿ ನಿನ್ನೆ ನಡೆದ 3 ಮಹಿಳಾ T20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಇಂಗ್ಲೆಂಡ್ ತಂಡವನ್ನು 38 ಮಣಿಸಿ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಭಾರತ ನೀಡಿದ 189 ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 150 ಗಳಿಸಲಷ್ಟೇ ಶಕ್ತವಾಯಿತು. ಸರಣಿಯ 2 ಪಂದ್ಯ ಬ್ರಿಸ್ಟಲ್ನಲ್ಲಿ ನಾಳೆ ಭಾರತೀಯ ಕಾಲಮಾನ ಸಂಜೆ 7 ನಡೆಯಲಿದೆ. March 28 ನಡೆಯುತ್ತಿರುವ IPL T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು ಇಂದು ನಡೆಯಲಿರುವ 2 ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯದ ಮೂಲಕ ಫೈನಲ್ಗೇರುವ ತವಕದಲ್ಲಿದ್ದರೆ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31 ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ IPL 2026 ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಹಾಂಕಾಂಗ್ನಲ್ಲಿ ನಿನ್ನೆ ಆರಂಭವಾದ 20 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಮೊದಲ ದಿನವೇ ಭಾರತದ ಯುವ ಓಟಗಾರ್ತಿ ನಿಪಂ 100 ಓಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಮಹಿಳೆಯರ 100 ಓಟದ 20 ವರ್ಷದೊಳಗಿನವರ ವಿಭಾಗದಲ್ಲಿ

ರಾಷ್ಟ್ರೀಯ ದಾಖಲೆ ಹೊಂದಿರುವ 18 ವರ್ಷದ ನಿಪಂ ನಿಗದಿಪಡಿಸಿದ ದೂರವನ್ನು 11.62 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಿ 3ನೇ ಸ್ಥಾನದೊಂದಿಗೆ ಕಂಚಿನ ಪದಕಕ್ಕೆ ಕೊರಳೊಡ್ಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ, ಗೋವಾ, ಕೇರಳಂ ಪ್ರವಾಸ, ಬೆಂಗಳೂರು, ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ, ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಸಮಯ 7:45:20.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಾವು ದೋಂಬಿ ಗಲಭೆಗಳು, ಅನೇಕ ಬಂದ್ ಆಗಿರ್ಬೋದು ಅಥವಾ ಇತ್ಯಾದಿ, ಆ ಸಂದರ್ಭದಲ್ಲಿ ಅನೇಕ ಅವಘಡಗಳು, ಅಪರಾಧಗಳು ನಡೀತವೆ. ಈ ಗುಂಪಿನಲ್ಲಿ ಏನೋ ನಡೆದೋಯ್ತು, ಅದನ್ನ ಯಾರಿಗೂ ಗೊತ್ತಿಲ್ಲ, ಅಲ್ಲಿ ನಡೀತದೆ, ಯಾರ್ಯಾರನ್ನಾದರೂ ಹೊಡಿಬೋದು ಅಂತದ್ದೆಲ್ಲ ಒಂದು ಭಾವನೆ ಜನರಲ್ಲಿದೆ, ಗೊತ್ತಾಗಲ್ಲ ಅಂತಂತೇಳಿ ಅನೇಕ ಸಂದರ್ಭದಲ್ಲಿ, ಕೆಲವು ಸಲ ಇದು ರಾಜಕೀಯವಾಗಿಯೂ ಕೂಡ ಸಂದರ್ಭ ಸೃಷ್ಟಿ ಆಗಿರ್ತದೆ, ಮತ್ತು ಧಾರ್ಮಿಕ ಕೆಲವು ಕಾರಣಗಳು, ತುಂಬಾ ಸೂಕ್ಷ್ಮವಾದಂತಹ ವಿಚಾರಗಳು ಇದ್ದಾಗ ಕೂಡ ಬಂದ್ ಗಲಭೆಗಳು ಆಗ್ತಿರ್ತವೆ. ಆ ಸಂದರ್ಭದಲ್ಲಿ ಇದು ಅಪರಾಧ ಆಗತ್ತಾ ಅಂತ ಅನ್ನೋದು ಜನರಿಗೆ ಗೊತ್ತಿರಲ್ಲ, ಆ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು.
3: ಈಗ ಇತ್ತೀಚಿನ ಕಾಲಮಾನದಲ್ಲಿ ಹೆಚ್ಚು ಪ್ರಸ್ತುತವಾಗಿರುತ್ತಿರುವ ವಿಷಯ ಇದು ಅಂತ ಹೇಳ್ಬೋದು. ನಾವು ಸಾಮಾನ್ಯವಾಗಿ ಜನರು ಗುಂಪಾಗಿ ಸೇರಿದರೆ ಅದು ಗಲಭೆ ಎಂದು ಭಾವಿಸುತ್ತಾರೆ, ಆದರೆ ಕಾನೂನಿನ ಪ್ರಕಾರ ಅದು ಅಷ್ಟು ಸರಳವಲ್ಲ. ಸೊ ಮೊದಲಿಗೆ ಗುಂಪು ಮತ್ತೆ ಗಲಭೆ ನಡುವೆ ವ್ಯತ್ಯಾಸ ಏನಿದೆ ಅಂತ ನೋಡೋಣ. ಸೊ ಒಂದು ಗುಂಪು ಸೇರಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದರೆ ಅದು ಕಾನೂನು ಬದ್ಧವಾಗಿರಬಹುದು, ಆದರೆ ಅದೇ ಗುಂಪು ಹಿಂಸಾತ್ಮಕವಾಗಿ ನಡ್ಕೊಂಡ್ರೆ ಅದನ್ನ ನಾವು ದಾಳಿ ಮಾಡೋದು ಅಥವಾ ಕಲ್ಲೆರ್ಚೋದು ಆ ತರ ಕೆಲಸಗಳನ್ನ ಮಾಡಿದ್ರೆ ನಾವು ಗಲಭೆ ಅಂತ ಹೇಳ್ತೀವಿ. ಸೊ ಇದನ್ನು ಈಗ ಭಾರತೀಯ ನ್ಯಾಯ ಸಂಹಿತ ಕಾಯ್ದೆ ಅಡಿಯಲ್ಲಿ ಅಪರಾಧವಾಗಿ ಪರಿಗಣಿಸಲಾಗುತ್ತದೆ.
2: ಈಗ ಆ ಗುಂಪುಗಳು ಇರ್ತಾವಲ್ಲ, ಒಂದು ಗುಂಪು ಇಂತಿಷ್ಟು ಜನ ಇದ್ರೆ ಗುಂಪಾಗತ್ತೆ, ಅಲ್ಲಿ ಒಂದು ಎಷ್ಟೋ ಸಲ 144 ಸೆಕ್ಷನ್ ಲಾಗೂ ಆಗತ್ತೆ ಅಂತೆಲ್ಲ ಮಾತಾಡ್ತಾರೆ ನೋಡಿ ಆ ಬಗ್ಗೆ.
3: ಹೌದು ಸರ್, ಅದನ್ನ ಅನ್ಲಾಫುಲ್ ಅಸೆಂಬ್ಲಿ ಅಂತ ಕಾನೂನಿನ ಪ್ರಕಾರ ಹೇಳ್ತಾರೆ. ಅಕ್ರಮ ಗುಂಪು ಸೇರುವುದು, 5 ಹೆಚ್ಚು ಜನ ಸೇರಿ ಹಿಂಸಾತ್ಮಕ ಉದ್ದೇಶ ಹೊಂದಿದ್ದರೆ, ಅವರು ಕಾನೂನು ಉಲ್ಲಂಘನೆ ಮಾಡುವ ಕೆಲಸವನ್ನು ಮಾಡ್ತಿದ್ದರೆ ಮತ್ತು ಅದನ್ನ ಅನ್ಲಾಫುಲ್ ಅಸೆಂಬ್ಲಿ ಅಥವಾ ಅಕ್ರಮ ಗುಂಪು ಅಂತ ಹೇಳ್ತೀವಿ, ಇದನ್ನ ಗಲಭೆ ಅಂತ ನಾವು ಕರಿತೀವಿ. ಒಟ್ಟುಗೂಡಿದ ಹೊಣೆಗಾರಿಕೆಯನ್ನು ಹೊಂದಿರ್ತೀರ, ನೀವು ಗುಂಪಲ್ಲಿ ಇದ್ರಿ ಅಂದ್ರೆ ಅದು ನಿಮ್ ಹೊಣೆಗಾರಿಕೆ ಆಗಿರುತ್ತೆ, ನೀವು ತಪ್ಪು ಮಾಡಿ ಮಾಡದೆ ಹೋಗ್ರಿ ಯಾವ ರೀತಿ. ಸೊ ಇದೊಂದು ಅತ್ಯಂತ ಮುಖ್ಯವಾದ ಅಂಶ, ಹೇಗೆ ತಿಳ್ಕೊತೀವಿ ಗಲಭೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೆ ಹೊಣೆಯಾಗುತ್ತದೆ. ಸೊ ಯಾವ ರೀತಿ, ನಾನು ಕಲ್ಲು ಎಸೆದಿಲ್ಲ, ನಾನು ನೋಡಿದ್ದೆ ಅಂತ ಹೇಳಿದ್ರೆ ಅದಾಗಲ್ಲ. ನೀವು ಆ ಗುಂಪಿನ ಭಾಗವಾಗಿದ್ದರೆ ಕಾನೂನು ನಿಮ್ಮನ್ನು ಹೊಣೆಯಾಗಿ ಯಾವ ರೀತಿ ಶಿಕ್ಷೆ ಆಗ್ಬೇಕೋ ಇಲ್ಲ ಯಾವ ರೀತಿ ಅದನ್ನ ಕೇಸ್ನ ನಡೆಸಬೇಕೋ ಆ ರೀತಿ ನಿಮ್ಮ ಮೇಲೆ ಕೇಸ್ ನಡೆಸ್ತಾರೆ.
2: ಏನೇನು ಶಿಕ್ಷೆ ಇರುತ್ತೆ?
3: ಶಿಕ್ಷೆಗಳು ಯಾವ್ಯಾವ ರೀತಿ ಅಂದ್ರೆ, ಖಂಡಿತವಾಗ್ಲೂ ಜೈಲ್ ಶಿಕ್ಷೆ ಆಗ್ಬಹುದು, ದಂಡ ಆಗ್ಬಹುದು, ಗಂಭೀರ ಗಾಯವಾದ ಯಾರಿಗಾದ್ರೂ ಹಾನಿ ಆಗಿದೆ ಅಂದ್ರೆ ಕಠಿಣ ಕಾರಾಗೃಹ ಶಿಕ್ಷೆ ಕೂಡ ಆಗ್ಬಹುದು.
2: ಈ ಸಾಮಾನ್ಯ ನೋಡಿ, ಆ ಗಲಭೆನಲ್ಲಿ ಅದು ಖಾಸಗಿ ಆಸ್ತಿಯಾಗಿರ್ಬೋದು, ಒಟ್ಟು ಸಾರ್ವಜನಿಕ ಯಾವ್ದಾವ್ದೋ ಆಸ್ತಿಗಳಿಗೆ ಧಕ್ಕೆ ತರ್ತಾರೆ, ಗ್ಲಾಸ್ ಹೊಡಿತಾರೆ, ಏನೇನೋ ಕಿತ್ ಬಿಸಾಕ್ಬಿಡ್ತಾರೆ, ಹರಿದಾಕ್ಬಿಡ್ತಾರೆ, ಇಲ್ಲೆಲ್ಲ ನಡೀತಿರ್ತದೆ, ಬಹಳಷ್ಟು ನಷ್ಟ ಆಗತ್ತೆ. ಅದು ಏನು, ಆ ನಷ್ಟವನ್ನ ಹೇಗೆ ಭರಿಸಬೇಕು, ಮತ್ತೆ ಇದನ್ನ ನಾವು ನಷ್ಟ ಮಾಡಬಾರದು ಅಂತ ಪರಿಕಲ್ಪನೆ ಅವ್ರಿಗೆ ಇರ್ಬೇಕಲ್ಲ.
3: ಇದಕ್ಕೆ ಸಂಬಂಧಿಸಿದಂತೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆಕ್ಟ್, ಆ ಕಾಯ್ದೆ ಅಡಿಯಲ್ಲಿ ಹಾನಿ ಮಾಡುವವರಿಂದ ಪರಿಹಾರ ವಸೂಲಿ ಮಾಡಬಹುದು. ನೀವು ಹಾನಿ ಮಾಡಿದ್ರೆ ಯಾವ್ದಾದ್ರು ನಿಮ್ಗೆ ಅದು ಕಂಡು ಬಂದಿದೆ ಅಂದ್ರೆ ನ್ಯಾಯಾಧೀಶರಿಂದ, ನ್ಯಾಯಾಲಯದಿಂದ ನಿಮ್ಗೆ ಅದನ್ನ ವಸೂಲಿ ಮಾಡತಕ್ಕದ್ದು ಅಧಿಕಾರಿಗಳು. ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಕೋರ್ಟ್ ಕಾಂಪೆನ್ಸೇಷನ್ ಕೂಡ ನಿಮ್ಗಾಗುತ್ತೆ.
2: ಅಂದ್ರೆ ಒಟ್ಟಾರೆ ಈ ಗಲಭೆಗಳು ಎಷ್ಟೋ ಸಲ ಈ ಸೋಷಿಯಲ್ ಮೀಡಿಯಾಗಳಿಂದ ಪ್ರೇರಿತರಾಗಿ ಜಾಸ್ತಿ ಆಗ್ತವೆ ಅಂತ ಹೇಳ್ತಾರೆ.
3: ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ನಾನು ನೋಡಿದ್ದೆ ಬೇರೆ ಬಟ್ ಆದ್ರೆ ಸೋಷಿಯಲ್ ಮೀಡಿಯಾ ತೋರಿಸಿದ್ದೆ ಬೇರೆ ಅನ್ನೋ ತರ. ಸೊ ಇಲ್ಲಿ ಯಾವುದೇ ರೀತಿ ಗಲಭೆಗಳಿಗೆ ಒಂದೊಂದ್ಸರಿ ತಪ್ಪು ಮಾಹಿತಿ ಹಂಚೋದಾಗಿರ್ಬೋದು, ಜನರನ್ನು ಹಿಂಸೆಗೆ ಪ್ರೇರೇಪಿಸೋದು ಕೂಡ ಆಗಿರ್ಬೋದು. ಇನ್ನೊಂದು ಗುಂಪು ಮಾಡಿರೋ ಕೆಲಸನ ಸೋಷಿಯಲ್ ಮೀಡಿಯಾ ಬೇರೆ ತರ ತೋರಿಸೋ ಅಂತ ಇನ್ನೊಂದು ಬೇರೆ ಗುಂಪು ಬಂದು ಇನ್ನೊಂದಷ್ಟು ಜಗಳ ಮಾಡೋದು, ಇನ್ನೊಂದು ಗಲಭೆಯನ್ನು ಸೃಷ್ಟಿ ಮಾಡೋದು ಮಾಡ್ತಾರೆ.
2: ಈ ಗಲಭೆಯನ್ನು ನಿಯಂತ್ರಣ ಮಾಡಬೇಕಂದ್ರೆ ಪೊಲೀಸರು

0: ನ್ಯಾಯಸಂಸ್ಥೆ ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್,
1: ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

ಸಮಯ ಸರಿಯಾಗಿ 7:58 ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಈಗ ಕೆಲವು ಚಿತ್ರಗೀತೆಗಳು. ಮೊದಲಿಗೆ ಜಾಹೀರಾತು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
0: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕೀಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವಂತಹ ಧಣಿ ಚಿತ್ರದ ಗೀತೆಯ ಸಂಗೀತ ಸಾಧು ಕೋಕಿಲ ಅವರದು.

0: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಆಕಾಶವಾಣಿಯ ಪ್ರಮುಖ ವಿಭಾಗಗಳು, ಬೇರೆ ಬೇರೆ ವಿಭಾಗಗಳ ಕುರಿತು ಸ್ಥೂಲ ಪರಿಚಯವನ್ನ ಮಾಡಿಕೊಳ್ತಾ ಇದ್ವಿ. ಈಗ ಆಕಾಶವಾಣಿಯ ಅತಿ ಮುಖ್ಯ ವಿಭಾಗವಾದ ಕಾರ್ಯಕ್ರಮ ವಿಭಾಗದ ಕುರಿತು ಮಾತನಾಡೋಣ. ಕಾರ್ಯಕ್ರಮ ವಿಭಾಗವು ಆಕಾಶವಾಣಿಯ ಬಹುದೊಡ್ಡ ವಿಭಾಗ. ಆಕಾಶವಾಣಿಯ ಅಸ್ತಿತ್ವದ ಮೂಲ ಧಾತುವಾದ ಕಾರ್ಯಕ್ರಮಗಳ ಯೋಜನೆ, ಧ್ವನಿಮುದ್ರಣ, ನಿರ್ಮಾಣ, ಪ್ರಸಾರದ ಎಲ್ಲ ಹಂತಗಳ ನಿರ್ಣಯ ಹಾಗೂ ಅನುಷ್ಠಾನ ಈ ವಿಭಾಗದಲ್ಲಿ ನಡೆಯುತ್ತದೆ. ಇದು ಸಾರ್ವಜನಿಕರ ಹಾಗೂ ಸಂಸ್ಥೆಯ ನಡುವಿನ ಸಂಪರ್ಕ ಸೇತುವೆಯಂತೆ ಕೆಲಸ ಮಾಡುತ್ತದೆ. ಆದ್ದರಿಂದ ಈ ವಿಭಾಗಕ್ಕೆ ಗುರುತರವಾದ ಜವಾಬ್ದಾರಿಯಿದೆ. ಮಾತ್ರವಲ್ಲದೆ ಎಲ್ಲ ಆಗುಹೋಗುಗಳ, ಮುಖ್ಯ ಘಟನೆಗಳ, ರಾಜಕೀಯ ವಿದ್ಯಮಾನಗಳ, ಸರ್ಕಾರದ ಹೊಸ ಯೋಜನೆಗಳೇ ಮೊದಲಾದ ಮಾಹಿತಿಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸವೂ ಇದೆ. ಇವುಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗುತ್ತದೆ. ಇದಕ್ಕಾಗಿ ನುರಿತ ಕಾರ್ಯಕ್ರಮ ನಿರ್ವಾಹಕರಿರುತ್ತಾರೆ. ಇವರ ಸೇವೆಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು, ಇವರ ಜ್ಞಾನದ ಹರಿವು ಸರಿಯಾದ ದಿಸೆಯಲ್ಲಿರುವಂತೆ ನೋಡಿಕೊಳ್ಳುವುದು ಕೇಂದ್ರ ನಿರ್ದೇಶಕರ ಹೊಣೆ. ಅವರು ಹಾಗೂ ಸಹಾಯಕ ನಿರ್ದೇಶಕರು ತಮ್ಮ ದೀರ್ಘ ಅನುಭವವನ್ನು ಒರೆಗೆ ಹಚ್ಚಿ ಬೇರೆ ಬೇರೆ ಕಾರ್ಯಕ್ರಮಗಳ ನಿರ್ವಹಣೆಯ ಭಾರವನ್ನು ಸರಿಯಾದ ಅಧಿಕಾರಿಗಳಿಗೆ ವಹಿಸುತ್ತಾರೆ. ಇದು ಬಹಳ ಗುರುತರವಾದ ಜವಾಬ್ದಾರಿ, ಏಕೆಂದರೆ ಕಾರ್ಯಕ್ರಮ ನಿರ್ವಾಹಕರು ನಿರ್ಮಿಸುವ ಕಾರ್ಯಕ್ರಮಗಳು ಆ ಕೇಂದ್ರದ ಯಶಸ್ಸಿಗೆ ಕಾರಣವಾಗುತ್ತವೆ. ಸರಿಯಾದ ಜಾಗದಲ್ಲಿ ಸರಿಯಾದ ವ್ಯಕ್ತಿಗಳು ನಿಯೋಜಿತವಾದರೆ ಯಶಸ್ಸಿನ ಹಾದಿ ಸುಗಮವಾಗುತ್ತದೆ. ಕಾರ್ಯಕ್ರಮ ನಿರ್ಮಾಣದಲ್ಲಿ ಕಾರ್ಯಕ್ರಮ ನಿರ್ವಾಹಕರ ಪಾತ್ರ ಬಹಳ ದೊಡ್ಡದು. ಆಕಾಶವಾಣಿಯು ಬೇರೆ ಬೇರೆ ಕೇಳುಗ ವರ್ಗಕ್ಕೆ ಕಾರ್ಯಕ್ರಮವನ್ನು ರೂಪಿಸಿ ಪ್ರಸಾರ ಮಾಡುವುದರಿಂದ ಬೇರೆ ಬೇರೆ ವಿಭಾಗಗಳ, ಅಂದರೆ ಗ್ರಾಮೀಣ ಜನತೆ, ಕೃಷಿಕರು, ಮಹಿಳೆಯರು, ಮಕ್ಕಳು, ಯುವಜನತೆ, ಕಾರ್ಮಿಕರು, ಹಿರಿಯ ನಾಗರಿಕರು, ಇನ್ನೂ ಮುಂತಾದ ವಿಭಾಗಗಳ ಉಸ್ತುವಾರಿ ಬೇರೆ ಬೇರೆ ಕಾರ್ಯಕ್ರಮ ನಿರ್ವಾಹಕರಿಗೆ ಇರುತ್ತದೆ. ಅವರು ಪ್ರತಿ ತಿಂಗಳ ಕಾರ್ಯಕ್ರಮ ಪಟ್ಟಿಯನ್ನು ಕನಿಷ್ಠ ಒಂದು ತಿಂಗಳ ಮುಂಚಿತವಾಗಿ ತಯಾರು ಮಾಡಬೇಕಾಗುತ್ತದೆ. ಇದರ ಕರಡು ಪ್ರತಿಯಾದ ಲೇಔಟ್ನಲ್ಲಿ ತಿಂಗಳ ಕಾರ್ಯಕ್ರಮದ ಪ್ರಸಾರ ದಿನಾಂಕ, ಭಾಷಣ, ಚರ್ಚೆ, ಸಂದರ್ಶನ ಹಾಗೂ ಮಾತನಾಡುವವರ, ಭಾಗವಹಿಸುವವರ ವಿವರ, ಧ್ವನಿಮುದ್ರಣ ದಿನಾಂಕ, ಅವರಿಗೆ ಸಲ್ಲಬೇಕಾದ ಸಂಭಾವನೆಯ ವಿವರ, ಇವುಗಳನ್ನು ವ್ಯವಸ್ಥಿತವಾಗಿ ಸಿದ್ಧಪಡಿಸಿ ಅದನ್ನು ಸಹಾಯಕ ನಿಲಯ ನಿರ್ದೇಶಕರ ಒಪ್ಪಿತಕ್ಕೆ ಕಳುಹಿಸಬೇಕಾಗುತ್ತದೆ. ಅವರು ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಿಲಯ ನಿರ್ದೇಶಕರ ಒಪ್ಪಿತಕ್ಕೆ ಕಳುಹಿಸುತ್ತಾರೆ. ಕಾರ್ಯಕ್ರಮ ನೀಡಲು ಬರುವವರ ವಿವರಗಳಿರುವ ಕಾರ್ಡ್ಗಳನ್ನು ಈ ಹಿಂದೆ ಬಹು ಅಚ್ಚುಕಟ್ಟಾಗಿ ದಾಖಲಿಸಲಾಗುತ್ತಿತ್ತು. ಈಗ ಈ ವಿಧಿಗಳು ಕಂಪ್ಯೂಟರ್ ಮೂಲಕ ನಡೆಯುತ್ತವೆ. ಮೊದಲು ಈ ಕಾರ್ಡ್ಗಳೊಂದಿಗೆ ಅನುಮೋದನೆ ತೀರ ಅಗತ್ಯವಾಗಿತ್ತು. ಅದರಿಂದ ಪಾರದರ್ಶಕತೆ ಹಾಗೂ ಬೇರೆ ಬೇರೆಯವರಿಗೆ ಅವಕಾಶ ನೀಡಲು ಸಾಧ್ಯವಾಗುತ್ತದೆ. ಹೊಸ ಪ್ರತಿಭೆಗಳಿಗೆ ಆದ್ಯತೆ ಇರುತ್ತದೆ. ಆನಂತರ ಆ ಎಲ್ಲ ವಿವರಗಳು ಪ್ರಪೋಸಲ್ ರಿಜಿಸ್ಟರ್ನಲ್ಲಿ ದಾಖಲೆಗೊಂಡು ಸಹಾಯಕ ನಿಲಯ ನಿರ್ದೇಶಕರು ಹಾಗೂ ನಿಲಯ ನಿರ್ದೇಶಕರಿಂದ ಅನುಮೋದನೆಗೊಳ್ಳುತ್ತವೆ. ಇವುಗಳನ್ನು ಸಿದ್ಧವಿರುವ ಫಾರ್ಮ್ಗಳಲ್ಲಿ ಟೈಪ್ ಮಾಡಿ ಮತ್ತೆ ಕಾರ್ಯಕ್ರಮ ನಿರ್ವಾಹಕರು, ಸಹಾಯಕ ನಿರ್ದೇಶಕರು, ನಿಲಯ ನಿರ್ದೇಶಕರ ಪುನರ್ ಅವಗಾಹನೆ ಮತ್ತು ಒಪ್ಪಿತಕ್ಕೆ ಈ ಹಿಂದೆ ಕಳಿಸಲಾಗುವ ವ್ಯವಸ್ಥೆ ಇತ್ತು. ಈಗ ಇದೆಲ್ಲವೂ ಕಂಪ್ಯೂಟರೀಕೃತವಾಗಿದೆ. ಎಲ್ಲಿಯೂ ತಪ್ಪು ಉಂಟಾಗದಂತೆ ಈ ಹಲವು ವಿಧಿಗಳಲ್ಲಿ ಎಚ್ಚರ ವಹಿಸಲಾಗುತ್ತದೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮಗೆ ನಿಲಯ ನಿರ್ದೇಶಕ

0: ಕರು ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು. ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 8:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಸವಿ ಸವಿ ನೆನಪು
2: ಸವಿ ಸವಿ ನೆನಪು ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
3: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ.
4: ನನ್ನ ಹೆಸರು ದರ್ಯಪ್ಪ ಶೆಟ್ಟಪ್ಪ ಹಡಪದ್.
3: ದರ್ಯಪ್ಪ ಶೆಟ್ಟಪ್ಪ ಹಡಪದ್ದವರೇ, ತಾವು ಇಂಜಿನಿಯರಿಂಗ್ ವಿಭಾಗದಲ್ಲಿ ನಮ್ಮ ಆಕಾಶವಾಣಿಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದಿರಿ. ನಾವು ಎಷ್ಟೇ ಕಾರ್ಯಕ್ರಮವನ್ನು ಉತ್ತಮವಾದ ಕಾರ್ಯಕ್ರಮವನ್ನು ರೂಪಿಸಿ ನಾವು ಕೇಳುವರಿಗೆ ಅಲ್ಲಿ ತಲುಪಿಸಬೇಕಾದ್ರೆ ನಿಮ್ಮ ಇಂಜಿನಿಯರಿಂಗ್ ಒಂದು ವಿಭಾಗದ ಪ್ರಾಮುಖ್ಯತೆ ತುಂಬ ಇರುತ್ತೆ. ಸವಾಲುಗಳು ಎದುರಾಗಿದ್ದಾವೆ ನೋಡಿ, ಸರಿಯಾಗಿ ರೀಚ್ ಆಗಿಲ್ಲ, ನಮ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ನಮ್ಮ ಸೆಟ್ಗೆ ಸರಿಯಾಗಿ ಸಿಗ್ನಲ್ ಸಿಗ್ತಾ ಇಲ್ಲ ಅನ್ನೋದು ಕೇಳುಗರ ಒಂದು ದೂರಿತ್ತು. ಅದು ಕೂಡ ತಾವು ಯಾವ ಥರ ನಿರ್ವಹಣೆ ಮಾಡಿದಿರಿ, ನಿಮಗೂ ಅದು ಅನುಭವ ಆಗಿತ್ತಾ, ಹೇಗೆ ಅದನ್ನು ಸರಿಪಡಿಸಿದ್ರಿ?
4: ಬ್ರಾಡ್ಕಾಸ್ಟಿಂಗ್ ಈಸ್ ಮೇನ್ ಥಿಂಗ್ ಈಸ್ ಮಾಡ್ಯುಲೇಷನ್. ಮಾಡ್ಯುಲೇಷನ್ ಅಂದ್ರೆ ಟ್ರಾನ್ಸ್ಮಿಟರ್. ಟ್ರಾನ್ಸ್ಮಿಟರ್ ಈಸ್ ಡಿಪೆಂಡ್ ಆನ್ ಪವರ್. 10 ಕಿಲೋವ್ಯಾಟ್ ಇರ್ಬೋದು, 50 ಕಿಲೋವ್ಯಾಟ್ ಇರ್ಬೋದು, 100 ಕಿಲೋವ್ಯಾಟ್ ಇರ್ಬೋದು, ಡಿಪೆಂಡ್ ಆನ್ ಏರಿಯಾ. ಆಮ್ಯಾಗೆ ಅದಕ್ಕೆ ಕೆಲವೊಂದು ಸಿಗ್ನಲ್ಸ್ ಏನಾಗ್ತಿರುತ್ತೆ ಅವ್ರಿ, ಅಲ್ಲಿ ಮೇಡಿಯಮ್ದು ವೇವ್ ಪ್ರೊಪಗೇಷನ್ ಬೇರೆ, ಎಫ್ ಎಮ್ದು ವೇವ್ ಪ್ರೊಪಗೇಷನ್ ಬೇರೆ. ಶಾರ್ಟ್ ವೇವ್ ಆ್ಯಂಡ್ ಮೇಡಿಯಮ್ ಈಸ್ ಅಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ಎಫ್ ಎಮ್ ಈಸ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್.
3: ಹೌದು,
4: ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ತರಂಗ ಕಿಂವ ನಾವು ವೇವ್ಸ್ ಇರ್ತೇವೆ, ಅವು ಟ್ರಾವೆಲ್ಸ್ ಡೈರೆಕ್ಟ್ ವೇವ್ಸ್.
3: ಅಂದರೆ
4: ಜಸ್ಟ್ ಲೈಕ್ ನಾವು ಯಾರು ನೋಡ್ತಿದ್ವಿ ದೃಷ್ಟಿಕೋನ, ಆ ಪ್ರಕಾರ ಅದು ಟ್ರಾವೆಲ್ಸ್ ಆಗ್ತದೆ,
3: ಕಣ್ಣಿನ ನೇರಕ್ಕೆ ಹೋಗ್ತವೆ.
4: ಅದರ ಸಿಂದೇ ಅದಕ್ಕೆ ಅಂಟೆನ್ ಹಚ್ಚಬೇಕಾಗ್ತದೆ. ಮೀಡಿಯಮ್ ಹೆಂಗದ ಈಗ, ಮೀಡಿಯಮ್ ಎಂಬುದು ಟ್ರಾನ್ಸ್ಮಿಟರ್ ಭೀ ಕಡಿಮೆ ಆಗಿವೆ, ಕ್ಲೋಸ್ಡ್ ಅದ ಮೀಡಿಯಮ್ ಟ್ರಾನ್ಸ್ಮಿಟರ್. ಅದೊಂದು ಕೆಲವೊಂದು ಏರಿಯಾದಾಗ ಅದ್ರ ಇಕ್ವಿಪ್ಮೆಂಟ್ ಸಿಗಲ್ಲ, ಇಫಿಷಿಯನ್ಸಿ ಇಲ್ಲ, ಎಲೆಕ್ಟ್ರಿಕಲ್ ಪವರ್ ಈಸ್ ಹೈ, ಕನ್ಸುಮ್ಷನ್ ಹೈ ಇರ್ತದೆ ಮೀಡಿಯಮ್ ಯಾಕೆ. ಅದಕ್ಕೆ ಈ ಎಲ್ಲ ಮ್ಯಾಕ್ಸಿಮಮ್ ಎಫ್ ಎಮ್ ದಾಗ ಕನ್ವರ್ಟ್ ಆಗ್ಲಕತ್ತ, ಡಿಜಿಟಲ್ ದಾಗ ಕನ್ವರ್ಟ್ ಆಗ್ಲಕ.
3: ಸರ್, ಈಗ ಹೊಸದಾಗಿ ನ್ಯೂಸ್ ಆನ್ ಏರ್ ಆಪ್ ಇದು ಪಾಪ್ಯುಲರ್ ಆಗಿದೆ. ವಿದೇಶದಲ್ಲಿರುವಂತಹ ನಮ್ಮ ಕನ್ನಡಿಗರು ಅಥವಾ ನಮ್ಮ ಭಾರತದವರು ನಮ್ಮ ದೇಶದ ನಮ್ಮ ನಾಡಿನ ಕಾರ್ಯಕ್ರಮಗಳನ್ನ
4: ಕೇಳ್ತಾ
3: ಅಲ್ಲಿಂದ ಕೂಡ ನಮ್ಗೆ ಕರೆ ಮಾಡೋದು, ಮೆಸೇಜ್ ಮಾಡೋದು, ಅವ್ರ ಕೋರಿಕೆ ರೆಸ್ಪಾನ್ಸ್ ಮಾಡೋದು, ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನ್ಯೂಸ್ ಆನ್ ಏರ್ ಆಪ್ ಮುಖಾಂತರ ಕಾರ್ಯಕ್ರಮಗಳನ್ನ ಕೇಳ್ತಾ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ತುಂಬಾ ಉತ್ತಮವಾದಂತಹ ಸಾಧನೆ ಇದು ತಾಂತ್ರಿಕ ವರ್ಗದಲ್ಲಿ.
4: ನ್ಯೂಸ್ ಆನ್ ಏರ್ ಏನು ಸ್ಟಾರ್ಟಿಂಗ್ ಶುರು ಆಯ್ತಲ್ರಿ, ಅವೆಲ್ಲ ಸಾಫ್ಟ್ವೇರ್ ಎಲ್ಲ ಬಾಸ್ ಅಂಡರ್ ನಾವೆಲ್ಲ ನಾವೇ ಇನ್ಸ್ಟಾಲೇಷನ್ ಮಾಡೋರು ಅಂಡರ್ ಗೈಡ್ ಲೈನ್. ಯಾರ ವೈಡ್ ಆಯ್ತು ಆನ್ ಏರ್ ನಾವು ಹೆಂಗ ಟ್ರಾನ್ಸ್ಮಿಟರ್ ಹೆಂಗ ಲಿಮಿಟೇಷನ್ಸ್, 50 ಕಿಲೋಮೀಟರ್, 100 ಕಿಲೋಮೀಟರ್, ಇದು ಥ್ರೂಔಟ್ ದ ವರ್ಲ್ಡ್ ಎಲ್ಲಿ ಬೇಕಾಕೋಬಹುದು. ಆ ಏರಿಯಾದಲ್ಲಿ ನಿಮ್ದು ನೆಟ್ವರ್ಕಿಂಗ್ ಚಾಲು ಬೇಕು, ಡಿಪೆಂಡ್ ಆನ್ ನೆಟ್ವರ್ಕಿಂಗ್. ಇದು ಆಸ್ ಎ ಕ್ಲೌಡ್, ನಾವೇನಾಯ್ತೇವೆ ಒಂದು ಸಮುದ್ರ ಇದ್ದಪ್ಪಲೆ,
3: ಎಲ್ಲ ಸ್ಯಾಟಲೈಟ್ ಲಿಂಕ್ ಆಗಿರೋ
4: ಸ್ಯಾಟಲೈಟ್ ಲಿಂಕ್.
3: ಈಗ ನೋಡಿ ಅದರಲ್ಲಿ ಸುಮಾರು 425 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳು ಒಂದೇ ಒಂದು ಆಪ್ ಅಲ್ಲಿ ಕೇಳಿಸಬಹುದು. ನಾವು ಯಾವ್ದು ನಾವು ಸೆಲೆಕ್ಟ್ ಮಾಡ್ತೀವೋ ಆ ಒಂದು ಕೇಂದ್ರದ ಕಾರ್ಯಕ್ರಮಗಳನ್ನ ನಾವು ಕೇಳಿಸ್ಕೋಬಹುದು. ನೋಡಿ, ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಇದ್ರು ಅವರು ಕನ್ನಡ ಬೇಕಾ, ತೆಲುಗು ಬೇಕಾ, ಹಿಂದಿ ಬೇಕಾ, ಮರಾಠಿ ಬೇಕಾ, ಗುಜರಾತಿ ಬೇಕಾ, ಆಯಾ ಒಂದು ರಾಜ್ಯದ
4: ಲ್ಯಾಂಗ್ವೇಜ್ನ
3: ಅಥವಾ ಆ ಒಂದು ಕೇಂದ್ರದ ಪರ್ಟಿಕ್ಯುಲರ್ ಆಗಿ ಯಾವ ಕೇಂದ್ರದ ಕಾರ್ಯಕ್ರಮ ಕೇಳಬೇಕಂದ್ರೆ ಅದನ್ನ ಅವರು ಚೂಸ್ ಮಾಡಿದ್ರೆ ಆ ಕಾರ್ಯಕ್ರಮ ಪಟ್ಟ ಅಂತೇಳಿ ಅವ್ರು ಕೇಳಿಸುತ್ತೆ.
4: ಕೇಳಿಸಬಹುದು,
3: ಅದು ತುಂಬಾ
4: ಹೈ ಟೆಕ್ನಾಲಜಿ.
3: ಹೌದು,
4: ಆಲ್ ಇಂಡಿಯಾ ರೇಡಿಯೋ ಅದರಲ್ಲಿ ಏನೈತ್ರಿ, ಪೈಲ ಲಿಮಿಟೇಷನ್ಸ್ ಟ್ರಾನ್ಸ್ಮಿಟರ್ ಥ್ರೋ ಸ್ಯಾಟಲೈಟ್. ನಾವು ಯಾಕೆ ಜಾಯ್ನ್ ಆಗಿದ್ದೇವೆ, ಅಳೆಗೆ ರಿಸೀವಿಂಗ್ ಸೆಂಟರ್ ಅಂತಿದ್ರು. ರಿಸೀವಿಂಗ್ ಸೆಂಟರ್ನ ನಾವು ದಿಲ್ಲಿ ನ್ಯೂಸ್ ಮತ್ತು ನಾವು ಒಂದು ಸ್ಟೇಷನ್ ಅದು ಸಾಂಗ್ಲಿ,

0: ಎಕ್ಸಾಂಪಲ್ ನಾವು ದಿಲ್ಲಿ ನ್ಯೂಸ್ ಮತ್ತು ಮುಂಬೈ ನ್ಯೂಸ್ ಬೈ ಏರ್ ತಗೊಂಡು ನಾವು ಲೋಕಲ್ ಬ್ರಾಡ್ಕಾಸ್ಟ್ ಮಾಡ್ತಿದ್ದೆ. ನಂತರ ಸ್ಯಾಟಲೈಟ್ ಅದು ಫಸ್ಟ್ ಟೈಮ್ 5-7 ಚಾನಲ್ ಆಯಿತು, ಆಮೇಲೆ 20 ಚಾನಲ್ ಅದು ಈಗ ವೈಡ್. ನಾವು ಈಗ ಸ್ಯಾಟಲೈಟ್ ಥ್ರೂ ಕಾಶ್ಮೀರ್ ಟು ಕನ್ಯಾಕುಮಾರಿ ಆಲ್ ಚಾನಲ್ಸ್ ರಿಸೀವ್ಡ್ ಅಪ್ರಾಕ್ಸಿಮೇಟ್ಲಿ 50-60 ಚಾನಲ್ಸ್. ಆಯಾ ರಾಜ್ಯದಲ್ಲಿ ಅವರು ಆಯಾ ಲ್ಯಾಂಗ್ವೇಜ್ ರಿಲೇ ಮಾಡುತ್ತಾರೆ ಆಸ್ ಪರ್ ಶೆಡ್ಯೂಲ್. ನಿಮಗೆ ಮರಾಠಿ ನ್ಯೂಸ್ ಬೇಕು, ಕನ್ನಡ ನ್ಯೂಸ್ ಬೇಕು, ತೆಲುಗು ನ್ಯೂಸ್ ಬೇಕು, ತಮಿಳ್ ನ್ಯೂಸ್ ಬೇಕು, ಡಿಪೆಂಡ್ ಆನ್ ಲ್ಯಾಂಗ್ವೇಜ್. ಆಯಾ ಸ್ಟೇಟ್ದಲ್ಲಿ ಅವರು ಸ್ಯಾಟಲೈಟ್ ತೋಡ್ ರಿಸೀವ್ ಮಾಡ್ತಾರೆ, ಬಟ್ ಪ್ರಾಕ್ಟಿಕಲಿ ದೇ ಆರ್ ರಿಸೀವ್ಡ್ ಆಲ್ ಪ್ರೋಗ್ರಾಮ್ಸ್. ಕಾಶ್ಮೀರ್ ಟು ಕನ್ಯಾಕುಮಾರಿ ನಾ ಯಾವ್ದು ಬಿ ಲ್ಯಾಂಗ್ವೇಜ್ ಕೇಳ್ಬೋದು, ಬಟ್ ನಮ್ಗೆ ಲಿಮಿಟೇಷನ್ಸ್ ಬ್ರಾಡ್ಕಾಸ್ಟ್ ಮಾಡುವಂಗ ಅದು ಶೆಡ್ಯೂಲ್ದಾಗ ಇರಲ್ಲ. ಆಮ್ಯಾಗ ಅದು ಯಾವಾಗ ನೀವು ಲ್ಯಾಂಗ್ವೇಜ್ ಲೋಕಲ್ ಲ್ಯಾಂಗ್ವೇಜ್ ಅದ ಅಷ್ಟೇ ನೀವು ಬ್ರಾಡ್ಕಾಸ್ಟ್ ಮಾಡ್ಬೋದು, ಬಾಕಿ ನೀವು ಲಿಸ್ನಿಂಗ್ ಮಾಡ್ಬೋದು. ಸ್ಯಾಟಲೈಟ್ ಆಡಿಯೋ ಲಿಸ್ನಿಂಗ್ ಮಾಡೋದು. ಹಾ, ನಿಮ್ಗೆ ಎಕ್ಸಾಂಪಲ್ ಅಂದ್ರೆ ನಾವು ಅಮ್ಮ ಕನ್ನಡ ನ್ಯೂಸ್ ನಾ ಸಾಂಗ್ಲಿ ಆಕಾಶವಾಣಿಗೆ ಆಗಲಿ ಸೋಲಾಪುರ ಆಕಾಶವಾಣಿ ಥ್ರೋ ಸ್ಯಾಟಲೈಟ್ 1-10 ನಾ ನ್ಯೂಸ್ ಕೇಳ್ತಿದ್ದೆ, ಪಣ ಬ್ರಾಡ್ಕಾಸ್ಟ್ ಮಾಡೋಕೆ ಬರ್ತಿದ್ದಿಲ್ಲ, ನಮಗೆ ಪರ್ಮಿಷನ್ ಇರ್ತಿತ್ತಿಲ್ಲ ಕಿ ಕನ್ನಡ ಲ್ಯಾಂಗ್ವೇಜ್ ಬ್ರಾಡ್ಕಾಸ್ಟ್ ಮಾಡೋಕ್ಕಿಲ್ಲ. ಕನ್ನ ಥ್ರೂ ಔಟ್ ಸ್ಟೇಷನ್ ಈಸ್ ಮರಾಠಿ.
1: ತುಂಬ ಸಂತೋಷ ಸರ್, ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಸಾಕಷ್ಟು ಏನು ಏರುಪೇರುಗಳನ್ನು ಕಂಡಿದ್ದೀರಾ, ತುಂಬ ಕಷ್ಟಪಟ್ಟು ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಒಂದು ತಾಂತ್ರಿಕ ಸೇವೆಯನ್ನು ಕೊಟ್ಟಿದ್ದೀರಾ. ಈ ಸೇವೆ ನಿಮಗೆ ತುಂಬ ತೃಪ್ತಿ ಕೂಡ ಕೊಟ್ಟಿದೆ. ಅದೇ ರೀತಿ ನಿಮ್ಮ ಸಾಂಸಾರಿಕ ಜೀವನ ಕೂಡ ಉತ್ತಮ ಮಟ್ಟದಲ್ಲಿ ನೀವು ನಡೆಸ್ಕೊಂಡು ಬಂದಿದ್ದೀರಾ. ನಿಮ್ಮ ಒಂದು ವೃತ್ತಿ ಜೀವನ ತುಂಬ ಚೆನ್ನಾಗಿದೆ ಅಂತ ನಾವು ಭಾವಿಸ್ತೀವಿ. ಇನ್ನೂ ಉತ್ತಮವಾಗಿರಲಿ ಅಂತೇಳಿ ನಮ್ಮ ಆಕಾಶವಾಣಿ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುವ ಪರವಾಗಿ ಕೋರ್ತಾ ಇದ್ದೀವಿ. ಇಷ್ಟೊತ್ತು ನಮ್ಮ ಜೊತೆಗಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಾ ಮಹಾರಾಷ್ಟ್ರದಲ್ಲಿದ್ದು ಕನ್ನಡ ನಾ ಪ್ರೇಮಿ, ವಚನ ಪಾಠ ಅಂತಾರ ಬಸವೇಶ್ವರದ ಅಂಡರ್ ನಾವು ಭರ್ಪೂರ್ ಕಾರ್ಯಕ್ರಮಗಳು ಮಾಡಿದ್ದೇವೆ. ಇನ್ನೂ ಆದ್ರೂ ಬಿ ನಮ್ಮ ಫ್ರೆಂಡ್ ಸರ್ಕಲ್ ನಾವು ಕನ್ನಡ ಕಾರ್ಯಕ್ರಮ ಮಾಡ್ತೀವಿ, ಮರಾಠಿ ಬಿ ಮಾಡ್ತೀವಿ. ಹೆಚ್ಚಾನ್ ಹೆಚ್ಚು ಕನ್ನಡದಾಗ ನಮ್ಮದು ಯಾಳೆ ಕನ್ನಡದ ಆಳೆ ಕನ್ನಡದಾಗ ಗೊತ್ತೇವು, ಯಾಳೆ ಮರಾಠಿ ಅದ ಮರಾಠಿ ಗೊತ್ತು. ಬೋತ್ ಲ್ಯಾಂಗ್ವೇಜ್ ಆದ್ರೆ ಅವ್ರ ಇಂಡಿಯನ್ ಲ್ಯಾಂಗ್ವೇಜ್, ನಮ್ಗೆ ಎರಡೂ ಲ್ಯಾಂಗ್ವೇಜ್ಗಳು ಹಿಡಿಸ್ತವ. ನಾವು ಎಲ್ಲ ನಮ್ಮ ಇಂಡಿಯನ್ ಸಾರ್ ಈಕ್ವಲ್ ಹೊಸ ಪೀಳಿ ವಿದ್ಯಾರ್ಥಿಗಳು ಅದಾರ, ಅವ್ರು ಪ್ರಾಪರ್ ಗೈಡ್ಲೈನ್ ತಗೊಂಡು ಅವ್ರ ತಾಯಿ ತಂದೆಯರ ಸೇವಾ ಮಾಡೋದು, ಅವ್ರ ತಾಯಿ ತಂದೆಯರ ಗೈಡೆನ್ಸ್ ನಂತರ ಮುಂದೆ ಅವ್ರು ಕಲ್ಕೊಂಡು ಅವ್ರ ಜೀವನ ಸಾಧ್ಯ ಮಾಡಬೇಕಂತೇಳಿ ಎಲ್ಲರಿಗೆ ನಂದು ವಂದನೆಗಳು.
1: ಸಾಂಸಾರಿಕ ಒಂದು ಜವಾಬ್ದಾರಿಯಲ್ಲಿ ಹೇಗೆ ನಿಭಾಯಿಸಿದ್ರಿ ನೀವು ಕೆಲಸ ಜೊತೆಗೆ?
0: ಮನೆಯಲ್ಲೇ ಫಸ್ಟ್ ಮೆಂಬರ್, ನಾ ಎಲ್ಲರಿಗಿಂತ ದೊಡ್ಡ ಮಗ. ನನ್ನ ಹಿಂದೆ 4 ಸಿಸ್ಟರ್, ಒಬ್ಬ ಬ್ರದರ್. 4 ಸಿಸ್ಟರ್ದೆಲ್ಲ ಪೂರ್ಣ ಲಗ್ನದ ಖರ್ಚ, ಸಣ್ಣವನಿಗೆ ಎಜುಕೇಷನ್ ಖರ್ಚು ಪೂರ್ಣ ಟೋಟಲಿ ಅಪ್ ಟು 8-10% ನಾನು ಒಬ್ಬರ ಮೇಗೆ, ನನ್ನ ಪೇಮೆಂಟ್ ಮೇಗೆ ಅವರಿಗೆಲ್ಲ ಜೀವನ್ ಅವ್ರದ್ದು ಜಗಾಚಾರ. ಆಮೇಲೆ ನನಗೆ 93 ಫಸ್ಟ್ ಸನ್ ಜನ್ಮ ಆಯಿತು, 1 ಏಪ್ರಿಲ್ 1993. ನಂತರ 95 ಹುಡುಗಿ, ಬೋತ್ ಆರ್ ಎಜುಕೇಟೆಡ್.
1: ನಾನು ಮಾಡ್ತಿದ್ದಾರೆ ಸರ್ ಇವಾಗ
0: ನಮ್ಮ ಸನ್ ಇಲ್ಲೇ ಎಚ್ ಎಸ್ ಆರ್ ಲೇಔಟ್ದಾಗ ಎಂಬೆಡೆಡ್ ಸಿಸ್ಟಮ್ ಇಂಜಿನಿಯರ್ ಅದಾನ್ರಿ. ಡೆಪ್ಯೂಟಿ ಮ್ಯಾನೇಜರ್ ಅಂತೇಳಿ ಒಂದು ಜೀವ ಗ್ರೂಪದಾಗ ಅವ್ನು ಜಾಯ್ನ್ ಆಗ್ಯಾನ. ನಮ್ಮ ಶಶಿ ಸಹ ಅವರು ನೇಟಿವ್ ಬೆಳಗಾವ್, ವಿಜಯಲಕ್ಷ್ಮಿ ಕಟ್ಟಿ ಮನಿ ಅಂತ ಬಿ ಇಲೆಕ್ಟ್ರಾನಿಕ್ಸ್ ಆಗಿ ಆಕಿ ಸಾಫ್ಟ್ವೇರ್ದಾಗ ಅದ, ಇವ ಎಂಬೆಡೆಡ್ದಾಗ. ಬೋತ್ ಆರ್ ಇಬ್ಬರು ಬಿ ಇಲೆಕ್ಟ್ರಾನಿಕ್ಸ್ ಎಜುಕೇಟೆಡ್ ಆಯಿತು. ನಮ್ಮ ಹುಡುಗ ಕೊಲ್ಲಾಪುರದಲ್ಲಿ ಮುಗಿಸಿದ್ದ, ಡಿ ವೈ ಪಾಟೀಲ್ ಇಂಜಿನಿಯರಿಂಗ್ ಕಾಲೇಜ್ ಕೊಲ್ಲಾಪುರ್. ನಮ್ಮ ಶಶಿಯವ್ರದ್ದು ಗೊಕ್ಟೆ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಬೆಳಗಾಂ. ಅವ್ರು ಅಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಈಗ ಸದ್ಯ ಇಲ್ಲಿ ಬಂದು 4-5 ಆಯಿತು. ಇಲ್ಲಿ ಎಚ್ ಎಸ್ ಆರ್ ಲೇಔಟ್ದ ಇರ್ಲಿಕ್ಕಾದ್ರೆ ನಾ ಸಹಜ ಬಂದಿದ್ದ, ನಿಮ್ದು ವಿಸಿಟ್ ಆಯ್ತು.
1: ಈಗ ಮಗ ಸೊಸೆ ಕೂಡ ನಿಮ್ ತರ ಅವರು ಇಂಜಿನಿಯರಿಂಗ್ ಲೈನಲ್ಲೇ ಬಂದರು.
0: ಎಸ್ ಎಸ್,
1: ಮಗಳು ಸರ್ ಅವರು ಕೂಡ ಇಂಜಿನಿಯರ್.
0: ಮಗಳು ಆಲ್ಸೋ MSc ಕಂಪ್ಯೂಟರ್ ಸೈನ್ಸ್ ಸಾಫ್ಟ್ವೇರ್ ಇಂಜಿನಿಯರ್. ಹಿಂಜೇವಾಡಿಗೆ ಅವರು ಕಂಪನಿದಾಗ ಜಾಯ್ನ್ ಆಗ್ಯಾರ. ನಮ್ಮ ಹಳೆಯವರ ಅದರ ಸುದ್ದಕ್ಕೆ ಶಿವಾನಂದ್ ಪಾಟೀಲ್, ಅವರು ಅಲ್ಲೇ ಪುಣೆಗೆ ಜಾಯ್ನ್ ಆಗಿರಿ. ಇಬ್ರು ಲಾಸ್ಟ್ 1.5 ಇಯರ್ ಐತ್ರಿ ಲಗ್ನ ಆಗಿ, ಡಿಸೆಂಬರ್ದಾಗ ಲಗ್ನ ಆಯ್ತು. 25
1: ಎಲ್ಲ ವೆಲ್ ಸೆಟಲ್ಡ್,
0: ಎಲ್ಲ ವೆಲ್ ಸೆಟಲ್ಡ್.
1: ತುಂಬಾ ಸಂತೋಷ
0: ಜೀವನದಲ್ಲಿ ಹ್ಯಾಪಿ. ನಮ್ಮಲ್ಲಿ ಬಸವಲಿಂಗ ಸ್ವಾಮಿ ಅಂತ ತುಪ್ಪದ ಮಟ್ಟದ, ನಾ ಸಣ್ಣವ್ರ ಹಿಡಿದು ಅಲ್ಲಿ ಅಪ್ಪವ್ರ ಜೋಡಿ ನಾ ಒಂದರ ಇದು ಮಾಡ್ತಿದ್ದೆ, ತಾಲೀಮು ಮಾಡೋದು ಇದು ಮಾಡೋದು, ಅವ್ರದ್ದು ಸೇವಾ ಮಾಡ್ತಿದ್ದೆ. ಅಲ್ಲಿದ್ದು ಸೇವಾ ಮಾಡ್ತಾ ಮಾಡ್ತಾ ನಮ್ಮ ಬಿಫೋರ್ ಆಕಾಶವಾಣಿ ಪುಣೆದಾಗ ಇಂಜಿನಿಯರಿಂಗ್ ಕಾಲೇಜ್ದಾಗ ಇನ್ಸ್ಟ್ರಕ್ಟರ್ ಇದ್ದಾರೆ. ಅವರು ಅಪ್ಪವರು ಆಶೀರ್ವಾದ ತಗೊಂಡು ನಾ ಪುಣೆಗೆ ಜಾಯ್ನ್ ಆದ. ಅವ್ರದ್ದು ನನ್ನ ಬಲ್ಲಿ ಫೋಟೋ ಇತ್ತು, ಒಂದು ಸೆಪ್ರೇಟ್ ರೂಮ್ದಾಗ ಇರ್ತಿದ್ರಿ. ಯಾರ್ಯಾಕೆ ಸಂಗ್ಲಿ ಆಕಾಶವಾಣಿ ಬಂತು, ನಾ ಗುರುಗಳಿಗೆ ಬೇಡಿಕೆ ಇಡ್ತಿದ್ದೆ, ಇದು ನನ್ನ ಆಕಾಶವಾಣಿದು ಆರ್ಡರ್ ಬರಲಿ, ನನಗೆ

0: ಆಕಾಶವಾಣಿ ನೌಕರಿ ಸಿಗಲಿ ಇದು ಇಚ್ಛಾ ಮಾಡ್ತಿದ್ದ. ಒಂದು ದಿನ ಅದ್ಭುತ ನನ್ನ ಕನಸಿನಲ್ಲಿ ನಾ ಮಠಕ್ಕೆ ಹೋಗಿದ್ದೆ, ಆ ಸ್ವಾಪ ಅವ್ರ ಬಳಿ ದರ್ಶನ ಮಾಡಿದೆ. ಮತ್ತೆ ನನಗೆ ಆಕಾಶವಾಣಿದು ಆರ್ಡರ್ ಸಿಗಲಿ ಅಂತ ನನ್ನಟಿಗೆ ನೀಳ ಲಿಫಾಫ ನನ್ನ ಕೈದಾಗ ಕೊಟ್ಟರು ಅವರ ಗುರುಗಳು. ನಾ ಆಯುಷ್ಯದಾಗ ಎಂದು ಮರೆಯಲಾರದ ಪ್ರಸಂಗ.
1: ನೋಡಿ, ಆ ಒಂದು ಆಶೀರ್ವಾದದಿಂದಲೇ ನೀವು ಆಕಾಶವಾಣಿ ಸೇವೆಗೆ
0: ಬಂದಿದ್ದೆ. ಬಸವಲಿಂಗ ಸ್ವಾಮಿ ಅವರು, ಜಗದ್ಗುರು ಬಸವಲಿಂಗ ಸ್ವಾಮಿ, ತುಪ್ಪಿನಪಟ್ಟಣ ನಾಗಣಸೂರು, ದಸರಾ ನಂತರ ಅವರು ಪುಣ್ಯತಿಥಿ ಆಗ್ತದ, ವಿಜೃಂಭಣೆಯಿಂದ ಮಾಡ್ತಾರೆ ಎಲ್ಲರೂ. 15,000 ಮುತ್ತೈತರ ಊಟ, ಜಂಗಮ್ಮರ ಗಣರಾಜನ ನಡೀತದೆ, ಮತ್ತು ಸ್ವಾಮಿಕ ವಿವಾಹ, ಹಿಂಗೆಲ್ಲ ಕಾರ್ಯಕ್ರಮ ಇಟ್ಟು ವಿಜೃಂಭಣೆ ಆಯ್ತು. ಆ ಕಾರ್ಯಕ್ರಮದಾಗ ಸೇವಾ ಮಾಡ್ತೇವ್ರಿ.
1: ನೀವು ಇಂಜಿನಿಯರ್ ಆಗಿ ಮಕ್ಕಳು ಕೂಡ ಇಂಜಿನಿಯರಿಂಗ್ ಏನೇ ಓದಿಸಿದಿರಲ್ಲ, ಏನಾದ್ರ ಉದ್ದೇಶ ಏನಾಗಿ?
0: ಅವ್ರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಅವ್ರ ಇಂಟ್ರೆಸ್ಟ್ಲೇ ಇಲೆಕ್ಟ್ರಾನಿಕ್ಸ್ ಪಿಕಪ್ ಮಾಡ್ಕೊಂಡ್ರು.
1: ಓಕೆ, ಈಗ ಅಂದ್ರೆ ನಿಮ್ಗಿಂತ ಹೆಚ್ಚಾಗಿ ಅವ್ರಿಗೆ ಇಚ್ಛೆ ಇತ್ತು. ಸರಿ ಬಿಡಿ, ಈಗ ಮಕ್ಕಳು ಯಾವ ಕೋರ್ಸ್ ಇಷ್ಟಪಡ್ತಾರೋ ಅದೇ ಕೋರ್ಸ್ ಓದಿಸ್ತಾರೆ. ಉತ್ತಮ ಅನ್ನೋದು, ನಾಳೆ ದಿನ ಅವ್ರು ಸರಿಯಾಗಿ ಓದಿಲ್ಲ ಅಂದ್ರೆ ನಾನು ಇಷ್ಟ ಇರ್ಲಿಲ್ಲ ನೀವು ಕಳ್ಸಿದ್ರೆ,
0: ಬೇರೆ ಬೇರೆ
1: ಕಳ್ಸಿದ್ರೆ ನಮ್ಗೆ ಅದು ಹಿಂಗಾಯ್ತು ಹಂಗಾಯ್ತು ಅಂತ ಹೇಳಿ ನಮ್ಮೇಲೆ ಅವ್ರು ದೂರ್ತಾರೆ. ಅದಕ್ಕಾಗಿ ಯಾವ ಮಕ್ಕಳಿಗೆ ಯಾವ ಕೋರ್ಸ್ ಇಂಟ್ರೆಸ್ಟ್ ಇರುತ್ತೋ ಅದನ್ನೇ ನಾವು ಓದ್ಸಕ್ಕೆ ಬಿಟ್ರೆ
0: ಅವರು ಸಕ್ಸಸ್ಸಿವ್ ಆಗ್ಬಹುದು ಜೀವನದಲ್ಲಿ. ಸಕ್ಸಸ್ ನಮ್ದಂಗ ಹುಡುಗರು ಇಬ್ರು ಹಂಗೆ ಇದ್ರು, ನಮ್ ಒಂದು ಹುಡುಗ ಒಂದು ಹುಡುಗಿ. ನಾ ಮನೆಯಲ್ಲಿ ಅವ್ರು ಸಣ್ಣವರಿದ್ದಾರೆ ಟಿವಿ ರೇಡಿಯೋ ಎಲ್ಲಾ ದುರಸ್ತಿ ಮಾಡಿ ನಾ ಫ್ರೆಂಡ್ ಸರ್ಕಲ್ ದಾಗ ಕುಡಿತಿದ್ದ, ನಮ್ಮ ಮನೆ ತಂದು ಕುಡಿತಿರು, ನಾ ಅದು ರಿಪೇರಿ ಮಾಡಿ ಕಳಿಸ್ತಿದ್ದ. ಅದು ಒಂದ್ಯಾರ ನೋಡ್ಕೋತ ನೋಡ್ಕೋತು ನಮ್ಮ ದೊಡ್ಡ ಹುಡುಗ ಒಂದ್ಯಾರ ಇಲೆಕ್ಟ್ರಾನಿಕ್ಸ್ ಅವನಿಗೆ ಬಿ ಒಂದ್ಯಾರ ಇಂಟ್ರೆಸ್ಟ್ ಬರ್ಲಾಗತ್ತು.
1: ಒಬ್ರಿಗೊಬ್ರು ಸಹಾಯ ಆಯ್ತು,
0: ಸಹಾಯ ಆಯ್ತು. ಅವನ್ ಇಚ್ಛೆ ಇತ್ತು ನಾ ಎಲೆಕ್ಟ್ರಾನಿಕ್ಸ್ ನೇ ಎಜುಕೇಶನ್ ಮಾಡ್ತೀನಿ, ಮತ್ತೆ ಹುಡಿಯದು ಮಾಡ್ಬೇಕಂದ್ರೆ ಅವರು ಬಿ ಎಸ್ ಸಿ ಕಂಪ್ಯೂಟರ್ ಮುಗಿಸ್ಕೊಂಡು ಕಂಪ್ಯೂಟರ್ ಫೀಲ್ಡ್ ದಾಗ ಅವರು ಎಲ್ಲ ಜಾಯ್ನ್ ಆಗ್ಯಾರ.
1: ಸರ್, ನಿಮ್ ತರ ಅವ್ರು ಕೂಡ ಆಕಾಶವಾಣಿಯ ಒಂದು ಸೇವೆಗೆ ಯಾಕೆ ಸರ್ ಅವ್ರು ಸೇರ್ಲಿಲ್ಲ, ಏನ್ ಅವಕಾಶ ಬರ್ಲಿಲ್ವಾ ಅಥವಾ ಅವ್ರಿಗೆ ಆಸಕ್ತಿ ಇರ್ಲಿಲ್ವಾ?
0: ಆಮೇಲೆ ಏನಾಯ್ತಾರೆ, ಅವ್ರದ್ದು ಹೈಯರ್ ಎಜುಕೇಶನ್ ಜಾಸ್ತಿ ಪ್ರಿಪರೇಷನ್ ಕೊಟ್ಟರು.
1: ಹೌದು,
0: ಬಿ ಎಂ ಎಸ್ ಸಿ, ನಾವು ಹುಡುಗಿ ಬಿ ಎಂ ಎಸ್ ಸಿ ಎಲೆಕ್ಟ್ರಾನಿಕ್ಸ್ ಆಯ್ತು, ಅವ್ರು ಸಾಫ್ಟ್ವೇರ್ದಾಗ ಹೋದ್ರು. ನಾವು ಎಲ್ಲ ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ ರಿಪೇರಿ ಭಾಳ ಮಾಡ್ತಿದ್ದೆವು ಆಕಾಶವಾಣಿಯಲ್ಲಿ. ಇದು ಅಲ್ಲಿ ಸ್ಟುಡಿಯೋ ಇಕ್ವಿಪ್ಮೆಂಟ್, ಟ್ರಾನ್ಸ್ಮಿಟರ್ ಇಕ್ವಿಪ್ಮೆಂಟ್, 24 hours ನಾವು ಭಯಂಕರ ಮಾಡಿದೇವ್ರಿ. ಪ್ರಾಕ್ಟಿಕಲ್ ಫೀಲ್ಡ್ ನಮ್ದು ಜಬರ್ದಸ್ತ್ ಎಲ್ಲ ಇಕ್ವಿಪ್ಮೆಂಟ್, ಡಿಸ್ಟ್ರಾಕ್ಷನ್, ನೈಸ್ ಲೆವೆಲ್, ಆಡಿಯೋ ಇಕ್ವಿಪ್ಮೆಂಟ್ ಮೆಜರ್ಮೆಂಟ್ ಅಂತ ಇರ್ತದ್ರಿ. ವರ್ಷಿಗೊಮ್ಮೆ ಆತದ ಜುಲೈದಾಗ ಆಲ್ ಇಕ್ವಿಪ್ಮೆಂಟ್ ಸ್ಟುಡಿಯೋದೊಂದು ಕನ್ಸೋಲ್ ಅಲ್ಲಿ, ಇವನಿ ಅಂಪ್ಲಿಫೈಯರ್ ಅಲ್ಲಿ, ಅದು ದಿಸ್ ಈಸ್ ಕಪೇಬಲ್ ಟು ಬ್ರಾಡ್ಕಾಸ್ಟ್. ಮುಂಜೆ ಬ್ರಾಡ್ಕಾಸ್ಟ್ ಚೈನ್ಗೆ ಇದು ಅಂಪ್ಲಿಫೈಯರ್ ಬ್ರಾಡ್ಕಾಸ್ಟ್ ಕಪೇಬಲ್ ಇದೇನಿಲ್ಲ. ಪರ್ ಇಯರ್ ನಮ್ಮದು ಅದು ಶೆಡ್ಯೂಲ್ ಇರ್ತದೆ. ಆಲ್ ಇಕ್ವಿಪ್ಮೆಂಟ್ ಅದರದ್ದು ಡಿಸ್ಟಾರ್ಷನ್, ನಾಯ್ಸ್ ಲೆವೆಲ್, ಫ್ರೀಕ್ವೆನ್ಸಿ ರಿಸ್ಪಾನ್ಸ್ ಅಂತ ಹೇಳ್ತದ. ಅದು ಯಾವುದು ಔಟ್ ಇರ್ತದೆ ಅದು ಬಾಜುಕ್ ತೆಗೆದು ರಿಪೇರಿ ಆರ್ ಸ್ಕ್ರಾಪ್. ಹಿಂಗ ಅದು ಸಿಸ್ಟಮ್ ಅದ. ದೇವರ ಕೃಪೆ, ತಾಯಿ ತಂದೆಯರ ಆಶೀರ್ವಾದ, ಗುರು ಹಿರಿಯರ ಪುಣ್ಯದಿಂದ ನಾ ಆಕಾಶವಾಣಿ ಬಂದು ನಾ ಇಷ್ಟು ಕೆಲಸ ಮಾಡಿದ, ನಾ ಐ ಆಮ್ ಹ್ಯಾಪಿ,
1: ತೃಪ್ತಿಯಾಗಿದೆ
0: ವಿನ್ ದ ಲೈಫ್. ನಾನು ನನ್ನ ಜೀವನ ವ್ಯವಸ್ಥಿತವಾಗಿ ಗೆದ್ದಿದ್ದೇನೆ ಅಲ್ಲಕ್ಕೆ ಸಂದೇಹ ಇಲ್ಲ.
1: ಸಂತೋಷವಾಗಿ
0: ಸಂತೋಷವಾಗಿ ಇದ್ದೇನೆ.
1: ತುಂಬಾ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ಸೇವೆಯ ಒಂದು ಅನುಭವಗಳನ್ನು ಹಂಚಿಕೊಂಡ್ರಿ. ನಮ್ಮ ನಿಲಯದ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ತೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನನ್ನ ಲೈಫಲ್ಲಿ ಒಂದು ಎರಡು ಸಂಗತಿಯಲ್ಲಿ ವೆರಿ ಹ್ಯಾಪಿ ಇನ್ ಮೈ ಲೈಫ್.
1: ಹೇಳಿ.
0: ಫಸ್ಟ್, ನನ್ನ ಕೈಯಿಂದ ಆಕಾಶವಾಣಿ ತಯಾರಾಯ್ತು, ಬೀಡ್ ಆಕಾಶವಾಣಿ.
1: ತುಂಬಾ ಸಂತೋಷ.
0: ಸಂತೋಷ ಅಂದ್ರೆ ಏನು, ಯಾರೇನು ಚಾಲು ಮಾಡಿ ರೇಡಿಯೋದಾಗ ಆವಾಜ್ ಕೇಳಿತು, ಈಸ್ ಐ ಆಮ್ ಏರೋಪ್ಲೇನ್. ನಾ ಜಮೀನದಲ್ಲಿ ಇದ್ದಿತ್ತಿಲ್ಲ,
1: ನೆಲದ ಮೇಲೆ
0: ಇದ್ದಿತ್ತಿಲ್ಲ. ನಾ ಏನೋ ಒಂದು ನಾ ಮಾಡಿದ ಆಕಾಶವಾಣಿ ನಾ ಕೇಳ್ಬಹುದು, ಬಟ್ ಸೆಕೆಂಡ್ ಥರ್ಡ್ ನಾ ಮಾಡಿದ ಅಟ್ ನನಗೆ ಇಂಟ್ರೆಸ್ಟ್ ಇದ್ದಿತ್ತಿಲ್ಲ. ಮಾಡಿದೆವು ಕೆಲಸ, ಈಸ್ ಬಿಗ್ ಟೈಪ್ ಆಫ್ ವರ್ಕಿಂಗ್ ಮಾಡಿದೆವು, ವರ್ಕಿಂಗ್ ಇನ್ಸ್ಟಾಲೇಷನ್ ವರ್ಕ್ ಆಫ್ ಆಲ್ ಇಂಡಿಯಾ ರೇಡಿಯೋ.
1: ಮೊದಲೇನು
0: ಮಾಡಿದೆವು, ಅದು ಬಹಳ ಸಂತೋಷ,
1: ತುಂಬಾ ಖುಷಿ ಕೊಟ್ಟಿದೆ,
0: ಏಕದಮ್ ಭರ್ಪೂರ್ ಖುಷಿ ಕೊಟ್ಟಿದೆ. ನಾ ಜೀವನದಾಗ ನಾ ಏನಾರ ಸಕ್ಸಸ್ ಮಾಡಿದೆ ತಿಳ್ ಒಂದು ಏನು ಆನಂದದ, ನನ್ನ ಕೈಯಿಂದ ಆಕಾಶವಾಣಿ ತಯಾರಾಯ್ತು, ಇದೊಂದು
1: ಒಂದು ಕೇಂದ್ರ ಸ್ಥಾಪನೆ
0: ಆಯ್ತು, ಇದೊಂದು ನನ್ನ ಲೈಫ್ದಾಗ ಒಂದು ಹೆಮ್ಮೆಯ ವಿಷಯ.
1: ತುಂಬಾ ಸಂತೋಷ ಸರ್, ನಿಮ್ಮ ಸಂತೋಷ ಹೀಗೆ ಇರಲಿ, ನೀವು ಇನ್ನು ಸುಮಾರು ವರ್ಷಗಳ ಕಾಲ ಸಂತೋಷವಾಗಿ ಖುಷಿಯಾಗಿರ್ರಿ. ನಮ್ಮ ಆಕಾಶವಾಣಿಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದೀರ. ನಿಮ್ಮ ತರ ಇನ್ನೂ ಹಲವಾರು ಇಂಜಿನಿಯರ್ಗಳು ನಮ್ಮ ಆಕಾಶವಾಣಿಗೆ ಸೇರ್ತಾ ಇದ್ದಾರೆ, ಸೇರಿದ್ದಾರೆ, ನಿಮ್ಮ ಒಂದು ಹಾದಿಯಲ್ಲೇ ಅವರು ಬರ್ತಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನೀವು ಉತ್ತಮವಾದಂಥ ಒಂದು ಮಾರ್ಗದರ್ಶನವನ್ನು ನೀಡಿದ್ದೀರಾ, ನಿಮ್ಮ ಒಂದು ಅನುಭವವನ್ನು ಹಂಚಿಕೊಂಡಿದ್ದೀರಾ. ಧನ್ಯವಾದ.
0: ಥ್ಯಾಂಕ್ ಯು ಸರ್.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬಿತ್ತ ಮಳೆಗಳ ಓಲು ಯತ್ನ ದೈವಿಕ ನಮಗೆ, ಯುಕ್ತದೊಳಗೆರಡು ಮನುವಾಗೆ ಬೆಳೆ ಹುಲುಸು. ಬಿತ್ತ ಮಳೆಗಳ ಓಲು ಯತ್ನ ದೈವಿಕ ನಮಗೆ, ಯುಕ್ತದೊಳಗೆರಡು ಮನುವಾಗೆ ಬೆಳೆ ಹುಲುಸು. ಯತ್ನ ಬಿಟ್ಟರೆ ಲೋಪ ದೈವತಾಂ ಬಿಡೆತಾಪ, ಗೊತ್ತಿಲ್ಲ ಫಲದ ಬಗೆ ಮಂಕುತಿಮ್ಮ. ಯತ್ನ ಬಿಟ್ಟರೆ ಲೋಪ ದೈವತಾಂ ಬಿಡೆತಾಪ, ಗೊತ್ತಿಲ್ಲ ಫಲದ ಬಗೆ ಮಂಕುತಿಮ್ಮ.

ಬೀಜ ಬಿತ್ತುವುದರೊಡನೆ ಸಕಾಲಕ್ಕೆ ಮಳೆ ಸುರಿದರೆ ಬೆಳೆ ಹುಲುಸಾಗಿ ಬರುತ್ತದೆ. ಪ್ರಯತ್ನವನ್ನು ಮಾಡದಿದ್ದರೆ ತಪ್ಪಾಗುತ್ತದೆ, ಅದೃಷ್ಟ ಕೈ ಹಿಡಿಯದಿದ್ದರೆ ಕಷ್ಟ ಉಂಟಾಗುತ್ತದೆ. ಹೀಗಾಗಿ ಫಲ ಹೇಗಿರುತ್ತದೆ ಎಂದು ಮೊದಲೇ ತಿಳಿಯುವುದು ಅಸಾಧ್ಯ. ಮತ್ತೆ ಈ ಜೀವನದ ಸಾರ್ಥಕ್ಯ ವೈಫಲ್ಯಗಳನ್ನು ಕುರಿತ ಒಂದು ರೀತಿಯ ಜಿಜ್ಞಾಸೆ ಈ ಪದ್ಯದಲ್ಲಿದೆ. ಬೀಜ ಬಿತ್ತಬೇಕಾದದ್ದು ರೈತನ ಕರ್ತವ್ಯ. ಅದಕ್ಕೆ ಗೊಬ್ಬರ ಹಾಕೋ ಕೆಲಸವೂ ಅವನು ಮಾಡಬಹುದು, ಯಾಕೆಂದರೆ ಅದನ್ನು ತಾನೇ ಒದಗಿಸಬಲ್ಲ. ಆದರೆ ಹಿಂದಿನ ಕಾಲದ ರೈತರ ಹಾಗೆ ಮಳೆಯನ್ನೇ ನಂಬಿಕೊಂಡಿದ್ದಾಗ ಸಕಾಲಕ್ಕೆ ಮಳೆ ಸುರಿಯದೇ ಇದ್ದರೆ ಅವನ ಬೆಳೆ ಹಾಳಾಗಬಹುದು. ಆದರೆ ಮಳೆ ಸುರಿದೇ ಇರಬಹುದು ಅನ್ನೋ ನಿರಾಶೆಯಿಂದ ಮಾಡುವ ಕೆಲಸವನ್ನು ಮಾತ್ರ ಅವನು ಮಾಡದೇ ಹೋಗಬಾರದು. ಫಲವನ್ನು ಅವನು ನಿರೀಕ್ಷಿಸಬಾರದು ನಿಜ, ಆದರೆ ಆ ಫಲಕ್ಕೆ ಕಾರಣವಾಗಿರುವ ಬೀಜವನ್ನು ಬಿತ್ತುವ ಕೆಲಸದಿಂದ ತಾನು ದೂರ ಸರಿಯುವ ಹಾಗಿಲ್ಲ. ಒಂದು ರೀತಿಯಲ್ಲಿ ಇದು ಹಿಂದೆ ಬಂದಿರುವಂತಹ ಪದ್ಯಗಳ ಹಾಗೆಯೇ ಈ ವಿಧಿಯನ್ನು ಕುರಿತು ಹೇಳ್ತಾ ಇರೋ ಮಾತು. ಅದೃಷ್ಟ ಅನ್ನೋದೊಂದು ಇದೆ. ಅದೃಷ್ಟ ಅಂದರೆ ಅದೇ ಅರ್ಥ, ಕಾಣಿಸದೇ ಇರೋದು. ನಾವು ಕಂಡದ್ದನ್ನು ಹೀಗೆ ಅಂತ ಊಹೆ ಮಾಡಿದ್ದನ್ನು ನೋಡ್ತಕ್ಕಂಥದ್ದು ದೃಷ್ಟ ಫಲವಾದರೆ, ನಮಗೆ ಗೊತ್ತಿಲ್ಲದೆ ಇರುವಂತಹ ನಾವು ಕಾಣಲಾರದ್ದನ್ನು ಅದೃಷ್ಟ ಅಂತ ಕರೀತಾರೆ. ಹೀಗಾಗಿ ಈ ಅದೃಷ್ಟವನ್ನು ನಾವು ತಿಳಿಯೋದಕ್ಕೆ ಸಾಧ್ಯ ಇಲ್ಲ.

ಕಪ್ಪೆಂದಂಜಿ ಬಿಟ್ಟೋಡುವನು, ಬಿದಿಯ ಬಾಯಿಗೆ ಕವಳವಾಗದುಳಿಯುವನೆ. ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು, ಬಿದಿಯ ಬಾಯಿಗೆ ಕವಳವಾಗದುಳಿಯುವನೆ. ಎದೆಯ ನುಕ್ಕಾಗಿಸುತ ಮತಿಗದೆಯ ಪಿಡಿದು ನೀನೆದುರು ನಿಲೆ ಬಿದಿಯೊಲಿವ ಮಂಕುತಿಮ್ಮ. ಎದೆಯ ನುಕ್ಕಾಗಿಸುತ ಮತಿಗದೆಯ ಪಿಡಿದು ನೀನೆದುರು ನಿಲೆ ಬಿದಿಯೊಲಿವ ಮಂಕುತಿಮ್ಮ.

0: ಬದುಕು ಯುದ್ಧವೆಂದು ಬಗೆದು ಹೆದರಿ ಓಡಿ ಹೋಗುವವನು ವಿಧಿಯ ಕೈಗೆ ಸಿಕ್ಕದಿದ್ದಾನೆಯೇ? ಎದೆಯನ್ನು ಗಟ್ಟಿಯಾಗಿಸಿಕೊಂಡು ವಿವೇಕವನ್ನು ನಂಬಿ ಧೈರ್ಯದಿಂದ ಬದುಕನ್ನು ಎದುರಿಸಿದರೆ ವಿಧಿಯೂ ನೆರವೇಕೆ ಬರುತ್ತದೆ. ಬದುಕು ಯುದ್ಧ ಅಂತ ಭಾವಿಸಿ ಓಡಿ ಹೋಗಬಾರದು. ಯುದ್ಧ ಅಂದರೆ ಸೋಲು ಗೆಲುವುಗಳನ್ನು ಮಾತ್ರ ಅವಲಂಬಿಸುವ ಅಥವಾ ಸೋಲು ಗೆಲುವುಗಳಿಗೆ ಮಾತ್ರ ಬೆಲೆ ಕೊಡತಕ್ಕಂತಹ ಒಂದು ಪ್ರಯತ್ನ, ಪ್ರಕ್ರಿಯೆ. ಬದುಕು ಅಂತಹದಲ್ಲ. ಯಾಕೆಂದರೆ ಕವಿ ಹೇಳ್ತಾನೆ, ನಾವು ಬೇರೆ ಏನನ್ನಾದರೂ ನಿವಾರಿಸಿಕೊಂಡು ಹೋಗ್ಬೋದು, ಯಾವುದರಿಂದಲಾದ ಬೇಕಾದರೂ ಪಾರಾಗಬಹುದು, ಆದರೆ ವಿಧಿಯಿಂದ ಪಾರಾಗುವುದಕ್ಕೆ ಸಾಧ್ಯ ಇಲ್ಲ. ಆದರೆ ವಿಧಿ ಅಂದರೆ ಏನು? ನಮ್ಮ ಮೇಲೆ ರೊಚ್ಚು ತೀರಿಸಿಕೊಳ್ಳೋದಕ್ಕೋಸ್ಕರವೇ, ನಮಗೆ ಶಿಕ್ಷೆ ಕೊಡೋದಕ್ಕೋಸ್ಕರವೇ, ನಾವು ಮಾಡಿರೋದು ಸರಿ ಯಾವುದು ತಪ್ಪು ಯಾವುದು ಅಂತ ನಿರ್ಧಾರ ಮಾಡಿ ಅದಕ್ಕೆ ಅನುಗುಣವಾದ ಫಲವನ್ನು ಕೊಡುವಂತಹ ತೀರ್ಪುಗಾರನ ಆಗಿರುವ ವಿಧಿ ಅಂದು ಒಂದು ಇದೆಯೇ? ನಮಗೆ ಗೊತ್ತಿಲ್ಲ. ಆದ್ದರಿಂದ ನಾವು ವಿಧಿ ಅಂದರೆ ಏನು ಅಂದರೆ, ಪ್ರಾಯಶಃ ನಮ್ಮನ್ನು ಮೀರಿದ ಬಹಳ ಸಂಕೀರ್ಣವಾದ ಈ ಪ್ರಕೃತಿಯ ಯಾವುದೋ ಶಕ್ತಿ, ಸಾಮರ್ಥ್ಯ, ಅದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಅನ್ನೋದು ಇಲ್ಲಿ ಮುಖ್ಯ. ನಾವು ಮಾಡುವ ಪ್ರಯತ್ನವನ್ನು ಮಾಡಬೇಕು, ಆದರೆ ಫಲದ ಬಗ್ಗೆ ಸ್ಥೈರ್ಯವನ್ನು ವಹಿಸ್ಕೋಬೇಕು. ವಿವೇಕ ಅನ್ನೋದು ಇದ್ರೆ ಆ ವಿವೇಕದಿಂದ ನಾವು ಸರಿಯಾದ ಕೆಲಸವನ್ನೇ ಮಾಡ್ತೀವಿ. ಎಷ್ಟೋ ಸಲ ನಮಗೆ ಅಳುಕು ಉಂಟಾಗೋದು ಯಾತಕ್ಕೆ ಅಂದರೆ, ನಾವು ಮಾಡಿದ ಕೆಲಸ ಸರಿಯೋ ತಪ್ಪೋ ಅನ್ನುವ ಗೊಂದಲ ನಮ್ಮಲ್ಲೇ ಉಂಟಾದಾಗ. ಆದರೆ ವಿವೇಚನೆಯಿಂದ ಕೂಡಿ ನಾನು ಸರಿಯಾದದ್ದನ್ನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಅಂತಹವನು ಧೈರ್ಯದಿಂದ ಬದುಕಬೇಕು. ಪ್ರಾಯಶಃ ಮನುಷ್ಯನ ಈ ಆತ್ಮವಿಶ್ವಾಸಕ್ಕೆ, ಈ ಧೈರ್ಯಕ್ಕೆ ವಿಧಿ ಕೂಡ ನೆರವು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿವೇಕ ಎನ್ನುವುದು ವ್ಯಕ್ತಿಯಲ್ಲಿ ಇದ್ದಾಗ ವಿಧಿ ಅವನಿಗೆ ನೆರವಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಿವೇಚನೆ ಅನ್ನುವುದನ್ನು ಮನುಷ್ಯನ ವ್ಯಕ್ತಿಯತೀತ ಶಕ್ತಿಗಳು ಕೂಡ ಮೆಚ್ಚಿಕೊಂಡಾವು, ಇವನ ವಿವೇಕಕ್ಕೆ ಬೆಲೆ ಕೊಟ್ಟಾವು ಅನ್ನೋ ನಂಬಿಕೆ ಇಲ್ಲಿದೆ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಸಮಯ ಸರಿಯಾಗಿ 9 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ್ದೇ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300000 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ, ಗೀತ ಪಲ್ಲವ.
2: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
1: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು, ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೇ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೇ.
4: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು, ಸವಿ ನೆನಪು.

0: ಇದೀಗ ಆರಂಭ.
1: ಆಕಾಶವಾಣಿ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ನಾಯಕ್ ಎಕೆ ಶಂಕರ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕರ್ನಾಟಕದಲ್ಲಿ ಕೊಡಗು, ಮಡಿಕೇರಿ ಈ ಸ್ಥಳಗಳ ಹೆಸರನ್ನ ಕೇಳಿದಾಗ ನಮಗೆ ಯೋಧರು ಕಣ್ಣ ಮುಂದೆ ಬರ್ತಾರೆ. ಇವತ್ತಿಗೂ ಕೂಡ ಸೇನೆಗೆ ಈ ಭಾಗದಿಂದ ಹೋಗುವವರು ಬಹಳಷ್ಟು ಜನ ಇದ್ದಾರೆ. ಹಾಗೆ ಉತ್ತರ ಕರ್ನಾಟಕದ ಭಾಗಗಳಿಂದಲೂ ಕೂಡ ಸೇನೆಗೆ, ಭಾರತೀಯ ಸೇನೆಯ ಬೇರೆ ಬೇರೆ ಸೇವೆಗೆ ಹೋಗುವವರು ಬಹಳಷ್ಟಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೊಡಗು ಮೂಲದ ನಾಯಕ್ ಎಕೆ ಶಂಕರ್ ಅವರು ಭಾಗವಹಿಸಿ ತಮ್ಮ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊತಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾಯಕ್ ಎಕೆ ಶಂಕರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ಶ್ರೋತೃಗಳ ಪರವಾಗಿ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
3: ಜೈ ಹಿಂದ್.
2: ಶಂಕರ್ ಅವರೇ, ನೀವು ಕೊಡಗು ಮೂಲದಿಂದ ಬಂದವರು. ನಮ್ಗಾಗಲೇ ಕೊಡಗು ಅಂದ ತಕ್ಷಣ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು, ಜನರಲ್ ತಿಮ್ಮಯ್ಯನವರು ಕಣ್ಮುಂದೆ ಬರ್ತಾರೆ. ಹಾಗೆ ಅಂಥ ನೂರಾರು ಸೈನಿಕರಿಗೆ ಜನ್ಮ ಕೊಟ್ಟಂಥ ಜಾಗ ಕೊಡಗು. ಈ ಹಿನ್ನೆಲೆಯೇ ನಿಮಗೆ ಸೈನ್ಯಕ್ಕೆ ಸೇರ್ಲಿಕ್ಕೆ ಸ್ಫೂರ್ತಿ ಆಯ್ತು ಹೇಗೆ?
3: ಕೊಡಗು ಜಿಲ್ಲೆ ಕಾವೇರಮ್ಮನ ಮಣ್ಣಿನಲ್ಲಿ ಹುಟ್ಟಿ ಬೆಳೆದವರು. ನಮಗೆ ನಾವು ಶಾಲಾ ದಿನಗಳಲ್ಲಿ ಕೂಡಿ ನಾವು ಅಭ್ಯಾಸ ಮಾಡ್ತಿರ್ಬೇಕಿದ್ರೆ ಜನರಲ್ ತಿಮ್ಮಯ್ಯನವರು, ಜನರಲ್ ಕರಿಯಪ್ಪನವರು, ಇನ್ನೂ ಹಲವಾರು ಮಹಾದಂಡನಾಯಕರಾಗದಂಥ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಯಪ್ಪನವರು, ಇವರು ನಮಗೆ ಒಂದು ಮಾರ್ಗದರ್ಶಕರು. ಕೊಡಗಿನಲ್ಲಿ ಬಾಲ್ಯ ವ್ಯವಸ್ಥೆಯಲ್ಲೇ ನಮಗೆ ಸೇನೆ ಸೇರಬೇಕೆಂಬ ಹಂಬಲ. ಯಾಕಂದರೆ ಕೊಡಗಿನಲ್ಲಿ ಪಕ್ಕದ ಮನೆಯಲ್ಲಿ ಒಬ್ಬರು ಮಿಲಿಟ್ರಿಯವರಿದ್ದಾರೆ, ಆ ಕಡೆ ಮನೆಯವರು ಪ್ಯಾರಾಮಿಲಿಟ್ರಿ ಫೋರ್ಸಲ್ಲಿದ್ದಾರೆ. ಮನೆಯಲ್ಲಿ ಕೆಲವೊಂದು ಜಾಗದಲ್ಲಿ ಮನೆಯಲ್ಲಿ 5 ಗಂಡು ಮಕ್ಕಳಿದ್ದರೆ 5 ಗಂಡು ಮಕ್ಕಳು ಸಹ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಾರೆ. ಹಾಗಾಗಿ ಕೊಡಗಿನಲ್ಲಿ ಒಂದು ನಾಲ್ನುಡಿ ಇದೆ. ಕೊಡಗಿನ ಹೆಣ್ಣು ಎತ್ತರೆ ಸ್ವರ್ಗ, ಗಂಡು ಯುದ್ಧದಲ್ಲಿ ಸತ್ತರೆ ಸ್ವರ್ಗ ಅಂತ. ಆ ರೀತಿ ಕೊಡಗಿನ ಮಣ್ಣಿನ ಗುಣವೇ ಒಂದು ಸೈನಿಕರ ನಾಡು ಅಂತ ಕೊಡಗನ್ನು ಕರೆಯುತ್ತಾರೆ.
2: ಹೀಗೆ ಇವರೆಲ್ಲರ ಪ್ರೇರಣೆ ನಿಮಗೆ ಸೈನ್ಯಕ್ಕೆ ಸೇರೋದಕ್ಕೆ ಸ್ಫೂರ್ತಿ ತಂತು ಅಂತ.
3: ಹೌದು.
2: ನಿಮ್ಮ ಮೂಲ ವಿದ್ಯಾಭ್ಯಾಸ ಎಲ್ಲ ಕೊಡಗಿನಲ್ಲಿ ಆಯ್ತಾ?
3: ಪ್ರೈಮರಿ ಮತ್ತು ಪ್ರೌಢ ಶಿಕ್ಷಣ ಕೊಡಗಿನಲ್ಲಿ ಆಯಿತು, ಕೊಡಗಿನ ಪೊನ್ನಂಪೇಟೆಯಲ್ಲಿ. ನನ್ನ 18ನೇ ವಯಸ್ಸಿಗೆ ನಾನು ಸೇನೆಗೆ ಸೇರಿಕೊಂಡೆ. ಸೇನೆಗೆ ಸೇರಿಕೊಂಡಾದ್ಮೇಲೆ ಕೆಲವು ಫೀಲ್ಡ್ ಇರುತ್ತೆ, ಫೀಲ್ಡ್ ಅಂದರೆ ಬಾರ್ಡರ್ ಏರಿಯಾದಲ್ಲಿ ಇರ್ತೀವಿ, ಫೀಸ್ ಏರಿಯಾ ಅಂದರೆ ಸ್ವಲ್ಪ ಸಿಟಿ ಏರಿಯಾದಲ್ಲಿ ಬರ್ತೀವಿ. ಆ ಟೈಮಲ್ಲಿ ನಾವು ಡಿಗ್ರಿ ಮಾಡ್ಕೊಂಡಿದ್ದೀವಿ.
2: ಪೊನ್ನಂಪೇಟೆ ತಾಲೂಕಾದ್ರೂ ಈ ಕಾಲಕ್ಕೂ ಚಿಕ್ಕ ಹಳ್ಳಿ ಬಹಳ ಸುಂದರವಾದ ಜಾಗ. ಅಲ್ಲಿಂದ ನಿಮಗೆ ಈ ಸೈನ್ಯಕ್ಕೆ ಸೇರ್ಬೇಕು ಅನ್ನುವಂತ ಮೊದಲ ಮಾಹಿತಿ ಸಿಕ್ಕಿದ್ದು ಹೇಗೆ?
3: ಸಾಧಾರಣವಾಗಿ ಅವಾಗ ನಮಗೆ ಬರೀ ನ್ಯೂಸ್ ಪೇಪರ್ ಮಾತ್ರ. ಕೊಡಗಿನಲ್ಲಿ ಆರ್ಮಿ ರ್ಯಾಲಿ ಇದೆ ಅಂತ ಗೊತ್ತಾಗುತ್ತೆ. ಕೊಡಗು ಪತ್ರಿಕೆ ದಿನಪತ್ರಿಕೆಯಲ್ಲಿ ಮಡಿಕೇರಿಯಲ್ಲಿ ಇಂಥ ದಿನ ರ್ಯಾಲಿ ಇರುತ್ತೆ ಅಂತ ಇರುತ್ತೆ. ನಾವು ಅದಕ್ಕೆ ಮೊದಲೇ ಪೂರ್ವ ಸಿದ್ಧತೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಫಿಸಿಕಲ್ ಫಿಟ್ನೆಸ್, ರನ್ನಿಂಗು, ನಾರ್ಮಲ್ ಆಗಿ
2: ಯಾವ
3: ರೀತಿ ತಯಾರಿ ಎಲ್ಲ ಆಗಬೇಕು ಆ ರೀತಿ ತಯಾರಿ ಮಾಡ್ಕೊಳ್ತೀವಿ. ಆ ಥರ ತಯಾರಿ ಮಾಡ್ಕೊಂಡಾದ್ಮೇಲೆ ಅಲ್ಲಿ ರಿಕ್ರೂಟ್ಮೆಂಟ್ ಸೆಂಟರ್ ಅವರು ಬಂದು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ. ಫಿಸಿಕಲ್ ಫಿಟ್ನೆಸ್ ಎಲ್ಲ ರೀತಿಯಿಂದ ಡಾಕ್ಟ್ರು, ಮೆಡಿಕಲ್ ಎಲ್ಲ ರೀತಿಯಿಂದ ಚೆಕ್ ಮಾಡಿ ಕೊನೆಗೆ ರಾತ್ರಿ 8 ಗಂಟೆ ಟೈಮ್ಗೆ ನಮ್ಗೆ ಹೇಳಿದ್ರು, ನೀವೊಂದು 14 ಜನ ಸೆಲೆಕ್ಟ್ ಆಗಿದ್ದೀರಾ, ನೀವು ಇವತ್ತು ಸಾಯಂಕಾಲನೇ ನೀವು ಟ್ರೈನಿಂಗ್ ಸೆಂಟರ್ ಬೆಳಗಾಂಗೆ ಹೋಗಬೇಕು ಅಂತೇಳಿ. ಆಗ ನಾನು ಅಲ್ಲಿಂದ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾ ಎಲ್ಲಿ ಹೋಗಿದ್ದೀನಿ ಹೇಗೆ ಅಂತೇಳಿ. ಕೊನೆಗೆ ಮರಾಠ ಲೈಟ್ ಇನ್ಫೆಂಟ್ರಿ ಬೆಳಗಾಂನಲ್ಲಿ ಜಾಯಿನ್ ಆದ್ವಿ ನಾವು.
2: ಹೀಗೆ ಪೊನ್ನಂಪೇಟೆಯಿಂದ ಬೆಳಗಾಂಗೆ ಹೋದ್ರಿ. ನಾವು ಸೇನೆಯ ವಿಚಾರ ತಗೊಂಡ್ರೆ ಬೆಳಗಾಂ ಕೂಡ ಅಷ್ಟೇ ಪ್ರಸಿದ್ಧವಾದ ಜಾಗ.
3: ಹೌದೌದು.
2: ನೀವು ನಂತರ ಅಲ್ಲಿ ತರಬೇತಿ ತಗೊಂಡು ಮರಾಠ ಲೈಟ್ ಇನ್ಫೆಂಟ್ರಿಯಲ್ಲಿ ಸೇರಿದ್ರಿ.
3: ಹೌದು.
2: ಮರಾಠ ಲೈಟ್ ಇನ್ಫೆಂಟ್ರಿ ಅದಕ್ಕೆ ದೊಡ್ಡ ಇತಿಹಾಸ ಇದೆ. ಅದು ಶಿವಾಜಿ ಮಹಾರಾಜರಿಂದ ಅದರ ಸ್ಫೂರ್ತಿಯಿಂದ ಬಂದಂತಹ ಒಂದು ಸೈನ್ಯ. ಹಾಗಾಗಿ ಇವತ್ತಿಗೂ ಕೂಡ ಮರಾಠ ಲೈಟ್ ಇನ್ಫೆಂಟ್ರಿ ಅಂತಂದ್ರೆ ರೋಮಾಂಚನ ಉಂಟು ಮಾಡುವಂತ.
3: 1801 ಬಾಂಬೆ ನೇಟಿವ್ ಇನ್ಫೆಂಟ್ರಿ ಅಂತೇಳಿ ಜನ್ಮ ತಾಳಿದಂತಹ ನಮ್ಮ ಬೆಟಾಲಿಯನ್ ಮೊದಲು ಅದು ನಮ್ಮ ಶ್ರೀರಂಗಪಟ್ಟಣದಲ್ಲೇ ಇತ್ತು. ಆಮೇಲೆ ಇದಾಗಿ ಮೊದಲು ಬಾಂಬೆ ನೇಟಿವ್ ಇನ್ಫೆಂಟ್ರಿ ಅಂತ ಕರಿಪಡ್ತಾ ಇತ್ತು. ಸುಮಾರು ಇದ್ದ ವಿಕ್ಟೋರಿಯಾ ಕ್ರಾಸ್ ಅಂತಹ ದೊಡ್ಡ ದೊಡ್ಡ ಬ್ರಿಟಿಷ್ ಆರ್ಮಿಯವರು ಇದ್ದಾಗಲೇ ಕೂಡ ಅವ್ರ ಜೊತೆಲಿ ಕೂಡ ಒಳ್ಳೆ ಒಳ್ಳೆ ಮೆಡಲ್, ಮಹಾವೀರ ಚಕ್ರ, ಪರಮವೀರ ಚಕ್ರ, ವೀರಚಕ್ರ ಇಂಥದ್ದೆಲ್ಲ ನಮ್ಮ ಮರಾಠ ಲೈಟ್ ಇನ್ಫೆಂಟ್ರಿ ಗೆದ್ದಿದೆ. ಲೈಟ್ ಇನ್ಫೆಂಟ್ರಿ ಪದಾತಿ ದಳ ಅಂದ್ರೆ ಭಾರತದಲ್ಲಿ ಒಂದು ಮಿಂಚಿನ ವೇಗದಲ್ಲಿ ನಡೆಯುವಂತಹ ಒಂದು ಬೆಟಾಲಿಯನ್ ರೆಜಿಮೆಂಟ್.
2: ಹೌದು, ಅದಕ್ಕೆ ಶಿವಾಜಿ ಮಹಾರಾಜರೇ ಸ್ಫೂರ್ತಿ. ಯಾಕೆಂದ್ರೆ ಅವರು ಹೇಗೆ ಯುದ್ಧದಲ್ಲಿ ಔರಂಗಜೇಬ್ನಂತಹ ಒಬ್ಬ ಇವನನ್ನ ಹೇಗೆ ತಪ್ಪಿಸ್ಕೊಂಡು ಬರ್ತಾರಲ್ಲ ಅಲ್ಲಿ ಬಂಧನದಲ್ಲಿಟ್ಟಾಗ, ಅವೆಲ್ಲ ಕಥೆಗಳನ್ನ ನಾವು ಕೇಳಿರ್ತೀವಿ,
3: ನಾವು ಕೂಡ ಅದರಲ್ಲಿ ಅನುಭವಿಸಿದ್ದೀವಿ. ಶಿವಾಜಿ ಮಹಾರಾಜರು ಗೊರಿಲ್ಲಾ ಇದ್ದ ಭೂಮಿ, ಗೊರಿಲ್ಲಾ ವಾರ್ಫೇರ್ ಅನ್ನೋದ್ರಲ್ಲಿ ತುಂಬಾ ಪ್ರಖ್ಯಾತಿ ಪಡೆದವರು.
2: ಹೌದು,
3: ಯಾವುದೇ ಇದ್ರು ಕೂಡ ಶಿವಾಜಿ ಮಹಾರಾಜರಿಗೆ ತಾನಾಜಿ ಅಂಬ್ರೆ ಅಂತ ನಾವಲ್ ಸ್ಟಾಪ್ ನೇವಿ ಇದ್ರಲ್ಲೂ ಕೂಡ ಇದ್ರು. ಈ ನಮ್ಮ ಯಾವುದೇ ರೀತಿಯಲ್ಲೂ ಕೂಡ ಮರಾಠ ಇನ್ಫೆಂಟ್ರಿ ಈ ಮಲ್ಕಂಬ ಯುದ್ಧಾಭ್ಯಾಸ ಮಾಡ್ತಾರೆ, ಅದರಿಂದ ತುಂಬಾ ಪ್ರೇರಣೆ ಆಗಿ ಗೊರಿಲ್ಲಾ ವಾರ್ಫೇರ್, ಜಂಗಲ್ ಗೊರಿಲ್ಲಾ ವಾರ್ಫೇರ್ ಅಲ್ಲಿ ತುಂಬಾ ಪರಿಣಿತಿ ಪಡೆದವರು.
2: ಅದೇ ರೀತಿ ತರಬೇತಿ ನಿಮಗೂ?
3: ಹೌದು ಹೌದು, ತರಬೇತಿ ಕೊಟ್ಟೇ ಕೊಡ್ತಾರೆ.
2: ಹೇಗಿರುತ್ತೆ ತರಬೇತಿ ನಿಮಗೆ?
3: ತರಬೇತಿಯಲ್ಲಿ ಮೊದಲು ಬೇಸಿಕ್ ಟ್ರೈನಿಂಗ್ ಅಲ್ಲಿ ಎಲ್ಲಾ ರೀತಿಯ ಆರ್ಮ್ಸ್, ಎಲ್ಲಾ ರೀತಿಯ ವೆಪನ್ಸ್ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು, ಯಾವ ರೀತಿ ಈಗ 9mm ಗನ್ ಅಂದ್ರೆ ಏನು, LMG ಅಂದ್ರೆ ಏನು, MMG ಅಂದ್ರೆ ಏನು, ಈ ರೀತಿ ಒಂದು ಇನ್ಫೆಂಟ್ರಿ ಬೆಟಾಲಿಯನ್ಗೆ ಇರುವಂತಹ ಒಂದು ವೆಪನ್ಸ್ಗಳು ಇವೆಲ್ಲ, ಇದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ಎಲ್ಲ ಫೈರಿಂಗ್ ಮಾಡಿ ಎಲ್ಲ ಆಗುತ್ತೆ. ನಂತರ ಜಂಗಲ್ ಕ್ಯಾಂಪ್ ಅಂತ ಬರುತ್ತೆ. ಜಂಗಲ್ ಕ್ಯಾಂಪ್ ಅಂತ ಬಂದಾಗ ಅದರಲ್ಲೂ ಕೂಡ ಕಾಡಿನೊಳಗಡೆ ಯಾವ ರೀತಿ ಶತ್ರುಗಳನ್ನ ಹಿಮ್ಮೆಟ್ಟಿಸ್ಬೇಕು, ಅವರೊಟ್ಟಿಗೆ ಯಾವ ರೀತಿ ಟ್ರೈನಿಂಗ್ ಮಾಡಬೇಕು, ಅವರೊಟ್ಟಿಗೆ ಯಾವ ರೀತಿ ಯುದ್ಧ ಮಾಡಬೇಕು, ಇದನ್ನೆಲ್ಲ ಮೊದಲು ಎಲ್ಲ ಟ್ರೈನಿಂಗ್ ಅಲ್ಲಿ ಆದ್ಮೇಲೆ ನಮ್ಮನ್ನ ಬೇರೆ ಕಡೆ ಬೆಟಾಲಿಯನ್ಗಳಿಗೆ ಡಿಪ್ಲೈ ಮಾಡ್ತಾರೆ.
2: ಮೊದಲ ಪೋಸ್ಟಿಂಗ್ ಎಲ್ಲಾಯ್ತು ನಿಮಗೆ?
3: ಮೊದಲ ಪೋಸ್ಟಿಂಗ್ ನಮ್ದು ಪಂಜಾಬ್ ಅಬೋಹರ್, ಅದಕ್ಕೆ ಸೆಮಿಫೀಲ್ಡ್ ಅಂತ ಕರೀತಾರೆ. ಅದು ಪಾಕಿಸ್ತಾನದ ಫಾಜಿಲ್ಕಾ ಬಾರ್ಡರ್ ಅಂತ ಬರುತ್ತೆ,
2: ಬಹಳ ಹತ್ತಿರದ್ದು,
3: ಬಹಳ ಹತ್ತಿರದ್ದು. ಅದರಲ್ಲೆಲ್ಲ ಮೊದಲ ಪೋಸ್ಟಿಂಗ್ ಆದ್ಮೇಲೆ ಅಲ್ಲಿ ನಮಗೆ ಟ್ರೈನಿಂಗ್ ಕೊಡ್ತಾರೆ, ನಮ್ಮನ್ನ ಡಿಪ್ಲೈ ಮಾಡಿಬಿಡ್ತಾರೆ. ಇದೇ ತರ ಮುಂದೆ ಇದೆಯಲ್ಲ, ಅದೇ ತರ ನಾವು ಅಂಡರ್ಗ್ರೌಂಡ್ ಅಲ್ಲಿ ಇರ್ತೀವಿ, ಗನ್ ಎಲ್ಲ ನೋಡ್ತೇವೆ, ಒಳಗಡೆ ನಮ್ಗೆ ಎಲ್ಲ ಕಮ್ಯುನಿಕೇಶನ್ ಇರುತ್ತೆ ಎಲ್ಲ ರೀತಿಯಿಂದ. ಮುಂದಿಂದು ಏನ್ ಮಾಡ್ಬೇಕು, ನಮ್ಗೆ ಡ್ಯೂಟಿಯಲ್ಲೋಗೆ ನಿರತರಾಗ್ತೀವಿ.
2: ಯಾವಾಗ್ಲೂ ಸದಾ
3: ಸನ್ನದ್ಧರಾಗಿರಬೇಕು. 24 ಗಂಟೆ ಒಳಗೂ ಕೂಡ ನಮ್ದು ಇಂಟರ್ನಲ್ ಡ್ಯೂಟಿ ಚೇಂಜ್ ಆಗ್ತಾ ಇರ್ತದೆ. ನಮ್ಗೆ ಏನೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಆ ಏರಿಯಾನ ನಾವು ರಕ್ಷಣೆ ಮಾಡೋದು ನಮ್ ಜವಾಬ್ದಾರಿ ಆಗಿರುತ್ತೆ.
2: ಒಂದು 19 ವಯಸ್ಸಿಗೆ ನೀವು ಅಲ್ಲಿ ಹೋದ್ರಿ, ಚಿಕ್ಕವರು, ತುಂಬಾ ಉತ್ಸಾಹ ಇರುತ್ತೆ ನಿಜ. ಆದ್ರೆ ಆ ವಾತಾವರಣ ನೋಡಿ, ಪಾಕಿಸ್ತಾನಕ್ಕೆ ಹೊಂದಗೊಂಡಂತ ಗಡಿಯದು, ಯಾವತ್ತು ಪ್ರಕ್ಷುಬ್ಧವಾಗೇ ಇರುವಂತ ಒಂದು ವಾತಾವರಣ ಅಲ್ಲಿ. ಈಗ ಹೇಗಿದೆ ಮತ್ತೆ ಅವಾಗ ಹೇಗಿದೆ?
3: ಅವಾಗ ಏನು ಇರಲಿಲ್ಲ, ಪಾಕಿಸ್ತಾನ ಕಡೆಯವನು ಆ ಕಡೆ ಒಲಗೊಳ್ತಾ ಇರ್ತಾನೆ, ಇಂಡಿಯಾದವನು ಈ ಕಡೆ ಉಳ್ತಾ ಇರ್ತಾನೆ. ಮಧ್ಯದಲ್ಲಿ ಒಂದು ಪಿರಮಿಡ್ ತರ ಒಂದು ಕಲ್ಲು ಇರುತ್ತೆ, ಈ ಕಡೆ ಇಂಡಿಯಾ ಅಂತ ಬರ್ದಿರುತ್ತೆ, ಆ ಕಡೆ ಪಾಕಿಸ್ತಾನ ಅಂತ ಬರ್ದಿರುತ್ತೆ. ಇಷ್ಟೇ ವ್ಯತ್ಯಾಸ. ಮೊದಲು ಫೆನ್ಸಿಂಗ್ ಕೂಡ ಇರಲಿಲ್ಲ, ಏನಿಲ್ಲ. ಅವ್ರದ್ದು ದನ ಕರುಗಳು ಬಂದು ಈ ಕಡೆ ನೀರು ಕುಡಿತಿದ್ರು, ನಮ್ಮ ದನ ಕರುಗಳು ಹೋಗಿ ಆ ಕಡೆ ಕುಡಿತಿದ್ರು, ಈ ತರ ಎಲ್ಲ ಒಂದು ವ್ಯವಸ್ಥೆ ಇತ್ತು. ಈಗಿನ ಪರಿಸ್ಥಿತಿ ಎಲ್ಲ ಫೆನ್ಸಿಂಗ್ ಆಗಿದೆ,
2: ವ್ಯವಸ್ಥಿತವಾಗಿ ನಡೆಯುತ್ತೆ
3: ನಡೆಯುತ್ತೆ.
2: ಆದ್ರೂ ಯಾವಾಗ
3: ಫೈರ್ ಮಾಡೋದು, ನಾವು ಅವ್ರ ಮೇಲೆ ಫೈರ್ ಮಾಡ್ತೀವಿ ಅಷ್ಟೇ.
2: ಅಲ್ಲಿ ಎಷ್ಟು ಸಮಯ ಇದ್ರಿ ನೀವು?
3: 3 ಇದ್ದೆ ಅಲ್ಲಿ, ಪಂಜಾಬ್ ಅಬೋರ್ ಫಾಜಿಲ್ಕಾ ಬಾರ್ಡರ್ ಅಲ್ಲಿ, ಅಲ್ಲಿ 3 ಇದೆ.
2: ಹಾಗೆ 3 ಪಂಜಾಬ್ ಗಡಿಯಲ್ಲಿ ನಿಮ್ಗೆ ಮೊದಲ ಅನುಭವಗಳು, ಸೈನ್ಯ ಅಂದ್ರೇನು, ಅಲ್ಲಿ ಹೇಗಿರ್ಬೇಕು, ಯಾವ ರೀತಿ ಶಿಸ್ತಿರ್ಬೇಕು, ಮತ್ತೆ ಹೇಗೆ ನಾವು ಸದಾ ಸನ್ನದ್ಧರಾಗಿರ್ಬೇಕು ಅನ್ನೋದನ್ನೆಲ್ಲ ಕಲಿಸಿದಂತಹ ಒಂದು ಗ್ರೌಂಡ್ ನಿಮ್ಗೆ ಈ ಪಂಜಾಬ್ ಗಡಿ ಅಂತ.
3: ಪಂಜಾಬ್ ಗಡಿಯಲ್ಲಿ ಗೊತ್ತಾಯ್ತು. ಮತ್ತೆ ನಾವು ಮೂಲತಃ ಕೊಡಗಿನವರು, ಆದ್ರಿಂದ ನಾವು ಸ್ವಲ್ಪ ಹಾಕಿ ಆಟಗಾರರು.
2: ಹಾಕಿ ಆಡೋದು,
3: ಹಾಕಿ ಆಡೋದು
2: ಪಂಜಾಬ್ನವರಿಗೆ ಹಾಕಿ ಅಂದ್ರೆ
3: ಹಾಕಿ. ಹಾಗಾಗಿ ನಾವು ಕೆಲವೊಮ್ಮೆ ಹಾಕಿ ಆಡಲಿಕ್ಕೆ ಗ್ರೌಂಡ್ ಅಲ್ಲಿ ಅಲ್ಲಿ ಇಂಟರ್ ಬೆಟಾಲಿಯನ್ ಮ್ಯಾಚು, ಆಮೇಲೆ ನಮ್ಮ ಒಳಗಡೆ ಕಾಂಪಿಟೇಷನ್ ಇರುತ್ತೆ, ಅದಕ್ಕೆಲ್ಲ ನಾವು ಆಡಿದ್ದೀವಿ.
2: ಕೊಡಗಿನವರು ಹಾಗಾದ್ರೆ ನೀವು ಪಕ್ಕ, ಯಾಕೆಂದ್ರೆ ನಿಮ್ಗೆ ಹಾಕಿನೂ ಕೊಡಗಿನಲ್ಲೂ ಹಾಕಿ ಅಂದ್ರೆ ಬಹಳ ಪ್ರೀತಿ.
3: ಹಾಕಿ ಆಟ ನಾವು ನಮ್ಗೆಲ್ಲ ಮರದ ಕೊಂಬೆ ನೋಡಿ ಹಾಕಿ ಯಾವ ತರ ಇರುತ್ತೆ ಆ ತರದ ಕೊಂಬೆನ ಕತ್ತರಿಸ್ಕೊಂಡು ಆಟ ಆಡಿದವರು ನಾವು.
2: ಹಾಗೆ ಪಂಜಾಬ್ ಕಡೆಯಿಂದ ಮುಂದಕ್ಕೆ ಎಲ್ಲಿ ಹೋದ್ರಿ ನೀವು?
3: ಅಲ್ಲಿಂದ ನಾನು ವೆಸ್ಟ್ ಬೆಂಗಾಲ್ ಹೋದೆ. ವೆಸ್ಟ್ ಬೆಂಗಾಲಲ್ಲಿ

0: ಏಟ್ ಮೌಂಟನ್ ಡಿವಿಷನ್ಗೆ ನಮ್ಮ ಬೆಟಾಲಿಯನ್ನು ಪೋಸ್ಟಿಂಗ್ ಆಯಿತು. ಏಟ್ ಮೌಂಟೇನ್ ಡಿವಿಷನ್ ಅಲ್ಲಿ ಹೋದ್ಮೇಲೆ ಮೊದಲು ಆ ಏರಿಯಾದಲ್ಲಿ ಯಾವ ರೀತಿ ಇರುತ್ತೆ, ನಾವು ಹೋದ ತಕ್ಷಣ ನಮಗೆ ಅಲ್ಲಿ ಏನಾಗುತ್ತೆ ಅಂದರೆ ಮೊದಲು ಅಲ್ಲಿ ಇದ್ದ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಈಗ ನಮ್ಮದು ನಾವು ಎಲ್ಲೇ ಹೋಗ್ಬೇಕಿದ್ರು ಕೂಡ ನಮ್ಮ ಒಂದು ಸ್ಯಾಂಡ್ ಮಾಡಲ್ ಅಂತ ಇರುತ್ತೆ ನಮಗೆ, ಅಲ್ಲಿ ಕೂತ್ಕೊಂಡು ನಮ್ಮ ಸೀನಿಯರ್ಸು ನಮ್ಮ ಅಧಿಕಾರಿಗಳು ನಮಗೆ ನೋಡಪ್ಪ ನೀವು ಇಲ್ಲಿದ್ದೀರಾ, ಆ ರೆಡ್ ಟೇಪ್ ಇದೆಯಲ್ಲ ಅದು ನಮ್ಮ ಗಡಿ ಗುರುತು, ಆ ಕಡೆಗೆ ಅದು ಚೈನಾ ಬಾರ್ಡರ್ ಬರುತ್ತೆ, ಈ ಕಡೆ ಸಿಕ್ಕಿಂ ಇರುತ್ತೆ, ಈ ಕಡೆ ನೇಪಾಳ ಇದೆ, ನಾವು ಇಂಥ ಪ್ಲೇಸಲ್ಲಿ ಇದ್ದೀವಿ, ನಿಮ್ಗೆ ಇಂಥ ಜಾಗ ಅಂತೇಳಿ ನಮಗೆ ಎಲ್ಲ ಹೇಳ್ತಾರೆ. ಆಮೇಲೆ ಅಲ್ಲಿಗೆ ಮೂವ್ ಸ್ಕೀಮ್ ಅಂತ ಆಗುತ್ತೆ, ನಮ್ಮ ಬೆಟಾಲಿಯನ್ ಮೂವ್ ಆಗುತ್ತೆ. ಮೂವ್ ಆಗಿ ಅಲ್ಲಿ ಯುದ್ಧದಲ್ಲಿ ಏನು ಟ್ರೈನಿಂಗ್ ನಡೆಯುತ್ತೆ ಅದೇ ಟ್ರೈನಿಂಗ್ ಅಲ್ಲಿ ನಮಗೆ ಕೊಡಲಾಗುತ್ತೆ.
1: ಮೊದಲು ಹೋದಾಗ
0: ಹೋದಾಗ ಅಲ್ಲಿಯೇ ನಮಗೆ ಟ್ರೈನಿಂಗ್ ಕೊಡ್ತಾರೆ, ಪೂರ್ತಿ ಬೆಟಾಲಿಯನ್ ಮೂವ್ಮೆಂಟ್ ಆಗುತ್ತೆ. ನಮ್ಮ ಬೆಟಾಲಿಯನ್ಗೆ ಒಂದು ಬ್ರಿಗೇಡ್ಗೆ ಮೂರು ಬೆಟಾಲಿಯನ್ಸ್ ಇರುತ್ತೆ, ಆ ಬ್ರಿಗೇಡೇ ಮೂವ್ ಆಗುತ್ತೆ. ಆ ಬ್ರಿಗೇಡ್ ಮೂವ್ ಆಗಿ ಆ ಟ್ರೈನಿಂಗ್ ಏರಿಯಾದಲ್ಲೆಲ್ಲ ನಮಗೆ ಗೊತ್ತಾಗುತ್ತೆ ನಮ್ಮ
1: ಬಹುಶಃ ಹೇಗೆ ಹೇಗಿದೆ ಈ ಜಾಗ ಅಂತ ಪರಿಚಯ
0: ಮಾಡಿಕೊಡೋದಕ್ಕೆ.
1: ಯುದ್ಧದ ಸಂದರ್ಭ
0: ಬಂದಾಗ
1: ಹೇಗೆ ಹೇಗೆ ನೀವು ಅಲ್ಲಿ ಮುಂದಕ್ಕೆ ಹೋಗಬಹುದು ಅಥವಾ ಎಲ್ಲ ಅಡ್ಕೊಳ್ಬಹುದು, ಎಲ್ಲಿಂದ ವೈರಿಗಳು ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ, ಇವೆಲ್ಲ ಪರಿಚಯ ಮಾಡಿಕೊಳ್ಳೋದಕ್ಕೆ ಅಂತ ಅನ್ಸುತ್ತೆ. ಈಗ ನಿಮ್ ಪಂಜಾಬ್ ನಲ್ಲಿ ಇದ್ದಿದ್ದಕ್ಕೂ ಪಶ್ಚಿಮ ಬಂಗಾಳ ಅಥವಾ ಸಿಕ್ಕಿಂ ಗಡಿ ಭಾಗದ ಎರಡು ಬೇರೆ ಬೇರೆ ರೀತಿಯ ಹವಾಮಾನ ಆಯ್ತು, ಮತ್ತೆ ವೈರಿಗಳ ಆಕ್ರಮಣ ಕೂಡ ಬೇರೆ ರೀತಿ ಇರುತ್ತೆ. ಪಾಕಿಸ್ತಾನ ಗಡಿ ಒಂದ್ ಕಡೆಗೆ, ಇನ್ನೊಂದ್ ಕಡೆ ಚೀನಾ ಗಡಿ, ಅದರಲ್ಲಿ ಪಶ್ಚಿಮ ಬಂಗಾಳ ಮತ್ತೆ ಸಿಕ್ಕಿಂ ಎರಡೂ ರಾಜ್ಯಗಳಿಂದ ಒಳಗಡೆ ನುಸುಳುವಂತಹ ಸಾಧ್ಯತೆ ಇರುತ್ತೆ. ಇದಿಷ್ಟನ್ನು ಕಾಯ್ಬೇಕಲ್ಲ, ಹೇಗಿತ್ತು ಇಲ್ಲಿ ಚೀನಾ ಆಕ್ರಮಣದ ಸಂದರ್ಭ ಹೇಗಿತ್ತು ಅಲ್ಲಿ
0: ನೋಡಿ? ಅಲ್ಲಿ ವೆಸ್ಟ್ ಬೆಂಗಾಲದ್ದು ಏನು ಅಂತಂದ್ರೆ ಅಲ್ಲಿ ಕೂಡ ಅಷ್ಟೇ ನಾವು ನೋಡಿದೀವಿ. ಇದರಲ್ಲಿ ಮೊದಲು ನಮ್ಮ ಆರ್ಮಿ ಎಲ್ಲ ಕಡಿಮೆ ಇತ್ತು, ಅಷ್ಟು ಒಳನುಸುಳಿಕೆ ಇರಲಿಲ್ಲ. ಆಮೇಲೆ ಪಶ್ಚಿಮ ಬಂಗಾಳ ಏನಾಗಿದೆ, ಒಂದು ಕಡೆ ಸಿಕ್ಕಿಂ, ಇನ್ನೊಂದು ಕಡೆ ನೇಪಾಳ, ಭೂತಾನ್, ಈ ಗಡಿ ಭಾಗನ ಹೊಂದ್ಕೊಂಡಿದೆ. ಹಾಗಾಗಿ ನಾವು ಪಶ್ಚಿಮ ಬಂಗಾಳದಲ್ಲಿ ಇದ್ದುಕೊಂಡು ನೆರೆಯ ಭೂತಾನ್ನಲ್ಲಿ ಹೋಗಿ ಇಂಡಿಯನ್ ಮಿಲಿಟರಿ ಟ್ರೈನಿಂಗ್ ಟೀಮ್ ಅಂತ ಇರುತ್ತೆ, ಅಲ್ಲೂ ಹೋಗಿ ಭೂತಾನ್ಗೂ ಚೈನಾಕ್ಕೂ ಏನು ಗಡಿ ಇದೆ ಆ ಗಡಿಯನ್ನು ಕೂಡ ನಾವು ಎಲ್ಲ ನೋಡಿ ಅಲ್ಲಿ ಕೂಡ ನಾವು ರಕ್ಷಣೆ ಮಾಡಬೇಕಾಗುತ್ತೆ.
1: ಈಗ ಭೂತಾನಲ್ಲಿ ಅಂತಂದ್ರೆ ಇದು ವಿದೇಶಿ ಸೇವೆ,
0: ವಿದೇಶಿ ಸೇವೆ
1: ಬಹಳ ಅಪರೂಪಕ್ಕೆ ಸಿಗುತ್ತೆ ಅನ್ಕೋತೀನಿ.
0: ಹೌದೌದು, ಅಲ್ಲಿ ಇಂಟ್ರಾಟ್ ಅಂತ ಇಂಡಿಯನ್ ಮಿಲಿಟರಿ ಟ್ರೈನಿಂಗ್ ಟೀಮ್ ಅಂತ ಹೇಳಿ ನಾವು ಹೋದಾಗ ಅಲ್ಲಿ ಭೂತಾನ್ ಆರ್ಮಿ ಜೊತೆಯಲ್ಲಿ ನಮ್ಮ ಬೆಟಾಲಿಯನ್ ಇಂಡಕ್ಷನ್ ಆಗುತ್ತೆ ಅಲ್ಲಿ, ಅಲ್ಲಿ ಹೋಗಿ ಭೂತಾನ್ ಆರ್ಮಿ ಜೊತೆ ಟ್ರೈನಿಂಗ್ ಮಾಡುತ್ತೆ. ಭೂತಾನ್ ಆರ್ಮಿ ಅವರು ಯಾವ್ಯಾವ ಜಾಗ ಗಡಿ ಇದೆ ಅವ್ರು ನಮ್ಗೆ ಅಲ್ಲಿ ಗೈಡ್ ಆಗಿ ಕರ್ಕೊಂಡು ಹೋಗ್ತಾರೆ. ಆ ಗಡಿ ಪ್ರದೇಶನ ನಮ್ಮ ಬೆಟಾಲಿಯನ್ ಅಲ್ಲಿ ಹೋಗಿ ಪೂರ್ತಿ ವಸಕ್ಕೆ ತಗೊಳುತ್ತೆ. ತಕೊಂಡು ಅಲ್ಲಿ 62 ವಾರಲ್ಲಿ ಯಾರೆಲ್ಲ ಸತ್ತಿದ್ರು ಅವ್ರದ್ದು ಗನ್ನುಗಳು ಎಲ್ಲ ಹಾಕಿ ಒಂದು ಡಂಪ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ. ಈಗಲೂ ಕೂಡ ನಾವು ಅಲ್ಲಿ ಹೋಗಿ ನೋಡಬಹುದು.
1: ಅಂದ್ರೆ ಇದು ಜಾಯಿಂಟ್ ಟ್ರೈನಿಂಗ್,
0: ಜಾಯಿಂಟ್ ಟ್ರೈನಿಂಗ್ ಭೂತಾನ್ ವಿದೇಶಿ ಸೇವೆ ಆಗಿರೋದ್ರಿಂದ ಇಂಡಿಯನ್ ಗವರ್ಮೆಂಟ್ ಭೂತಾನ್ ಗವರ್ಮೆಂಟ್ ಇಂದ ಅದು ಒಂದು ಅಗ್ರಿಮೆಂಟ್ ಇದೆ.
1: ಅಂದ್ರೆ ಸ್ನೇಹ ರಾಷ್ಟ್ರಗಳು ಏನಿರುತ್ತೆ ಆ ರಾಷ್ಟ್ರಗಳಲ್ಲಿ ಹೀಗೆ ನಡೆಯುತ್ತೆ ಅಂತ. ಈ ಭಾಗದಲ್ಲಿ ಎಷ್ಟು ಸಮಯ ಇದ್ರಿ?
0: ಅದೇ ವೆಸ್ಟ್ ಬೆಂಗಾಲಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ನಮ್ಗೆ 3 ವರ್ಷದ ಇದಿರುತ್ತೆ. ಹಾಗೆ ಅಲ್ಲೂ ಕೂಡ ಒಂದು 3 ವರ್ಷ,
1: ಮೂರು ಸೇರಿ ಭೂತಾನ್ ಸಿಕ್ಕಿಂ
0: ವೆಸ್ಟ್ ಬೆಂಗಾಲ್ ಸೇರಿ ಅಲ್ಲಿ ಒಂದು 3 ವರ್ಷ ಟ್ರೈನಿಂಗ್ ಇರುತ್ತೆ.
1: ಇದೇ ಹೊತ್ತಿಗೆ ಇಲ್ಲಿ ಇನ್ನೊಂದು ಬರೋದು ಅಂತಂದ್ರೆ ನೇಫಾ ಭಾಗ, ಅದು ಈಶಾನ್ಯದ
0: ಈಶಾನ್ಯ. ಇವಾಗ ನೀವು ಗಲ್ವಾನ್ ಕಣಿವೆಯಲ್ಲಿ ಘರ್ಷಣೆ ಆಯ್ತು,
1: ಹೌದು
0: ಅದೇ ಈ ಭೂತಾನ್ ಇದೆಯಲ್ಲ, ಭೂತಾನ್ ಅರುಣಾಚಲ್ ಪ್ರದೇಶ ನೇಫಾ ಈಸ್ಟಿಂಗ್ ಫಾರ್ವರ್ಡ್ ಲೈನ್ ಅಂತ ಹೇಳ್ತಾರಲ್ಲ ಅದು, ಅದು ಮೊದಲು ಈಗ ಏನೋ ನಾಮ್ಯಾಂಗ್ ಅಂತ ಹೇಳ್ತಾರೆ, ಅದು ಬರ್ಮಾ ಬಾರ್ಡರ್ ಇತ್ತು. ಅದು ಮೊದಲಿಗೆ ಬರ್ಮಾ ಬಾರ್ಡರ್ ಎಲ್ಲ ಗುಡ್ಡ ಬೆಟ್ಟವಾದ ಕಾಡು ಪ್ರದೇಶಗಳು ಅಲ್ಲೆಲ್ಲ ಬಹಳ
1: ಎಕ್ಸ್ಟ್ರೀಮ್ ಕ್ಲೈಮೇಟ್
0: ಎಲ್ಲ ಕಡಿಮೆ, ಅದು ಬಾರ್ಡರ್ ಆಗಿರೋದ್ರಿಂದ ನಾನು ಆವಾಗಲೂ ಹೇಳ್ದಲ್ಲೇ ಪಿರಮಿಡ್ ರೀತಿ ಆಗಿನ ಕಾಲದಲ್ಲಿ ನೀರು ಪ್ರಧಾನಮಂತ್ರಿ ಆಗಿರೋ ಕಾಲದಲ್ಲಿ ಗಡಿ ಗುರುತು ಅಷ್ಟು ಮಾಡಿದ್ದಾರೆ. ಅದೇ ಪಿರಮಿಡ್ ತರ ಕಲ್ಲಿರುತ್ತೆ, ಈ ಕಡೆ ಇಂಡಿಯಾ ಅಂತ ಬರ್ತಿದೆ, ಆ ಕಡೆ ಬರ್ಮಾ ಅಂತ ಬರ್ತಿದೆ, ಗಡಿ ಗುರುತು ಅಷ್ಟು ಮಾಡಿದ್ದಾರೆ. ಅಲ್ಲಿ ನೋಕ್ಟೆ ಮತ್ತೆ ತಾಂಕ್ಷೆ ಅಂತ ಹೇಳಿ ಬುಡಕಟ್ಟು ಜನಾಂಗದವರು ಇದ್ದಾರೆ ಅಲ್ಲಿ ಜನ. ಅಲ್ಲಿ ಹೋದಾಗ ನಮ್ಗೆ ಸ್ವಲ್ಪ ಅಲ್ಲಿ ಭಾಷೆ ಬಗ್ಗೆ ಸ್ವಲ್ಪ ತಿಳುವಳಿಕೆ ಆಗುತ್ತೆ, ಕ್ಲಾಸಸ್ ನಡೀತದೆ, ಅವರೊಟ್ಟಿಗೆ ಯಾವ ತರ ಮಾತಾಡಬೇಕು ಏನು ಎಂತ ಎಲ್ಲ ಅದೇ ಭಾಷೆ ಅಲ್ಲಿ ತಿಳ್ಕೊಂಡು ಆದ್ಮೇಲೆ ನಮ್ಮ ನಮ್ಮ ಬೆಟಾಲಿಯನ್ನು ಅಲ್ಲಿ ಡಿಪ್ಲಾಯ್ ಆಗುತ್ತೆ. ಬೇರೆ ಒಂದು ಕಂಪ್ನಿ ಈ ಕಡೆ ಇದ್ರೆ ಇನ್ನೊಂದು ಕಂಪ್ನಿ ಆ ಕಡೆ, ಅವ್ರಿಗೇನು ಟಾಸ್ಕ್ ಕೊಟ್ಟಿರ್ತಾರೆ
1: ಒಂದೊಂದು ಬೆಟ್ಟ ಯಾವ್ಯಾವ್ದು
0: ಬೆಟಾಲಿಯನ್ ಕಂಪ್ನಿಗಳಂತಿರುತ್ತೆ.
1: ಹೀಗೆ ಈ ಟಾಸ್ಕ್ಗಳು ಬಹಳ ಮುಖ್ಯ ಅಲ್ವಾ? ಆ ಟಾಸ್ಕ್ಗಳನ್ನ ಮೊದಲೇ ಅರ್ಥ ಮಾಡಿಸೋದು, ಆ ನಂತರ ಅದನ್ನ ಎಕ್ಸಿಕ್ಯೂಟ್ ಮಾಡೋದು, ಎರಡು ಪಾರ್ಟ್ ಇರುತ್ತೆ ಇಲ್ಲಿ.
0: ಈಗ ಚೈನಾ ಅಥವಾ ಬರ್ಮಾ ಇವ್ರ ಮಧ್ಯದಲ್ಲಿ ಟೆರರಿಸ್ಟ್ಗಳಿದ್ದಾರೆ. ಆ ಟೆರರಿಸ್ಟ್ಗಳು ಬಂದು ಅಲ್ಲಿ ಲೋಕಲ್ ಜನರಿಗೆ ಅವರಿಂದ ರೇಷನ್ ಕಲೆಕ್ಟ್ ಮಾಡ್ಕೊಂಡು ಹೋಗೋದು,
1: ತಮಗೆ ಬೇಕಾದನ್ನ ಹೆದರಿಸಿ ಬೆದರಿಸಿ ಮಾಡ್ತಾರೆ
0: ಮಾಡ್ತಾರೆ. ಅವರು ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಈ ತರ ಬಂದು ಇದು ತೊಂದರೆ ಕೊಡ್ತಾ ಇದಾರೆ ಅಂತೇಳಿ. ಅವಾಗ ಅವ್ರ ರಕ್ಷಣೆಗೆ ನಮ್ಮ ಆರ್ಮಿ ಹೋಗುತ್ತೆ. ಆದ್ರೂ ಕೂಡ ಅವರೆಲ್ಲ ಬಂದು ಟೆರರಿಸ್ಟ್ ಗ್ರೂಪ್ಗಳು ತುಂಬಾ ಇದೆ. ಇವಾಗ ಅಸ್ಸಾಂ ಉಲ್ಫಾ ಆಗಿದೆ, ಮಿಜೋರಾಂ ಲಿಬರೇಷನ್ ಫ್ರಂಟ್, ನಾಗಾ ಲಿಬರೇಷನ್ ಫ್ರಂಟ್, ನಾವೆಲ್ಲ ನಾಗಾ ಲಿಬರೇಷನ್ ಫ್ರಂಟ್ ಜೊತೆ ಹೋರಾಡಿದವರು ನಮ್ದ. ಅದೇ ನೀವು ಶಿವಾಜಿ ಮಹಾರಾಜರು ಜಂಗಲ್ ವಾರ್ಫೇರ್ ಅಂತ ಹೇಳಿದ್ರಲ್ಲ, ಆ ತರದಲ್ಲಿ ಟ್ರೈನಿಂಗ್ ಅಲ್ಲಿ ಕಾಡುಗಳಿಗೆ ಅವರೊಟ್ಟಿಗೆ ಹೋರಾಡಿದವ್ರು ನಾವು.
1: ಅಲ್ಲಿ ಅನುಭವ ಹೇಗಿತ್ತು ನಿಮ್ಗೆ, ಅರುಣಾಚಲ ಪ್ರದೇಶದ ಗಡಿ ನೇಪಾಲದಲ್ಲಿ?
0: ನೇಪಾ ಅಲ್ಲಿ ಇದು ತುಂಬಾನೇ ಒಂದು, ನಾವು ಕೊಡಗಿನಲ್ಲಿ ಕಾಡಲ್ಲಿ ಬೆಳೆದವರು ಹಾಗಾಗಿ ನಮ್ಗೆಲ್ಲ ಗೊತ್ತಿತ್ತು.
1: ಆದ್ರೆ ಅಲ್ಲಿ ಕಾಡಿಗೂ ಈ ಕಾಡಿಗೂ ಬಹಳ ವ್ಯತ್ಯಾಸ ಇದೆ.
0: ಆದ್ರೆ ಈ ಟೆರರಿಸ್ಟ್ಗಳು ತುಂಬಾನೇ, ನಾಗಲ್ ರಿಫ್ರೆಷನ್ ಫ್ರಂಟ್ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ಬೇಕಿದ್ರೆ ಅದಕ್ಕೂ ಒಂದು ಸಪರೇಟ್ ಟ್ರೈನಿಂಗ್ ಇರುತ್ತೆ, ಆ ಟ್ರೈನಿಂಗ್ ಮುಗಿಸ್ಕೊಂಡೆ ಅಲ್ಲಿ ಹೋಗ್ಬೇಕು ನಾವು.
1: ನಾಯಕ್ ಎ ಕೆ ಶಂಕರ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ನಿವೃತ್ತ ನಾಯಕ್ ಎ ಕೆ ಶಂಕರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 9:26:50.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ, ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ May 30 6:00 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.

ಆಕಾಶವಾಣಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಗಾನಗಂಗೆ. ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ.

0: ಗಾನಗಂಗೆ ಕಾರ್ಯಕ್ರಮದಲ್ಲಿ ಚಂದದ ಹಾಡುಗಳು, ಮಾಹಿತಿ ಮಾತು ಹಾಗೂ ಮನಸ್ಸಿಗೆ ಮುದ ನೀಡುವಂತಹ ಹಾಡುಗಳನ್ನು ಕೇಳ್ತಾ ಸಾಗೋಣ. ಮೊದಲಿಗೆ ಒಂದು ಜಾಹೀರಾತು.
1: ಅಪ್ಪ, 3,000 ಕೊಡಿ.
2: ಯಾಕೆ?
1: ನನ್ನ ಪಾಕೆಟ್ ಮನಿ.
2: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
1: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
2: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
1: ನಿಮ್ ಮೊಬೈಲ್ ಕೊಡಿ.
2: ತಗೋ ತಗೋ.
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.

ಕೇಳುಗರೆ, ಗಾನಗಂಗೆ ಕಾರ್ಯಕ್ರಮದಲ್ಲಿ ದಿನದ ವಿಶೇಷತೆ ಕುರಿತಾಗಿ ಅಥವಾ ಯಾವುದಾದ್ರೂ ಒಂದು ವಿಷಯದ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಚಂದದ ಹಾಡುಗಳನ್ನು ಕೇಳ್ತಾ ಸಾಕ್ತೀವಿ. ಹಾಗೆಯೇ ಇವತ್ತು ಕೂಡ ಒಂದು ವಿಶೇಷವಾದ ದಿನವನ್ನು ಹೊಂದಿದೆ. ಏನಪ್ಪ ಅಂತ ಹೇಳಿದ್ರೆ, ಪ್ರತಿ ವರ್ಷ ಮೇ 29ರಂದು ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಈ ದಿನವು ನ್ಯೂಜಿಲೆಂಡ್ನ ಸರ್ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ತೇನ್ಸಿಂಗ್ ನಾರ್ಗೆ ಶೆರ್ಪಾ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲ ಬಾರಿಗೆ 1953ರಲ್ಲಿ ಏರಿದ್ರು. ಅವರ ಈ ಸಾಧನೆಯ ನೆನಪಿಗೋಸ್ಕರ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇವತ್ತು ಮೇ 29 ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿರುವಂತಹ ರೋಮಿಯೋ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇದುವರೆಗೂ ಹೇಮಂತ್ ಹಾಗೂ ಸೌಮ್ಯರಾವ್ ಅವರು ಹಾಡಿದ್ದಂತಹ ಬುಲ್ಬುಲ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಗಾನಗಂಗೆಯನ್ನು ಕೇಳ್ತಾ ಇದ್ರ. ಕೆಳಗರೆ ದಿನದ ವಿಶೇಷತೆ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ಇವತ್ತು ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮೌಂಟ್ ಎವರೆಸ್ಟ್ ಈ ಹೆಸರು ಕೇಳುವಾಗಲೇ ಮೈಮನ ಜುಮ್ ಎನ್ನುವಂತಹ ಅನುಭವ ಆಗುತ್ತೆ. ವಿಶ್ವದ ಅತಿ ಎತ್ತರದ ಪರ್ವತವನ್ನು ಹತ್ತುವುದಕ್ಕೂ ಗಟ್ಟಿ ಗುಂಡಿಗೆ ಇರಲೇಬೇಕು. ಈಗಾಗಲೇ ಮೌಂಟ್ ಎವರೆಸ್ಟ್ ಹತ್ತಲು ಹೋಗಿ ಸಾವಿನ ಕದವನ್ನು ತಟ್ಟಿದವರು ಲೆಕ್ಕವಿಲ್ಲದಷ್ಟು ಜನರು. ಆದರೆ ಇವತ್ತಿಗೂ ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರ್ತಾ ಸಾಧನೆ ಮಾಡ್ತಾ ಇರೋರು ಕೂಡ ಇದ್ದಾರೆ. ಅದಲ್ಲದೆ ಪ್ರತಿ ವರ್ಷ ಮೇ 29ರಂದು ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನವನ್ನು ಆಚರಿಸಲಾಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಪರ್ವತವನ್ನು ಏರುವ ಒಂದು ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಸಾಕಷ್ಟು ಮಂದಿ ಎತ್ತರವನ್ನು ಏರಿ ದಾಖಲೆಯನ್ನು

ಶ್ರೇಯಾ ಘೋಷಲ್ ಅವರು ಹಾಡಿರುವಂತಹ ಸಂಜು ವೆಟ್ಸ್ ಗೀತಾ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಜಸ್ಸಿ ಗಿಫ್ಟ್ ಅವರ ಸಂಗೀತ ಈ ಗೀತೆಗಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಧರಿಸಿದ ಕಾರ್ಯಕ್ರಮ ಗಾನಗಂಗೆ ಕೇಳ್ತಾ ಇದ್ದೀರಾ. ಇನ್ನು ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನದ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ನ್ಯೂಜಿಲೆಂಡ್ನ ಸರ್ ಎಡ್ಮಂಡ್ ಹಿಲರಿ ಹಾಗೂ ನೇಪಾಳದ ತೇನ್ಸಿಂಗ್ ನಾರ್ಗೆ ಶೆರ್ಪಾ ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲ ಬಾರಿ ಏರಿದಂತಹ ದಿನ ಇದು. ಹಾಗಾಗಿ ಮೇ 29ನ್ನು ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ನೇಪಾಳದ ಶೆರ್ಪಾ ತೇನ್ಸಿಂಗ್ ನಾರ್ಗೆ ಮತ್ತು ನ್ಯೂಜಿಲೆಂಡ್ನ ಎಡ್ಮಂಡ್ ಹಿಲರಿ ಅವರು ಮೇ 29, 1953 ಬೆಳಗ್ಗೆ 11:30 ಸಮುದ್ರ ಮಟ್ಟದಿಂದ 29,029 ಅಡಿ ಎತ್ತರದ ಮೌಂಟ್ ಎವರೆಸ್ಟನ್ನು ಏರ್ತಾರೆ. ತೇನ್ಸಿಂಗ್ ನಾರ್ಗೆ ಅವರ ನಿಜವಾದ ಜನ್ಮದಿನಾಂಕ ತಿಳಿದು ಬಂದಿಲ್ಲ. ಹಾಗಾಗಿ 2008ರಲ್ಲಿ ಹಿಲರಿ ನಿಧನರಾದ ನಂತರ ನಾರ್ಗೆ ಅವರ ಶೃಂಗಸಭೆಯ ನೆನಪಿಗಾಗಿ ಈ ದಿನವನ್ನು ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನವೆಂದು ಆಚರಿಸಲು ನಿರ್ಧರಿಸಲಾಯಿತು. ಈ ದಿನವು ಅವರಿಬ್ಬರ ಮೊದಲ ಗಮನಾರ್ಹ ಸಾಧನೆಯನ್ನು ಸ್ಮರಿಸುತ್ತೆ ಹಾಗೂ ಪರ್ವತಾರೋಹಣದ ಮಹತ್ವವನ್ನು ಕೂಡ ತಿಳಿಸುತ್ತೆ. ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಅವರು ಹಾಡಿರುವಂತಹ ಚಲುವಿನ ಚಿಲಿಪಿಲಿ ಚಿತ್ರದ ಗೀತೆ. ಎಸ್ ನಾರಾಯಣ್ ಅವರ ಸಾಹಿತ್ಯ ಈ ಗೀತೆಗಿದೆ.

ಇದುವರೆಗೂ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದಂತಹ ಜಾಣ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮೂಡಿಬಂದಂತಹ ಸ್ವರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೇಳಿದ್ರೆ ಮೌಂಟ್ ಎವರೆಸ್ಟ್ ಬಗ್ಗೆ ಕೆಲವೊಂದು ಕುತೂಹಲಕಾರಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಮೌಂಟ್ ಎವರೆಸ್ಟ್ನ ದಕ್ಷಿಣ ಭಾಗ ನೇಪಾಳಕ್ಕೆ ಹಾಗೂ ಉತ್ತರ ಭಾಗ ಚೀನಾಗೆ ಸೇರಿದೆ. ಮೌಂಟ್ ಎವರೆಸ್ಟ್ ಅತಿ ಎತ್ತರದ ಶಿಖರವಲ್ಲ, ಎವರೆಸ್ಟ್ ಎತ್ತರ 8848.86 ಮೀಟರ್ ಆಗಿದೆ. ಹಾಗೆಯೇ ಹವಾಯಿನ ಮೌನಕಿ ಪರ್ವತ 10,210 ಮೀಟರ್ ಎತ್ತರದಲ್ಲಿದೆ. ಈ ಪರ್ವತವು ಸಮುದ್ರ ಮಟ್ಟದಿಂದ ಕೇವಲ 4,205 ಮೀಟರ್ ಎತ್ತರದಲ್ಲಿದೆ. ಎವರೆಸ್ಟ್ನ 8,000 ಮೀಟರ್ ಹೆಚ್ಚಾಗಿ ಸಾವಿನ ವಲಯ ಎಂದು ಕರೆಯಲಾಗುತ್ತೆ. ಇನ್ನು ಮೌಂಟ್ ಎವರೆಸ್ಟ್ ಪ್ರತಿ 100 ವರ್ಷಕ್ಕೆ 40 ಸೆಂಟಿಮೀಟರಷ್ಟು ಎತ್ತರವಾಗಿ ಬೆಳೆಯುತ್ತಂತೆ. ಮೌಂಟ್ ಎವರೆಸ್ಟ್ 60 ದಶಲಕ್ಷ ವರ್ಷಗಳಷ್ಟು ಹಳೆಯದಾದ ಪರ್ವತವಾಗಿದೆ.

ಇನ್ನು ಮುಂದೆ ಕೇಳಿ ರಾಜೇಶ್ ಕೃಷ್ಣನ್, ಸ್ವರ್ಣಲತಾ ಹಾಗೂ ಸಂಗಡಿಗರು ಹಾಡಿರುವಂತಹ ಮನಸ್ಸೆಲ್ಲ ನೀನೆ ಚಿತ್ರದ ಗೀತೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ರವಿರಾಜ್ ಅವರ ಸಂಗೀತವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೂ ಹರಿಹರನ್ ಹಾಗೂ ಅನುರಾಧ ಪೌಡ್ವಾಲ್ ಅವರು ಹಾಡಿದಂತಹ ಪ್ರೀತ್ಸೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿತ್ತು. ಇನ್ನು ಕೇಳಿದ್ರಿ, ಎವರೆಸ್ಟ್ ಶಿಖರದ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ಎವರೆಸ್ಟ್ ಶಿಖರವು ಸದಾ ಹಿಮದಿಂದ ಆವೃತವಾಗಿರುತ್ತೆ. ಇಲ್ಲಿ ತಾಪಮಾನ ತುಂಬ ಕಡಿಮೆ ಇರೋದ್ರಿಂದ ಆಮ್ಲಜನಕದ ಪ್ರಮಾಣ ಕಡಿಮೆ ಇರೋದ್ರಿಂದ ಏರೋದು ಬಹಳ ಕಷ್ಟಕರವಾಗುತ್ತೆ. ಪ್ರತಿ ವರ್ಷ ಸಾವಿರಾರು ಸಾಹಸಿಗಳು ಎವರೆಸ್ಟ್ ಏರಲು ಪ್ರಯತ್ನ ಪಡ್ತಾನೆ ಇದ್ದಾರೆ. ಇನ್ನು ಎವರೆಸ್ಟ್ ಏರಲು ಹಲವಾರು ವಾರಗಳ ತರಬೇತಿ ಅಗತ್ಯವಾಗಿರುತ್ತೆ. ಶಿಖರ ತಲುಪಲು ಸಾಮಾನ್ಯವಾಗಿ ನೇಪಾಳದ ಮಾರ್ಗವನ್ನು ಹೆಚ್ಚು ಬಳಸ್ತಾರೆ. ಹವಾಮಾನ ತಕ್ಷಣ ಬದಲಾಗುವ ಕಾರಣ ಇದು ಅಪಾಯಕಾರಿ ಪರ್ವತಗಳಲ್ಲಿ ಒಂದಾಗಿದೆ. ಮೌಂಟ್ ಎವರೆಸ್ಟ್ ಹಿಮಾಲಯದ ಪರಿಸರದ ವ್ಯವಸ್ಥೆಯ ಒಂದು ಪ್ರಮುಖ ಭಾಗವಾಗಿದೆ. ಹವಾಮಾನ ಬದಲಾವಣೆ ಮತ್ತು ಹಿಮ ಕರಗುವಿಕೆ ಪರ್ವತ ಪ್ರದೇಶಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ.

ಏನು ಎವರೆಸ್ಟ್ನ ಹವಾಮಾನ ವರದಿ, ಚಳಿಗಾಲದಲ್ಲಿ ತಾಪಮಾನ 60 ಡಿಗ್ರಿ ಸೆಲ್ಸಿಯಸ್ವರೆಗೆ ಇಳಿಬಹುದು, ಗಾಳಿಯ ವೇಗ ಗಂಟೆಗೆ 150-200 ಕಿಲೋಮೀಟರ್ ತನಕ ಇರಬಹುದು, ಹವಾಮಾನ ಕ್ಷಣ ಕ್ಷಣಕ್ಕೂ ಬದಲಾಗ್ತಾನೆ ಇರುತ್ತೆ. ಎವರೆಸ್ಟ್ ಏರಲು ಬೇಕಾಗುವ ಸಿದ್ಧತೆ ಏನಪ್ಪ ಅಂತ ಹೇಳಿದ್ರೆ, ಪರ್ವತಾರೋಹಿಗಳು ಹಲವು ತಿಂಗಳುಗಳ ಕಾಲ ವಿಶೇಷ ತರಬೇತಿಯನ್ನು ಪಡೆದುಕೊಂಡಿರ್ತಾರೆ. ದೈಹಿಕ ವ್ಯಾಯಾಮ, ಹಿಮದಲ್ಲಿ ನಡೆಯುವ ತರಬೇತಿ, ಆಮ್ಲಜನಕ ಉಪಕರಣ ಬಳಕೆ, ತುರ್ತು ಪರಿಸ್ಥಿತಿಗಳ ನಿರ್ವಹಣೆ, ಈ ಥರದ ಎಲ್ಲ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಅವರು ತೆಗೆದುಕೊಂಡಿರ್ತಾರೆ.

ಅತಿ ಕಿರಿಯ ವಯಸ್ಸಿನಲ್ಲಿ ಎವರೆಸ್ಟ್ ಏರಿದವರಲ್ಲಿ ಯುವ ಪರ್ವತಾರೋಹಿಗಳು ಸೇರಿರ್ತಾರೆ. ಅನೇಕ ಮಹಿಳಾ ಪರ್ವತಾರೋಹಿಗಳು ಸಹ ಶಿಖರ ತಲುಪಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ.

ಎವರೆಸ್ಟ್ ಪ್ರದೇಶವು ಸಾಹಸ ಪ್ರವಾಸಿಗರ ಸ್ವರ್ಗವೆಂದು ಕರೆಯಲ್ಪಡುತ್ತೆ. ಇಲ್ಲಿ ಟ್ರೆಕ್ಕಿಂಗ್, ಹಿಮಾರೋಹಣ, ಛಾಯಾಗ್ರಹಣ, ಪ್ರಕೃತಿ ವೀಕ್ಷಣೆ ಮುಂತಾದ ಚಟುವಟಿಕೆಗಳು ಜನಪ್ರಿಯವಾಗಿದೆ. ಎವರೆಸ್ಟ್ ಇನ್ನು ಸ್ವಲ್ಪ ಸ್ವಲ್ಪ ಎತ್ತರವಾಗ್ತಾನೇ ಇದೆ. ಶಿಖರದಲ್ಲಿ ಮೊಬೈಲ್ ನೆಟ್ವರ್ಕ್ ಸೇವೆಯೂ ಸಹ ಕೆಲವು ಕಡೆ ಲಭ್ಯ ಇರುತ್ತೆ. ಎವರೆಸ್ಟ್ ಶಿಖರದ ಮೇಲೆ ನಿಂತಾಗ ಭೂಮಿಯ ವಕ್ರತೆ ಕಾಣಬಹುದು ಎಂದು ಕೆಲ ಪರ್ವತಾರೋಹಿಗಳು ಹೇಳ್ತಾರೆ. ಇನ್ನು ಕೊನೆಯದಾಗಿ, ಪರ್ವತದ ಎತ್ತರಕ್ಕಿಂತ ಮಾನವನ ಧೈರ್ಯವೇ ದೊಡ್ಡದು ಅಂತ ಹೇಳ್ತಾ ಇವತ್ತಿನ ಗಾನಗಂಗೆ ಕಾರ್ಯಕ್ರಮದ ಕೊನೆಯ ಗೀತೆ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರು ಹಾಡಿರುವಂತಹ ನಮ್ಮ ಬಸವ ಚಿತ್ರದ ಗೀತೆ ಮಾಡಿ ಬರ್ತಾ ಇದೆ. ಗುರುಕಿರಣ್ ಅವರ ಸಂಗೀತ ಈ ಗೀತೆಗಿದೆ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸುಖವೀಂದರ್ ಸಿಂಗ್ ಹಾಗೂ ಸಪ್ನ ಅವರು ಹಾಡಿರುವಂತಹ ದಿಲ್ ಸೆ ಚಿತ್ರದ ಗೀತೆ, ಗುಲ್ಜಾರ್ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ ಈ ಗೀತೆಗಿದೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸುನ್ಹೇರೆ ಪಲ್ನಲ್ಲಿ ಮುಂದಿನ ಗೀತೆ ಜಮೀರ್ ಕಾಜ್ಮಿಯವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಅವರು ಸ್ವರ ಸಂಯೋಜನೆ ಮಾಡಿರುವಂತಹ ಹೀರೋ ಹಿಂದೂಸ್ತಾನಿ ಚಿತ್ರದ ಗೀತೆ. ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಸಾಧನಾ ಸರ್ಗಮ್.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
2: ಮೇ ತಿಂಗಳ 25-30 ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು.

ಇದುವರೆಗೂ ಸಮೀರ್ ಅವರು ಸಾಹಿತ್ಯ ನೀಡಿದ್ದಂತಹ ಸಾತ್ ರಂಗ್ ಕೆ ಸಪ್ನೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮೂಡಿ ಬಂದಂತಹ ಸ್ವರಗಳು ಬಬುಲ್ ಸುಪ್ರಿಯೋ ಹಾಗೂ ಅಲ್ಕಾ ಯಾಜ್ಞಿಕ್.

ಇನ್ನು ಮುಂದೆ ಕೇಳಿ ಸಮೀರ್ ಅವರ ಸಾಹಿತ್ಯಕ್ಕೆ ಜತಿನ್ ಲಲಿತ್ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಸಿಲ್ಸಿಲಾ ಹೇ ಪ್ಯಾರ್ ಕಾ ಚಿತ್ರದ ಗೀತೆ. ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಅನುರಾಧ ಪೌಡ್ವಾಲ್.

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
3: ಸಮಯ ಸರಿಯಾಗಿ 11:01.

0: ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು. ಮೊದಲಿಗೆ ಒಂದು ಜಾಹೀರಾತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಧ್ವನಿಯಾಗಿರುವಂತಹ ದೇವತಾ ಮನುಷ್ಯ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಇದುವರೆಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಸಿಬಿಐ ಶಂಕರ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿತ್ತು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವಂತಹ ಗಜಪತಿ ಗರ್ವಭಂಗ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೂ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಂತಹ ದೇವ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮೂಡಿಬಂದಂತಹ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರದಾಗಿತ್ತು. ಸಮಯ ಆಗಿದೆ 11:21. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ, ಚಿತ್ರ ಅವರ ಧ್ವನಿಯಲ್ಲಿ ಒಂದಾಗಿ ಬಾಳು ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ರಾಗ ಸಂಯೋಜನೆ ನೀಡಿದ್ದಾರೆ ವಿಜಯಾನಂದ.

ಇದುವರೆಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಅದೇ ರಾಗ ಅದೇ ಹಾಡು ಚಿತ್ರದ ಗೀತೆಯನ್ನು ಕೇಳಿದ್ರೆ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿತ್ತು.

ಸಮಯ ಸರಿಯಾಗಿ 11:30. ಆಕಾಶವಾಣಿ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು myGOV.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನವಾಗಿದೆ. ರಾತ್ರಿ 11:45ರೊಳಗೆ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಳಗ್ಗೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಉಪರಾಷ್ಟಪತಿಯವರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತಿಸಿ ಬರಮಾಡಿಕೊಂಡರು. ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಉಪರಾಷ್ಟಪತಿಯವರು ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಈ ಮಧ್ಯಾಹ್ನ 12:30ಕ್ಕೆ ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆ, ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ನಿಲೋಗಲ್ಲಾ ಗ್ರಾಮದಲ್ಲಿ ಮಾವು, ನಿಂಬೆ, ನೇರಳೆ ಹಾಗೂ ತೆಂಗು ಬೆಳೆ ಜೊತೆ ಜೇನು ಕೃಷಿ

0: ಕೈಗೊಂಡು ಇಳುವರಿ ಹೆಚ್ಚಿಸಿಕೊಂಡಿದ್ದಾರೆ ಕೃಷಿಕ ಶ್ರೀನಿವಾಸ್ ಜಾಲಿಹಾಳ್. ಅವರ ತೋಟಗಾರಿಕೆ ಬೆಳೆ ಉತ್ಪಾದಕತೆ ಕುರಿತು ಜಿಲ್ಲಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಡಾ ಪಿಆರ್ ಬದರಿ ಪ್ರಸಾದ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೇನು ಕೃಷಿಯೊಂದಿಗೆ ನೈಸರ್ಗಿಕ ಮಾವು ಬೆಳೆಗೆ ಆದ್ಯತೆ ನೀಡಿರುವ ಶ್ರೀನಿವಾಸ್ ಜಾಲಿಹಾಳ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸುಮಾರು ಒಂದು 7 ಎಕರೆ 10 ಗುಂಟೆ ನನ್ನ ಭೂಮಿ ಇದಿಲ್ಲ. ನಾನು ಮಾವು ಬೆಳೆ ಬೆಳೆದಿದ್ದೀನಿ. 850 ಇದರಲ್ಲಿ ಮಾವಿನ ಮರಗಳವ. 850 ಕೇಸರು, ಮಲ್ಲಿಕ, ಬೇನಿಸನ್ನು, ದಶೇರಿ 4 ವೆರೈಟೀಸ್ ಹಣ್ಣು ಬರ್ತದೆ. ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಎಲಿಗಿಂತ ಕಾಯಿಗಳು ಜಾಸ್ತಿ ಆಗ್ತಾ ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲಿಗ ಕಡಿಮೆ ಅಂತಂದ್ರೆ, ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗೋದ್ರಿಂದ ಒಂದು ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ ಹೊರತು ಕಡಿಮೆ ಆಗಿಲ್ಲ. ಗಿಡಗಳು ಕಾಯಿಗಳು ಭಾರಕ್ಕೆ ಬಗ್ಗಿಬಿಟ್ಟಾವ. ಇಲ್ಲ, ಪರಾಗಸ್ಪರ್ಶ ಮಾಡೋದ್ರಿಂದ ಹಣ್ಣು ಒಳ್ಳೆ ಇಳುವರಿಯೊಂದಿಗೆ ಬಹಳ ಸ್ವೀಟ್ ಇರ್ತದ. ಇದರಿಂದ ಜೇನುತುಪ್ಪನೂ ಬರ್ತದ, ಹಣ್ಣನು ಸ್ವೀಟ್ ಆಗ್ತಾವ, ಹಣ್ಣು ಜಾಸ್ತಿ ಆಗ್ತದ.
0: ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಇಂದು ಸಮಾರೋಪಗೊಳ್ಳಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೊಸದಿಲ್ಲಿಯಲ್ಲಿ ವಿಡಿಯೋ ಸಂವಾದದ ಮೂಲಕ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆಯಡಿ ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಇತ್ತೀಚೆಗೆ ಕಪ್ಪೆ ಚಿಪ್ಪು ಸಂಗ್ರಹ ಸಂದರ್ಭ ನೀರು ಪಾಲಾಗಿ ಮೃತಪಟ್ಟ 11 ಜನರ ಕುಟುಂಬಸ್ಥರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಪರಿಹಾರ ಧನವನ್ನು ಹಸ್ತಾಂತರಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಇಂದು ಬೆಳಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಗಣ್ಯರು ಇದ್ದರು. ನಾಡಿದ್ದು ಮೇ 31ರಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಜೂನ್ 1ರಿಂದ ಜೂನ್ 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಧ್ಯೇಯದೊಂದಿಗೆ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಘಟಕ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ 2026-27ರ ಕನಿಷ್ಠ ವೇತನ ಕರಡು ಅಧಿಸೂಚನೆಯನ್ನು ಅಧ್ಯಯನ, ಅಭಿಪ್ರಾಯ ಕ್ರೋಢೀಕರಿಸಲು ಮತ್ತು ಸರ್ಕಾರಕ್ಕೆ ಏಕೀಕೃತ ಪ್ರಾತಿನಿಧಿಕ ಪ್ರಸ್ತಾವ ಸಿದ್ದಪಡಿಸಲು ವಿಶೇಷ ಸಭೆ ಆಯೋಜಿಸಿದೆ. ಇಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ಚಂದ್ರವದನ ದೇಸಾಯಿ ಸಭಾಭವನದಲ್ಲಿ ಉದ್ಯಮಿಗಳು, ಕೈಗಾರಿಕಾ ಸಂಘ ಹಾಗೂ ವ್ಯಾಪಾರಸ್ಥರ ಸಭೆ ನಡೆಯಲಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ನಾಳೆ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ.
3: ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ನೀರಜ ಕಾರಟಗಿ.
4: ಆತ್ಮೀಯ ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಥೆಗಾರ್ತಿ ಕವಯಿತ್ರಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್. ಮೊದಲಿಗೆ ನಿಮ್ಮ ಊರು ಯಾವುದು, ನಿಮ್ಮ ಬಾಲ್ಯ ಹೇಗಿತ್ತು, ಅದ್ರ ಬಗ್ಗೆ ತಿಳಿಸ್ಕೊಡಿ.
5: ನಾನು ಬೀದರ್ ಜಿಲ್ಲೆಯ ರಾಜೇಶ್ವರ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವಳು. ನಮ್ಮ ತಂದೆ ಮಲ್ಲಪ್ಪ ಗಾಯವಾಡ್, ತಾಯಿ ಬಸಮ್ಮ. ಒಂದು ಸಣ್ಣ ಆಸ್ಪತ್ರೆಯಲ್ಲಿ ನಮ್ಮ ತಂದೆಯವರು ಕೆಲಸ ಮಾಡ್ತಾಯಿದ್ರು. ನಮ್ಮ ತಂದೆಯವರು ಬೆಳೆದಿರ್ತಕ್ಕಂಥ ಪರಿಸರ ತುಂಬ ಚೆನ್ನಾಗಿತ್ತು. ನಮ್ಮ ತಂದೆಯವರು ಮೂಲತಃ ಇವತ್ತಿನ ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನ ಇಟಗಿ ಗ್ರಾಮದವರು. ಅಲ್ಲಿ

0: ಬಡತನ ತಾಳಲಾರದೆ ನಮ್ಮ ಮುತ್ತಜ್ಜ ಊರು ಬಿಟ್ಟು ಶಹಾಬಾದ್ಗೆ ಬಂದು ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಅವರ ಕಂಪ್ನಿಯೊಳಗೆ ಕೆಲಸ ಮಾಡ್ತಕ್ಕಂಥವ್ರು ತಮ್ಮ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹಾಕಿದ್ರು. ನಾನು ಕೂಡ ನನ್ನ ಮಗನಿಗೆ ಯಾಕೆ ಸ್ಕೂಲಿಗೆ ಹಾಕಬಾರ್ದು ಅಂತ ಹೇಳಿ ಅವರು ನಮ್ಮ ತಂದೆಯವರಿಗೆ ಸ್ಕೂಲಿಗೆ ಹಾಕ್ತಾರೆ. ಇಲ್ಲೇ ಶರಣ ಬಸವೇಶ್ವರ ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಹಾಕ್ತಾರೆ. ನಂತರ ನಮ್ಮ ತಂದೆಯವರು ಇಲ್ಲೇ ಕಲಿತಾರೆ. ಆಗ ಅವರಿಗೆ ಬಿ ಶ್ಯಾಮ್ ಸುಂದರ್ ಅವರ ಪರಿಚಯ ಆಗ್ತದೆ. ಆ ಬಿ ಶ್ಯಾಮ್ ಸುಂದರ್ ಅವರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಆ ನಂತರ ಅವರು ಅರ್ಧಕ್ಕೆ ಶಾಲೆ ನಿಲ್ಲಿಸಿ ನೌಕರಿ ಬಂದುಬಿಡುತ್ತೆ. ಆ ಬೀದರ್ ಜಿಲ್ಲೆಯಲ್ಲಿ ಹೋಗಿ ಒಂದು ಸಣ್ಣ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಹೆಚ್ಚಿಗೆ ಓದಲಿಕ್ಕೆ ಆಗಲಿಲ್ಲ. ಹೀಗಾಗಿ ನಾನು ಓದಲಿಲ್ಲ, ನಮ್ಮ ಮಕ್ಕಳಾದರೂ ಓದಬೇಕು. ಆಮೇಲೆ ಬಿ ಶ್ಯಾಮ್ ಸುಂದರ್ ಅವರ ಭಾಷಣ, ಅವರ ಹೋರಾಟಗಳಲ್ಲೆಲ್ಲ ಭಾಗವಹಿಸಿರುವುದರಿಂದ ಅವರಿಗೆ ಸಹಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣ ಅವರು, ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿ ಬಾಯಿ ಫುಲೆ ಅವರು, ಈ ಥರದ ಸಾಮಾಜಿಕ ಚಳುವಳಿಗಾರರ ಬಹಳ ದೊಡ್ಡ ಪ್ರಭಾವ ನಮ್ಮ ತಂದೆಯವ್ರ ಮೇಲಾಯಿತು. ಹೀಗಾಗಿ ನಮಗೂ ಕೂಡ ಶಾಲೆಗೆ ಹಾಕಿದ್ರು. ನಮ್ಮ ಅಜ್ಜಿ ಹೇಳ್ತಾ ಇದ್ಲು, 5 ಜನ ನಮ್ಮ ಹೆಣ್ಮಕ್ಳು, ನಮ್ಮ ಅಣ್ಣ ಒಬ್ಬನೇ, ಇಲ್ಲ ಹೆಣ್ಮಕ್ಳಿಗೆ ಶಾಲೆ ಕಲಿಸ್ಬೇಡಪ್ಪ, ಬಹಳ ಬೇಗ ಮದುವೆ ಮಾಡಿಕೊಡು, ಇಲ್ಲ ಅಂದ್ರೆ ಮುಂದೆ ನಿನಗೆ ತ್ರಾಸಾಗುತ್ತೆ ಅಂತ ಹೇಳಿದ್ರು. ಆದ್ರೆ ನಮ್ಮ ತಂದೆಯವರು ಹೆಣ್ಣಿರ್ಲಿ ಗಂಡಿರ್ಲಿ ಮಕ್ಕಳಿಗೆ ನಾನು ಶಿಕ್ಷಣ ಕೊಡಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಓದಿಸಿದ್ರು. ಶಿಕ್ಷಣ ಇದ್ರೇನೆ ನಮ್ಮ ಬದುಕು, ಅದರಲ್ಲೂ ದಲಿತ ಸಮುದಾಯದಲ್ಲಿ ಹುಟ್ಟಿ ಬಂದಿರತಕ್ಕಂಥ ನಾವುಗಳು, ನಮ್ಮ ಬಿಡುಗಡೆಗೆ ಶಿಕ್ಷಣ ಒಂದೇ ದಾರಿ ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳನ್ನು ಅವ್ರ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ್ದು. ಹೀಗಾಗಿ ನಮಗೆ ಶಿಕ್ಷಣ ಕಲಿಸ್ತಾ ಹೋದರು. ಆ ಪ್ರಾಥಮಿಕ ಶಾಲಾ ಶಿಕ್ಷಣ ರಾಜೇಶ್ವರ ಗ್ರಾಮದಲ್ಲಿ ಆಯಿತು. ಆನಂತರ ಹುಮ್ನಾಬಾದಿನಲ್ಲಿ ಡಿಗ್ರಿ ಮುಗಿಸ್ಕೊಂಡು ಆ ಎಂ ಎ ಎಂ ಫಿಲ್ ಪಿ ಎಚ್ ಡಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಆಯಿತು. ನನಗೆ ಆ ಸಂದರ್ಭದಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ತು. ಹೀಗಾಗಿ ಓದುವುದನ್ನು ನಾನು ರೂಢಿಸಿಕೊಂಡೆ. ಭಾಷಣ ಮಾಡ್ತಾ ಇದ್ದೆ ನಾನು, ನಮ್ಮ ತಂದೆಯವರು ಬಿ ಶ್ಯಾಮ್ ಸುಂದರ್ ಅವ್ರ ಭಾಷಣ ಕೇಳಿದ್ರು. ಹೀಗಾಗಿ ನಮಗೂ ಕೂಡ ಚಿಕ್ಕಂದಿನಲ್ಲೇ ಭಾಷಣ ಮಾಡ್ಲಿಕ್ಕೆ ಹಸ್ತಿದ್ರು ನನಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಬಂತು, ಬುದ್ಧ ಜಯಂತಿ ಬಂತು ಅಂತ ಹೇಳಿದ್ರೆ ಭಾಷಣ ನಮ್ಮ ಅಣ್ಣ ಬರ್ಕೊಡ್ತಿದ್ದ. ಅಂದ್ರೆ ಭಾಷಣ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಅಣ್ಣ ಭೀಮಸೇನ್ ಗಾಯಕ್ವಾಡ್ ಅವ್ರು ನನಗೆ ಕಲಿಸಿದ್ರು. ಹೀಗಾಗಿ ಭಾಷಣ ಮಾಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಿದ್ದೆ ಅಂತ ಹೇಳಿದ್ರೆ ಕೂತವರೆಲ್ಲ ನನಗೆ 5 ರೂಪಾಯಿ 10 ರೂಪಾಯಿ ಕೊಡೋರು. ಬಹಳ ಸಣ್ಣವಳಿದ್ ನಾನು, 7ನೇ ಕ್ಲಾಸ್ನಿಂದನೇ ಭಾಷಣ ಮಾಡ್ತಿದ್ದೆ. ಹೀಗಾಗಿ ಆ ಅಭಿರುಚಿ ಬೆಳೆದಿತ್ತು. ಆದ್ರೆ ಭಾಷಣ ಮಾಡ್ತಾ ಇದ್ದೆ, ಆದ್ರೆ ಬರೀತಕ್ಕಂಥ ಕಲೆ ಇರಲಿಲ್ಲ ನನಗೆ.
1: ಕಥೆ ಕವನ ಬರೀಬೇಕು.
0: ನಾನು ಎಂ ಎ ಮುಗಿಸ್ಕೊಂಡು ಎಂ ಫಿಲ್ ಪದವಿ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಗವಿಷಧ ಪಾಟೀಲ್ ಅವರ ಪರಿಚಯ ಆಯಿತು. ಆಗ ಅವ್ರು ಹೇಳಿದ್ರು, ನೀನು ಮಾತಾಡದನ್ನೇ ಬರ್ಕೋತ ಹೋಗು, ಯಾಕಂದ್ರೆ ಮಾತು ಅಳಿಸಿ ಹೋಗ್ತವೆ, ಬರಹ ದಾಖಲೆಯಾಗಿ ಉಳಿತು. ಅನಂತರ ಬರೀಕೆ ತೊಡಗಿಸಿಕೊಂಡೆ. ಆ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಕವಿತೆಗಳು ಬರೀತಿದ್ದೆ, ಅವೆಲ್ಲ ಪತ್ರಿಕೆಯಲ್ಲಿ ಪ್ರಕಟ ಆದವು. ಅದನ್ನ ನೋಡಿ ಬಹಳ ಖುಷಿ ಆಗ್ತಾ ಇತ್ತು, ಏ ನಮ್ದು ಹೆಸರು ಪತ್ರಿಕೆಯಲ್ಲಿ ಬರ್ತಾ ಇದೆ.
1: ನಿಮ್ದು ಮೊದಲ ಕವನ ಯಾವುದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು?
0: ಹೇಗೆ ಹೇಳಲಿ ನಾನು ಅಂತ ಹೇಳಿ ಒಂದು ಕವನ ಬರೆದೆ. ಅದು ಬಹಳ ಚೆನ್ನಾಗಿ ಎಲ್ಲರೂ ಫೋನ್ ಸಿಕ್ಕಾಗ ಹೇಳೋರು, ನೀವು ತುಂಬಾ ಚೆನ್ನಾಗಿ ಕವಿತೆ ಬರೀತೀರಾ, ಬರೀರಿ ಬರೀರಿ ಅಂತಂದಾಗ ಆ ಬರೆಯುವುದನ್ನು ಕೂಡ ರೂಢಿಸಿಕೊಂಡೆ. ಆನಂತರ 2002 ಒಂದು ಕಾದಂಬರಿ ಬರೆದೆ ನಾನು, ಯಾಜ್ಞಶೇಣಿಯ ಆತ್ಮಕಥನ ಅಂತಕ್ಕಂಥ ಕಾದಂಬರಿ. ದ್ರೌಪದಿಯನ್ನ ಇಟ್ಕೊಂಡು ಮಹಾಭಾರತದಲ್ಲಿ ಅತ್ಯಂತ ಬಂಡಾಯಗಾರತಿ ಮತ್ತು ಅತಿ ಹೆಚ್ಚು ಶೋಷಣೆ ಒಳಗಾಗಿರ್ತಕ್ಕಂಥವಳು ಯಾಜ್ಞಶೇಣಿ ದ್ರೌಪದಿ. ಹೀಗಾಗಿ ಅವಳ ಮೇಲೆ ಒಂದು ಕಾದಂಬರಿಯನ್ನು ಬರೆದೆ. ಆ ಬಹಳ ಸಣ್ಣ ವಯಸ್ಸಿನಲ್ಲಿ ಕಾದಂಬರಿ ಬರೆದೆ ನಾನು. ಅದಕ್ಕೆಲ್ಲ ಬಹಳಷ್ಟು ಪ್ರತಿಕ್ರಿಯೆ, ಆ ನಾಡಿನ ಅನೇಕ ವಿದ್ವಾಂಸರು, ಸರ್ಜು ಕಾಟ್ಕರ್ ಅಂತವ್ರು, ಆ ಮಣಿಮಾಲಿನಿ ಅಂತಕ್ಕಂಥ ಅವರು, ಆಮೇಲೆ ಎಮ್ ಎಸ್ ವೇದ ಅವರು, ಈ ಅನೇಕ ಸಾಹಿತಿಗಳ ಅದ್ರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿದ್ರು. ಆನಂತರ ಆ ಕಾದಂಬರಿ 4 ಭಾಷೆಗಳಿಗೂ ಕೂಡ ಅನುವಾದ ಆಯಿತು. ಇಂಗ್ಲಿಷ್, ಮರಾಠಿ, ತೆಲುಗು, ತಮಿಳು ಭಾಷೆಗೆ, 4 ಭಾಷೆಗೆ, ಹಿಂದಿ ಭಾಷೆಗೂ ಕೂಡ ಅನುವಾದ ಆಗಿದೆ. ಹೀಗಾಗಿ ಆ ಒಂದು ಕಾದಂಬರಿ ನನಗೆ ಬಹಳ ದೊಡ್ಡ ಮಟ್ಟದ ಹೆಸರು ತಂದುಕೊಡ್ತು. ಆನಂತರ ನಾನು ಸಂಶೋಧನೆ ಪ್ರಾಚೀನ ಬೌದ್ಧ ವಿದ್ಯಾಕೇಂದ್ರ ಸನ್ನತಿ ಅಂತ ಹೇಳಿ, ಇಲ್ಲೇ ನಮ್ಮ 4 ಕ್ಷೇತ್ರ ಸನ್ನತಿ, ಅದೊಂದು ಬೌದ್ಧ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ, ಬೌದ್ಧರ ನೆಲೆಯಾಗಿತ್ತು. ಆದರೆ ನಾನು ನನ್ನ ಸಂಶೋಧನೆಯೊಳಗೆ ಅದೊಂದು ಬೌದ್ಧರ ನೆಲೆಯಾಗಿದ್ರ ಜೊತೆಗೆ ಅದೊಂದು ವಿದ್ಯಾಕೇಂದ್ರ ಆಗಿತ್ತು.

0: ಬೌದ್ಧ ವಿದ್ಯಾಕೇಂದ್ರ ಆಗಿತ್ತು ಅನ್ನುವಂಥ ಒಂದು ಸಂಶೋಧನೆಯನ್ನು ಕೂಡ ಮಾಡಿ ಅದನ್ನು ಪುಸ್ತಕ ಮಾಡಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಮಹಿಳಾ ಪ್ರಶಸ್ತಿಯು ಕೂಡ ಆ ಸಂಶೋಧನೆಗೆ ಸಿಕ್ಕಿತ್ತು. ಹೀಗಾಗಿ ಅಲ್ಲಿಂದ ನನ್ನ ಬರವಣಿಗೆ ಪ್ರಾರಂಭ ಆಗಿ ಇವತ್ತು 40 ಪುಸ್ತಕಗಳು ಬರೆದಿದ್ದೀನಿ. ಕಾವ್ಯಕ್ಷೇತ್ರ, ಗಲ್ ಕ್ಷೇತ್ರ, ವಿಮರ್ಶೆ, ವೈಚಾರಿಕ ಸಾಹಿತ್ಯ, ವಿಚಾರ ಸಾಹಿತ್ಯ, ಕತೆ, ಕಾವ್ಯ, ಕಾದಂಬರಿ, ಹೀಗೆ ಸಾಹಿತ್ಯದ ಅನೇಕ ಕ್ಷೇತ್ರಗಳಲ್ಲಿ ಕೈತ ನಾನು ಸಾಹಿತ್ಯವನ್ನ ರಚನೆ ಮಾಡಿದ್ದೇನೆ.
1: ಈಗ ಏನು ಪ್ರಸ್ತುತ ಪಡಿಸಿದೆ?
0: ಸಣ್ಣ ಕವಿತೆ ಮೇಡಮ್, ಮಗಳೆ ಅಂತಕ್ಕಂಥ ಕವಿತೆಯ ಶೀರ್ಷಿಕೆ. ಕತ್ತಲೆಗೆ 100 ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೆ. ಕತ್ತಲೆಗೆ 100 ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೆ. ದೀಪದ ಬೆಳಕಿನಲ್ಲಿ ಹಸಿದವರು ಬದುಕು ಕಟ್ಟಿಕೊಳ್ಳುತ್ತಾರೆ ಮಗಳೆ. ಎದೆಯ ಹಾಡಿಗೆ ರಾಗ ಜೋಡಿಸಿಬಿಡು, ಹಾಡಿನಲ್ಲಿ ನಿರಾಭರಣ ಕನಸುಗಳಿವೆ. ದನಿ ಎತ್ತಿ ಹಾಡಿಬಿಡು ಬದುಕು, ಪ್ರೀತಿಸುವವರು ಒಂದಾಗುತ್ತಾರೆ ಮಗಳೆ. ಇರುಬರಿಯದ ಅಕ್ಷರ ಬರೆದು ಬಿಡು, ಬಿರುಗಾಳಿ ತಂಗಾಳಿಯಾಗಿ ಬೀಸುತ್ತದೆ. ನಟ್ಟ ನಡುರಾತ್ರಿಯಲ್ಲಿ ನಡಗುವ ಜನರು ಕಂಬಳಿ ಹೊತ್ತುಕೊಳ್ಳುತ್ತಾರೆ ಮಗಳೆ. ಬರಲಿ 100 ಸವಾಲುಗಳು ಹೊಸದಲ್ಲ ನನಗೆ ನಿನಗೆ, ಬರಲಿ 100 ಸವಾಲುಗಳು ಹೊಸದಲ್ಲ ನನಗೆ ನಿನಗೆ. ಏನು ಹೇಳಲಿ, 100 ಹೊಳೆ ದಾಟುವವರಿಗೆ ಮತ್ತೊಂದು ಹೊಳೆ ಈಜುವುದು ಕಷ್ಟವಲ್ಲ ಮಗಳೇ, ಮತ್ತೊಂದು ಹೊಳೆ ದಾಟುವುದು ಕಷ್ಟವಲ್ಲ ಮಗಳೇ. ಸ್ವರ್ಗ ನರ್ಕದ ಹಾದಿ ಹಿಡಿದು ಮತ್ತೆ ಮತ್ತೆ ಸಾಗಬೇಡ, ಸೋತವರ ಮುಂದೆ ಭಜನೆ ಹಾಕಬೇಡ, ಲೋಕ ಒಪ್ಪುವುದಿಲ್ಲ ಮಗಳೇ. ಸತ್ಯದ ಮುಂದೆ ಸುಳ್ಳಿನ ಕತೆ ಕಟ್ಟಿದರೆ ನ್ಯಾಯ ಸಾಯುತ್ತದೆ. ಮರೆಮಾಚದೆ ಹೇಳಿಬಿಡು, ಮರೆಮಾಚದೆ ಹೇಳಿಬಿಡು ಜಗದ ಇತಿಹಾಸವನ್ನೆಲ್ಲ ಮಗಳೇ, ಜಗದ ಇತಿಹಾಸವನ್ನೆಲ್ಲ ಮಗಳೇ. ಕಾವ್ಯ ನನ್ನ ಹೆಚ್ಚಾಗಿ ನನ್ನ ಕವನಗಳಲ್ಲಿ ಒಂದು ವೈಚಾರಿಕತೆ, ಸಾಮಾಜಿಕ ಮಹಿಳಾ ಸಂವೇದನೆ ಇವುಗಳನ್ನ ಇಟ್ಕೊಂಡು ಮತ್ತು ವರ್ತಮಾನದಲ್ಲಿ ಆಗ್ತಕ್ಕಂಥ ಘಟನೆಗಳನ್ನ ಇಟ್ಕೊಂಡು ನಾನು ಕತೆ ಕವನಗಳನ್ನು ಸಹಿತ ಬರೆದಿದ್ದೇನೆ. ಕತೆ ಈಗಾಗಲೇ 8 ಕತೆಗಳಿದಾವೆ, ಕಥಾ ಸಂಕಲನ ಕೂಡ ಇಷ್ಟರಲ್ಲೇ ಬರುತ್ತೆ. ಮಾಯದ ಗಾಯ ಅಂತಕ್ಕಂಥ ಒಂದು ಕತೆ ಬರೆದೆ ಮೇಡಮ್ ನಾನು, ಮಗಳ ಕತೆ. ಅವಳು ಬದುಕಿನಲ್ಲಿ 21 ವರ್ಷ ಆಗಿರುತ್ತೆ ಅವಳಿಗೆ. 16 ವರ್ಷಕ್ಕೆ ಅವಳು ಮದುವೆ ಆಗುತ್ತೆ, ಸಣ್ಣ ಹುಡುಗಿ. SSLC ಆದ ನಂತರ ಅವಳು ಮದುವೆ ಮಾಡಬೇಕು ಅಂತ ಹೇಳಿ ಅವ್ರ ತಾಯಿ ಅವ್ರ ತಮ್ಮನಿಗೆ ಮದುವೆ ಮಾಡ್ತಾಳೆ. ಆ ಹೋಗ್ತಾ ಹೋಗ್ತಾ ಹುಡುಗ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಆ ಹುಡುಗಿ ಏನ್ ಮಾಡ್ಬೇಕು ಅಂತ ಹೇಳಿ, 2 ಮಕ್ಕಳು ಬೇರೆ, ಒಂದು ಸಣ್ಣ ನೌಕರಿ ಮಾಡ್ತಾ ಇರ್ತಾನೆ ಹುಡುಗ. ಆ ಜನರ ಸಂಘ ಕಟ್ಕೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿವಸ ಅವನಿಗೆ ಆಕ್ಸಿಡೆಂಟ್ ಆಗ್ತದೆ. ಅವಾಗ ಅವಳು ತಾಯಿ ಮನೆಗೆ ಮರಳಿ ಬರ್ತಾಳೆ. ಬಂದಾಗ 2 ಮಕ್ಕಳ ಭವಿಷ್ಯ ಅವಳು ಜೊತೆ ಇರುತ್ತೆ, SSLC ಮುಗಿದುತ್ತೆ. ಆ ಮನೆಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಅವಳು ತಾಯಿ ಬಿಸಿ ಊಟಕ್ಕೆ ಹಸ್ತಾಳೆ ಅವಳಿಗೆ. ಬಿಸಿ ಊಟಕ್ಕೆ ಹಚ್ಚಿದಾಗ 1-2 ದಿವಸ ಕೆಲಸ ಮಾಡ್ತಾಳೆ. 3ನೇ ದಿವಸ ಕೆಲ್ಸಕ್ಕೆ ಹೋದಾಗ, ನಿನಗೆ ಕೆಲಸ ಇಲ್ಲಮ್ಮ ನೀನು ಹೋಗು ಅಂದಾಗ ಅವಳು ಗಾಬರಿ ಆಗ್ತಾಳೆ. ಯಾಕೆ ನನಗೆ ಕೆಲಸಕ್ಕೆ ಬೇಡ ಅಂತ ಇದ್ದಾರೆ ಅಂತ ಹೇಳಿದರೆ, ಇಲ್ಲ ನೀನು ದಲಿತ ಹೆಣ್ಣುಗಳು, ನೀನು ಮಾಡಿರ್ತಕ್ಕಂಥ ಅಡುಗೆ ಇಲ್ಲಿನ ಪಾಲಕರು ಬೇಡ ಅಂತ ಇದ್ದಾರೆ ಅಂದಾಗ ಅವಳಿಗೆ ಮೊದಲೇ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡು ಅನಾಥಳಾಗಿರ್ತಾಳೆ ಅವಳು. ಈ ಜಾತಿ ಅಂತಕ್ಕಂಥ ವ್ಯವಸ್ಥೆ ಕೆಲಸ ಮಾಡ್ಲಿಕ್ಕೂ ನನಗೆ ಬಿಡ್ತಾ ಇಲ್ಲಲ್ಲ, ಇದೊಂದು ಮಾಯದ ಗಾಯ ನನ್ನ ಬದುಕಿನೊಳಗೆ ಅಂತ ಹೇಳಿ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹುಟ್ಟಿದ್ರು ಕೂಡ ಇವತ್ತಿಗೂ ಈ ನೆಲದಲ್ಲಿ ಜಾತಿ ಅಂತಕ್ಕಂಥ ಪೂತ ನಮಗೆ ಬಿಟ್ಟಿಲ್ಲ ಅನ್ನುವಂಥ ನಿರಾಶೆಯೊಂದಿಗೆ ಮರಳ್ತಾಳೆ. ಅದು ಮಾಯದ ಗಾಯ. ಈ ತರದ ಅನೇಕ ಕತೆಗಳನ್ನು ಬರೆದಿದ್ದೀನಿ.
1: ಗಜಲ್ಗಳನ್ನ ಬರ್ದಿರಿ ಅಂತ ಹೇಳಿದ್ರಿ.
0: ಹೌದು ಮೇಡಮ್,
1: ಹೇಳಿಕ್ಕಾಗತ್ತಾ ಒಂದ್ ಗಜಲ್?
0: ಗಜಲ್ಲು ಈಗಾಗ್ಲೇ 4 ಗಜಲ್ಗಳನ್ನ ಬರ್ದಿನಿ ಮೇಡಮ್. ಇಲ್ಲಿ ಒಂದು ಸುಮ್ನೆ ಶೆಹರ್ ನಿಮ್ ಮುಂದೆ ನನಗ್ ನೆನಪಿದೆ. ಏಸೋ ದಿನಗಳ ಬಳಿಕ ಬಂದಿವೆ ಚಿತ್ತ ಚಿತ್ತಾರದ ಹಾಳೆಗಳು, ಬಣ್ಣ ಬಣ್ಣದ ಚಿತ್ರ ಬಿಡಿಸಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಏಸೋ ದಿನಗಳ ಬಳಿಕ ಬಂದಿವೆ ಮಾತುಗಳು, ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಅಂದರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟೋ ದಿನಗಳ ನಂತರ ನಮ್ಮ ಕೈಯೊಳಗೆ ಪೆನ್ ಬಂದಿದೆ.
1: ಹೌದು,
0: ಇಲ್ಲಿವರೆಗೂ ನಮಗೆ ಎಷ್ಟೋ ಶತಮಾನಗಳವರೆಗೆ ನಮ್ಮ ಕೈಗಳಿಗೆ ಹಾಳೆಗಳೇ ಬಂದಿಲ್ಲ, ಆ ಪೆನ್ಗಳೇ ಬಂದಿಲ್ಲ. ಹೀಗಾಗಿ ಎಷ್ಟೋ ದಿನಗಳ ಬಳಿಕ ಬಂದಿರತಕ್ಕಂಥ ಈ ಅವಕಾಶವನ್ನು ನಾವು ಉಪಯೋಗಿಸಿಕೊಳ್ಬೇಕಾಗಿದೆ. ನಮ್ಮೊಳಗಡೆ ನೋವಿದೆ, ಸಂಕಟ ಇದೆ, ಯಾತನೆ ಇದೆ, ಆಕ್ರಂದನ ಇದೆ,
1: ಇಷ್ಟು ದಿವಸ ಹೇಳ್ಕೊಳಕ್ಕೆ ಆಗಿಲ್ಲ.
0: ಹೀಗಾಗಿ ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಅಂತಕ್ಕಂಥ ಒಂದು ಘಟ. ಈ ಥರದ ಅನೇಕ ಸಂವೇದನೆಗಳನ್ನು ಇಟ್ಟುಕೊಂಡು ನಾನು ಗಜಲನ್ನು ಬರೆದಿದ್ದೇನೆ. ಈಗ ನಿಮ್ಮ ಮುಂದೆ ಒಂದು ಕವಿತೆ, ಓದುಗರಿಗಾಗಿ ಒಂದು ಕವಿತೆಯನ್ನು, ಅವಳು ಅಂತಕ್ಕಂಥ ಒಂದು ಕವಿತೆ. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಮಾತಿನಿಂದ ನೂರು ಬೆಳಕು ಕಟ್ಟಿ ಕಾಡು ಕಣಿವೆಯಿಂದ ಎದ್ದು ಉರಿಯುವ ಗಾಯಕ್ಕೆ ಮುಲಾಮು ತಂದಳು ಅವಳು. ವೈರಿಗೂ ಬುದ್ಧನ ನಗು ಕಲಿಸಿ ಪ್ರೀತಿ ಹನಿಚಲ್ಲಿ ಗುಲಾಬಿಯ ಚಲವು ತಂದಳು ಅವಳು. ಗುಲಾಬಿಯ ಚಲವು ತಂದಳು ಅವಳು. ಬೀದಿಯಲ್ಲಿ ಹರಿಯುವ ರಕ್ತಕ್ಕೆ ಬಿಳಿಯ ಬಟ್ಟೆಯ ಕಟ್ಟಿ ಬಿಳಿಯ ಪಾರಿವಾಳ ಹೊತ್ತು ತಂದಳು ಅವಳು. ಮುಳುಗುತ್ತಿರುವ ದೋಣಿಗೆ ಅಂಬಿಗಳಾಗಿ ನಿಂತು ದಡವ ಸೇರಿಸಿ ಸಂಘಾತಿಯಾಗಿ ನಿಂತಳು ಅವಳು. ಬಡವರ ಹಸಿವಿಗೆ ಹುಗ್ಗಿಯ ಪಾಯಸವಾಗಿ ಉಸಿರಾಗಿ ಹಸಿರಾಗಿ ನಿಂತಳು ಅವಳು. ಮುಳ್ಳು ಬಿತ್ತುವವರ ನಡುವೆ ಹೂವು ಬಿತ್ತುತ್ತಾ ನಡೆದವಳು. ಬಣ್ಣದ ಅಕ್ಷರದ ನಡುವೆ ಬಣ್ಣದ ಕವಿತೆಯಾಗಿ ನಿಂತಳು ಅವಳು. ಅಂದರೆ ಹೆಣ್ಣು ಅಂತ ಹೇಳಿದರೆ ಕೇವಲ ಮನೆ ಅಷ್ಟೇ ನಿಭಾಯಿಸ್ತಕ್ಕಂಥವಳಲ್ಲ. ಅವಳು ಮನಸ್ಸು ಮಾಡಿ ಆದರೆ ಈ ಬಡವರನ್ನು, ನಿರ್ಗತಿಕರನ್ನ ಆಶ್ರಯದಾತಳಾಗಿಯೂ ಸಹಿತ ನಿಲ್ತಾಳೆ. ಹೀಗಾಗಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮಹಿಳೆ ಕೆಲಸ ಮಾಡ್ತಾ ಇದ್ದಾಳೆ. ಮಹಿಳೆ ಇವತ್ತು ಪ್ರವೇಶ ಮಾಡದೇ ಇರತಕ್ಕಂಥ ಕ್ಷೇತ್ರಗಳೇನೇ
1: ಹೌದ್ರಿ,
0: ಅವಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಹೆಣ್ಣೊಂದು ಕಲೆತರೆ ಶಾಲೆಯೊಂದು ತರದಂತೆ, ಅದಕ್ಕೆ ಅಕ್ಷರ ಕಲಿಯಲು ಹೋಗಿರ್ತಕ್ಕಂಥ ಮಹಿಳೆ ನಗುವ ಬೆಳದಿಂಗಳು ಹೊತ್ತು ತಂದಳು ಅನ್ನುವಂಥ ಒಂದು ಅರ್ಥದ ರೀತಿಯಲ್ಲಿ ನಾನು ಈ ಕವಿತೆಯನ್ನು, ಅವಳು ಅಂದರೆ ಹೆಣ್ಣು, ಅವಳು ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ಅದನ್ನೆಲ್ಲ ಹೇಗೆ ಮೆಟ್ಟಿ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ, ಅಂದರೆ ಅವಳೊಂದು ಶಕ್ತಿಯಾಗಿ ಇವತ್ತು ನಮ್ಮ ಮುಂದೆ ನಿಂತ್ಕೊಂಡಿದ್ದಾಳೆ ಹೆಣ್ಣು ಅನ್ನುವಂಥದ್ದನ್ನು ಈ ಕವಿತೆ ಪ್ರತಿಬಿಂಬಿಸ್ತದೆ.
1: ಹಾಂ, ಈಗ ನೀವು ಹೆಚ್ಚಾಗಿ ಕಥೆಗಳನ್ನು ಬರೆಯೋದಕ್ಕೆ ಇಷ್ಟಪಡ್ತೀರೋ ಅಥವಾ ಕವನಗಳನ್ನು?
0: ಎರಡೂ ಕ್ಷೇತ್ರಗಳಲ್ಲಿ ನಾನು ಅರಿತೇನೆ. ಆ ಕವನಗಳಲ್ಲಿ ಹೇಳಲಾರದೆ ಇರತಕ್ಕಂಥದ್ದು ಸುದೀರ್ಘವಾಗಿರುತ್ತವೆ ಕಥೆಗಳು. ಆ ಕವಿತೆಯಲ್ಲಿ ನಾವು ಅವಳ ಒಂದು ಕಥೆಯನ್ನು ಸಂಪೂರ್ಣವಾಗಿ ಕೈ ಕೊಡಲಿಕ್ಕೆ ಪದಗಳ
1: ಕಷ್ಟ
0: ಆಗುತ್ತೆ. ಆದರೆ ಅಲ್ಲಿ ಸುದೀರ್ಘವಾದಂತಹ ರೀತಿಯೊಳಗೆ ಹೇಳಬೇಕಾದ ನೇರವಾಗಿ ಅಲ್ಲಿ ಹೇಳಬಹುದು. ಇಲ್ಲಿ ಕಾವ್ಯಾತ್ಮಕ ಆಗಿರ್ತದೆ, ಹೀಗಾಗಿ ಕವಿತೆಯೂ ಕೂಡ ಇಷ್ಟ, ಕಥೆನೂ ಕೂಡ ಇಷ್ಟ.
1: ಈಗ ನೀವೊಂದು ಕಥೆ ಅದು ಬರೆಯೋದಕ್ಕೆ ಸಾಮಾನ್ಯವಾಗಿ ಎಷ್ಟು ಸಮಯ ತಗೋತೀರಿ ನೀವು?
0: ಕಾದಂಬರಿಗಳು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವತ್ತು ನಾವು ಬರೆದೇವೆ ಅಂತ ಹೇಳಿದ್ರೆ ಮತ್ತೆ ಓದ್ತಾ ಹೋದ್ರೆ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಅನಿಸುತ್ತೆ. ಹೀಗಾಗಿ ಕಥೆಗಳು ಕಂಟಿನ್ಯೂ ಬರೆಯಂಗಿಲ್ಲ, ಸ್ವಲ್ಪ ಸ್ವಲ್ಪ ಇವತ್ತು ಎರಡು ಪುಟ, ನಾಳೆ ಎರಡು ಪುಟ, ಆಮೇಲೆ ಅದನ್ನ ಸಂಪೂರ್ಣವಾಗಿ ಓದಿದ ನಂತರ ಮತ್ತೆ ಅದನ್ನ ಕರೆಕ್ಷನ್ ಮಾಡಿ ಎಲ್ಲೆಲ್ಲಿ ಬೇಕು ಅಂತ ಹೇಳಿ ಒಂದು ಕಥೆನೂ ಕೂಡ ಹೀಗೆ ಕಂಟಿನ್ಯೂ ಇಲ್ಲ, ಅದನ್ನು ಓದಿ ಓದಿ ಬರಲಿಕ್ಕೆ ಪ್ರಯತ್ನಿಸ್ತೇನೆ.
1: ಈಗ ನಿಮ್ದು ಭಾಷಣ ಮಾಡೋದಕ್ಕೆ ನಿಮಗೆ ಬಾಲ್ಯದಲ್ಲೇ ನಿಮಗೆ ಪ್ರೋತ್ಸಾಹ ಸಿಕ್ತು, ತಂದೆ ಅಣ್ಣ ಎಲ್ಲರೂ ನಿಮಗೆ ಪ್ರೋತ್ಸಾಹ ಕೊಟ್ಟರು, ಓದ್ತಾ ಓದ್ತಾ ಬರವಣಿಗೆ ಒಳಗೂ ಬಂದ್ರಿ, ಬರವಣಿಗೆ ಮಾಡಿದ್ರಿ. ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಅತ್ತೆ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಯಾವ ಥರ ಪ್ರೋತ್ಸಾಹ ಸಿಕ್ತು ಮನೆಯವ್ರದ್ದು, ನಿಮ್ಮ ಅತ್ತೆಯವ್ರದ್ದು?
0: ಈ ಎರಡೂ ವಿಷಯದಲ್ಲಿ ನಾನು ಲಕ್ಕಿ ಮೇಡಮ್. ಹೆತ್ತ ಮನೆಯಲ್ಲಿ ಕೂಡ ಪ್ರೋತ್ಸಾಹ, ಗಂಡನ ಮನೆಯಲ್ಲಿ ಪ್ರೋತ್ಸಾಹ. ಈಗ ನಮ್ಮ ಮನೆಯವರು ಅವರು ಕೂಡ ಸಾಹಿತಿಗಳು, ಅವರು ಕೂಡ ಎಂ ಎ ಮುಗಿಸ್ಕೊಂಡು ಎಂ ಫಿಲ್ ಪಿ ಎಚ್ ಡಿ ಮುಗಿಸ್ಕೊಂಡು ಕನ್ನಡ ಸಾಹಿತ್ಯ ಪ್ರಾಧ್ಯಾಪಕರಾಗಿದ್ದಾರೆ. ಹೀಗಾಗಿ ಅವರು ಬರೆಯೋದರಿಂದ ನನ್ನಲ್ಲಿರ್ತಕ್ಕಂತ ಶಕ್ತಿಯನ್ನ ಗುರುತಿಸಿ ನೀನು ಬರೀ, ಏನಾದ್ರೂ ಬರೀ ಅಂತ ಹೇಳಿ ವಿಷಯವನ್ನ ಹೇಳ್ಕೊಡ್ತಾರೆ. ಆಮೇಲೆ ನನ್ನ ಕವಿತೆ ನನ್ನ ಸಾಹಿತ್ಯದ ಮೊದಲನೇ ಓದೆ ಅವರು. ಹೀಗಾಗಿ ನಾನು ಎಲ್ಲಿ ಏನ್ ತಪ್ಪು ಮಾಡ್ತೇನೆ ಅದನ್ನ ಅಲ್ಲಿ ಸೇರಿಸ್ಕೋ, ಬರೀ, ನಿನ್ನಲ್ಲಿ ಶಕ್ತಿ ಇದೆ, ಮಾತಾಡ್ತಕ್ಕಂಥ ಶಕ್ತಿ ಇದೆ, ಆ ಸಮಾಜಕ್ಕೆ ನೀನೇನಾದರೂ ಕೊಡಬಲ್ಲೆ ಅಂತಕ್ಕಂಥ ಉತ್ಸಾಹ, ಆಮೇಲೆ ಅವರು ಹುರಿದುಂಬಿಸ್ತಾರೆ ಇದನ್ನು ಬರೀ. ಹೀಗಾಗಿ ನನಗೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಮನೆಯವ್ರ ಕಾರಣ, ನಮ್ಮ ಹೆತ್ತವ್ರ ಕಾರಣ. ಹೀಗಾಗಿ ಎರಡೂ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟ.
1: ಯಾಕಂದ್ರೆ ಎಲ್ಲರಿಗೂ ಈ ದೈವ ಸಿಗೋದಿಲ್ಲ
0: ಆಮೇಲೆ
1: ನಿಮ್ಮ ಮಕ್ಕಳು ಸಾಹಿತ್ಯ ಕ್ಷೇತ್ರದೊಳಗೆ ಏನಾದ್ರು ಹಿಂಗ ಅಭಿರುಚಿ ತೋರಿಸ್ತಾರ?
0: ನನ್ನ ಮಗಳು ಸಾಕ್ಷಿಯ

0: ಪಿ ಯು ಸಿ ಸೆಕೆಂಡ್ ಇಯರ್ ನಮ್ಮ ಪಿ ಯು ಸಿ ಓದ್ತಾ ಇದ್ದಾಳೆ, ಮಗ 10ನೇ ತರಗತಿ ಓದ್ತಾ ಇದ್ದಾನೆ, ಇನ್ನೊಬ್ಬ ಮಗಳು 9ನೇ ತರಗತಿ ಓದ್ತಾ ಇದ್ದಾಳೆ. ಮೊದಲನೇ ಮಗಳು ಸಾಕ್ಷಿ ಬರಿತಾ ಇದ್ದಾಳೆ. ನಾವೆಲ್ಲ ನೋಡ್ಕೊಂಡು ಮನೆಯಲ್ಲಿ ಆ ಪುಸ್ತಕಗಳನ್ನ ನೋಡ್ಕೋತಾಳೆ, ನಮ್ಮ ಮಮ್ಮಿ ಕವಿತೆ ಬರಿತಾ ಇದ್ದಾಳೆ, ಪೋಯಮ್ ಬರಿತಾಳೆ, ನಮ್ಮ ಪಪ್ಪನೂ ಬರಿತಾ ಇದ್ದಾರೆ ಅಂತ ಹೇಳಿ ಅವಳು ಕೂಡ ಒಂದು ಸಣ್ಣ ಪ್ರಯತ್ನ ಮಾಡಿ ಹೈಕುಗಳನ್ನ ಬರಿತಾ ಇದ್ದಾಳೆ. ಆ 3 ಸಾಲಿನ ಹೈಕುಗಳು, ಆ ಹೈಕನ್ನ ಅವಳು ಕೂಡ ಈ ಕವಿತೆ ಬರಿತಾ ಇದ್ದಾಳೆ. ಒಂದು ಸಂಕಲನ ಕೂಡ ತರಬೇಕು, ಆದ್ರೆ ಅವಳಿಗೆ ಇನ್ನೂ ನಾವು ಓದುವುದರಲ್ಲಿ ಆಸಕ್ತಿ ವಹಿಸು ಅಂತ ಹೇಳ್ತಾ ಇದ್ದೇವೆ. ಇವಾಗ ಪಿ ಯು ಸಿ ಸೈನ್ಸ್ ಇದ್ದಾಳೆ, ಹೀಗಾಗಿ ಅಲ್ಲಿ ಅವಳು ಓದ್ಬೇಕಾಗುತ್ತೆ. ಅದಕ್ಕಾಗಿ ಈ ಕಡೆ ನೀನು ಬೇಡ ಓದು ಅಂದ್ರೂ ಕೂಡ ಅವಳು ಸಣ್ಣ ಸಣ್ಣ ಕವಿತೆಗಳು ಬರಿತಾ ಇದ್ದಾಳೆ. ಅದಕ್ಕೆ ಅವಳು ಮುಂದಿನ ಭವಿಷ್ಯದಲ್ಲಿ ಒಬ್ಬ ಭರವಸೆಯ ಕವಿಯತ್ರಿಯಾಗಿರ್ತಾಳೆ.
1: ಅಂದ್ರೆ ಸೈನ್ಸ್ ಓದ್ತಾ ಇದ್ರು ಕೂಡ ಈ ಕಲಾಕ್ಷೇತ್ರದಲ್ಲಿ ಇದೆಲ್ಲ ಮಾಡ್ಲಿಕ್ಕೆ
0: ಮನೆಯ ವಾತಾವರಣ, ನಾವು ಬರೀತಾ ಇದ್ದೇವೆ, ಅವ್ರ ತಂದೆಯವ್ರು ಬರೀತಾರೆ, ಹೀಗಾಗಿ ಅದನ್ನ ನೋಡ್ಕೊಂಡು. ನಮ್ಮ ಅಣ್ಣನೂ ಬರೀತಾನೆ, ಅವನು ಒಬ್ಬ ಕವಿ, ಒಳ್ಳೆಯ ಕವಿ, ಈಗಾಗಲೇ 8 ಪುಸ್ತಕಗಳು ಕೂಡ ಹೊರಬಂದಿವೆ. ಆಮೇಲೆ ನಮ್ಮ ಮನೆಯವರು ತಂದೆಯವರು ಎಚ್ ಎಸ್ ಪಾಟೀಲ್, ಅವರು ಕೂಡ ಬಹಳ ದೊಡ್ಡ ಬರಹಗಾರರು.
1: ಹೀಗಾಗಿ ನಿಮ್ದೆಲ್ಲ ಬರಹಗಾರರ
0: ಮನೆಯ ಪರಿಸರ ಬರಹಗಾರರೇ ಆಗಿರುವುದರಿಂದ ಸಹಜವಾಗಿ ಅವಳ ಮೇಲೆ ಪ್ರಭಾವ ಬೀರಿ.
1: ಮೇಡಮ್, ಈಗ ನಿಮ್ಮ ಮಕ್ಕಳದ್ದು ಹೇಳಿದ್ರಿ, ಆದರೆ ಈಗ ಎಲ್ಲ ಮಕ್ಕಳದ ಒಟ್ಟಾರೆಯಾಗಿ ನೋಡಿದಾಗ ಈ ಟಿವಿ ಮೊಬೈಲ್ ಇದರಿಂದ ಹೊರಗೆ ಬರೋದೇ ಕಷ್ಟ ಆಗ್ತದೆ ಅವರಿಗೆ, ಪಾಲಕರಾದ ನಮಗೂ ಕೂಡ ಬಹಳ ಕಷ್ಟ ಆಗ್ಲಿಕ್ಕೆ. ಇಂತಹ ಒಂದು ಸಂದರ್ಭದೊಳಗೆ ಈ ಮಕ್ಕಳಿಗೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಅಂದ್ರೆ ಅದರ್ ದೆನ್ ಅವ್ರ ಸ್ಕೂಲ್ ಸೆಲೆಬರಿಂದ ಈ ತರ ಇದೆ ಕತೆ ಕವನ ಈ ಕಡೆ ಒಲವು ಅವ್ರಿಗೆ ಮೂಡಿಸ್ಬೇಕಂದ್ರೆ ಯಾವ ತರ ಪ್ರಯತ್ನ ಮಾಡಬೇಕು ಅಂತೀರ ನೀವು?
0: ಇದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಇವತ್ತು ಯುವ ಜನತೆ, ಸಣ್ಣ ಸಣ್ಣ ಮಕ್ಕಳು ಮೊಬೈಲ್ನ ಕೀಳನ್ನ ಬೆಳೆಸ್ಕೊಂಡಿದ್ದಾರೆ.
1: ಹೌದ್ರಿ,
0: ಇದು ನಮ್ಮ ಸಮಾಜಕ್ಕೊಂದು ದೊಡ್ಡ ರೋಗ ಅಂತ ನಾನು ಅನ್ಕೊಂಡಿದ್ದೀನಿ. ಓದ್ಬೇಕಾಗಿರ್ತಕ್ಕಂಥ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ದಾರಿ ತಪ್ತಾ ಇದ್ದಾರೆ. ಇದಕ್ಕೆ ಮೊಬೈಲನ್ನ ಮಕ್ಕಳಿಂದ ದೂರ ಬಿಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಕಾಲೇಜು ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಶಿಕ್ಷಕರ ಮೇಲೆ ನಾವು ಮಕ್ಕಳನ್ನು ಸರಿದಾರಿಗೆ ತರಬೇಕಾದ್ರೆ ಸಣ್ಣ ಕಥೆಗಳನ್ನು ಹೇಳೋದ್ರ ಮೂಲಕ, ನಾವು ವಡ್ಡಾರಾಧನೆಯಲ್ಲಿಯೂ ಸಹಿತ ಸಣ್ಣ ಸಣ್ಣ ಕಥೆಗಳು, ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಮಲಗುವ ಸಂದರ್ಭದಲ್ಲಿ ಅಜ್ಜ ಅಜ್ಜಿಯವರು ಕತೆ ಹೇಳಿ ಮಕ್ಕಳನ್ನು ಸರಿದಾರಿಗೆ ತರ್ತಾ ಇದ್ರು. ಹೀಗಾಗಿ ಇವತ್ತು ನಾವು ಶಾಲೆಗಳಲ್ಲಿ ಕವಿತೆಗಳ ಮುಖಾಂತರ ಆ ಕಥೆಗಳ ಮೂಲಕ ಮಕ್ಕಳನ್ನು ಬದಲಾಯಿಸಬಹುದು. ಕಥೆ ಹೇಳ್ತಾ ಇದ್ರೆ ಮಕ್ಕಳಿಗೆ ದೊಡ್ಡ ಈ ಕಥೆಯ ಒಂದು ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಮಕ್ಕಳನ್ನ ಬದಲಾಯಿಸ್ಲಿಕ್ಕೆ ಹುಟ್ಕೊಂಡಿರ್ತಕ್ಕಂಥ ಕಥೆಗಳು. ಹೀಗಾಗಿ ಚಿತ್ರ ಬಿಡಿಸುವುದರ ಮೂಲಕ ಒಂದು ಕವನ ಹೇಳ್ತಾ ಇದ್ರೆ ಆ ಕಡೆ ಒಬ್ಬ ಕಲಾವಿದ ಚಿತ್ರವನ್ನ ಬಿಡಿಸ್ತಾನೆ.
1: ಹೌದು,
0: ಹೀಗಾಗಿ ಮಕ್ಕಳನ್ನ ನಾವು ಕುಂಚ ಕೊಟ್ಟು ಅವ್ರಿಗೆ ಬಣ್ಣವನ್ನ ಕೊಟ್ಟು ನೀನು ಈ ಚಿತ್ರ ಬಿಡಿಸು, ನೀನು ಈ ಸಾಲನ್ನ ಬರಿ ಬೋರ್ಡ್ ಮೇಲೆ, ನೀನು ಈ ಕಥೆಯನ್ನ ಹೇಳು, ಅವರಿಗೆ ಆಸಕ್ತಿ ಹುಟ್ಟಿಸ್ಬೇಕು. ನಾವು ಹೇಳಿರ್ತಕ್ಕಂಥದ್ದನ್ನ ಅವ್ರ ಬಾಯಿಂದ ಹೇಳಿಸುವಂತ ಒಂದು ಕಲೆಗಾರಿಕೆ ಇವತ್ತು ನಮ್ಮ ಶಿಕ್ಷಕರಲ್ಲಿ ಬೇಕಾಗಿದೆ. ಬಹುಶಃ ಈ ತರ ಮನೆಯಲ್ಲಿ ಪಾಲಕರು ಕೂಡ ಬಹಳ ಜವಾಬ್ದಾರಿಯಿಂದ,
1: ಶಿಕ್ಷಕರ ಜೊತೆಗೆ
0: ಪಾಲಕರು ಕೂಡ ಬಹಳ ದೊಡ್ಡ ಜವಾಬ್ದಾರಿ.
1: ಹೌದು,
0: ಮನೆಗೆ ಹೋದ ನಂತರ ನನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಅವರು ಯಾವ ಅಭ್ಯಾಸದಲ್ಲಿದ್ದಾರೆ, ಅದನ್ನು ನಾವು ಬಹಳ ಕೇರ್ಫುಲ್ ಆಗಿ ಮಕ್ಕಳನ್ನ ನೋಡ್ತಾ ಇದ್ದೀವಿ. ಆಮೇಲೆ ಮಕ್ಕಳು ಯಾವಾಗಲೂ ನಮ್ಮ ಕಣ್ಮುಂದೆ ಬೆಳಿಬೇಕು. ಕಣ್ ಮುಂದೆ ಇದ್ದಾಗ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ
1: ಇದ್ದೀವಿ.
0: ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ತಂದೆ ತಾಯಿ ಒಂದ್ ಕಡೆ ಇದ್ದಾರೆ, ಮಕ್ಕಳು ಒಂದ್ ಕಡೆ ಬೆಳೀತಾ
1: ಇದ್ದಾರೆ.
0: ಆಮೇಲೆ ಅಜ್ಜ ಅಜ್ಜಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀವಿ.
1: ಹೌದು, ಹೌದು.
0: ಮೊಮ್ಮಕ್ಕಳನ್ನ ಅಜ್ಜ ಅಜ್ಜಿಯಂದಿರ ನೋಡ್ತಾ ಇದ್ರೆ ಆ ಅಜ್ಜ ಮತ್ತು ಅಜ್ಜಿಯ ಕಥೆಗಳನ್ನ ಅವರೆಲ್ಲರ ಪ್ರೀತಿಯನ್ನ ಮಕ್ಕಳು ಪಡೆಯುವುದರಿಂದ ಅವ್ರ ಮೊಬೈಲ್ ಅನ್ನ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ.
1: ಹೌದು,
0: ಹೀಗಾಗಿ ಇವತ್ತು ನಾವು ಸಣ್ಣ ಸಣ್ಣ ಕುಟುಂಬಗಳು ಮಾಡಿಕೊಂಡು ಕೇವಲ ಸ್ವಾರ್ಥಕ್ಕೆ ನಮ್ಮ ಆಶಾ ಆಮಿಷಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಇವತ್ತು ನಾವು ನಮ್ಮ ಮಕ್ಕಳನ್ನ ದಿಕ್ ತಪ್ಪಿಸ್ತಾ ಇದ್ದೀವೇನೋ ಅಥವಾ ಯುವಜನತೆಯನ್ನ ದಿಕ್ ತಪ್ಪಿಸ್ತಾ ಇದ್ದೇವೇನೋ ಅನ್ನುವಂಥ ಒಂದು ಆತಂಕ ಕೂಡ ಇವತ್ತು ನಮಗಿದೆ. ಅದಕ್ಕಾಗಿ ನಾವಿವತ್ತು ಮಕ್ಕಳಿಗೆ ಸರಿಯಾದಂತಹ ರೀತಿಯೊಳಗೆ ಬೆಳೆಸಬೇಕಾಗಿದೆ. ಇಂಥ ಅನೇಕ ಮಹಾತ್ಮರ ಆದರ್ಶಗಳನ್ನ ನಾವು ಹೇಳಬೇಕಾಗಿದೆ ಚಿಕ್ಕಂದಿನಿಂದಲೇ. ಯಾರು ಕೂಡ ಚಿಕ್ಕಂದಿನಿಂದಲೇ ದೊಡ್ಡವರಾಗೋದಿಲ್ಲ, ಹೇಳ್ತಾ ಹೇಳ್ತಾ ಕೇಳ್ತಾ ಕೇಳ್ತಾ ಮಕ್ಕಳು ಬೆಳೀತಾ ಹೋಗ್ತಾರೆ. ಹೀಗಾಗಿ ನಾವು ಅಂಥ ಅಂಥದ್ದೊಂದು ಜವಾಬ್ದಾರಿ ಕೆಲಸ ಇವು ನಮ್ಮ ಸಮಾಜದ ಮುಂದಿದೆ. ಬಹುಶಃ ಇದನ್ನು ನಾವು ಈಗಾಗಲೇ ಎಚ್ಚೆತ್ತುಕೊಂಡು ಮಾಡದೇ ಇದ್ದರೆ ಮುಂದೆ ನಾವು ಬಹಳ ಸಂಕಟಗಳಿಗೆ ಅನುಭವಿಸಬೇಕಾಗ್ತದೆ.

0: ಅನ್ನುವಂಥದ್ದನ್ನು ನಾವು ಮತ್ತೆ ಮತ್ತೆ ಜ್ಞಾಪಕ.
1: ಈಗ ಬರೀತೀನಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ಕೊಳ್ತಿರೋ ಮಹಿಳೆಯರು ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಪರಿಸ್ಥಿತಿ ಇಲ್ಲೋ ಇದೆಯೋನೋ ಇಲ್ಲ, ಮನೆಯಲ್ಲಿ ಸಪೋರ್ಟ್ ಇರೋದಿಲ್ಲ, ಬಟ್ ಏನೋ ಒಂದು ಅನಾನುಕೂಲ ಆಗಿ ಅವರು ತಮ್ಮ ಕಲೆಯನ್ನು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ, ಅಂಥವ್ರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡಿ ಅಂದರೆ ಯಾವ ರೀತಿ ಒಬ್ಬ ಮಹಿಳೆ ಈಗ ತನ್ನ ಕಲೆಯನ್ನು ಜಗತ್ತಿಗೆ ತೋರಿಸಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಆಗಿರೋದಿಲ್ಲ, ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ನನಗೆ ಬುದ್ಧನ ಮಾತು ಈ ಸಂದರ್ಭದೊಳಗೆ ನೆನಪು ಬರ್ತದೆ, ವ್ಯವಸ್ಥೆಯನ್ನೇ ಮೆಟ್ಟಿ ನಿಂತಾಗ ಮಾತ್ರ ಮಹಿಳೆ ತನ್ನ ಉದ್ಧಾರವಾಗಲಿಕ್ಕೆ ಸಾಧ್ಯ. ನಮಗೆ ಸಂಕುಚಿತ ಬೇಡ, ನನಗೆ ಈ ಥರದ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಸಂಕುಚಿತೆಯನ್ನು ನಾವು ಮೀರಿ ನಿಲ್ಲಬೇಕಾದ್ರೆ. ಎಷ್ಟು ದಿವಸದಿಂದ ನಮ್ಮ ಈ ತೋರಿಕೆಗೆ ಒಳಗಾಗದೇ ಇರತಕ್ಕಂಥದ್ದು, ಅಂಜಿ ಅಂಜಿ ನಡಿಬೇಕು ನಾವು, ಹೀಗಾಗಿ ಹೊಸ್ತಲನ್ನು ದಾಟಲೇಬೇಕಾಗಿದೆ. ಅದನ್ನು ನಮ್ಮತನವನ್ನು ನಾವು ಪ್ರದರ್ಶನ ಮಾಡಲೇಬೇಕು. ಸ್ವಾತಂತ್ರ್ಯ ಬಂದಿದೆ, ಪ್ರಜಾಪ್ರಭುತ್ವ ಬಂದಿದೆ, ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದೇವೆ ಇವಾಗ. ಹೀಗಾಗಿ ಅಂಥ ಮಹಿಳೆಯರಿಗೆ ನಾನು ಹೇಳೋದು, ನೀವು ಸಂಕೋಚಕ್ಕೆ ಒಳಪಡಬೇಡಿ, ನಮ್ಮ ಕನಸುಗಳನ್ನು ಕೊಂದೊಳ್ಳುವ ಬದಲು ಅವುಗಳನ್ನು ಹೊರಗಡೆ ಹಾಕಬೇಕು. ಆ ವ್ಯವಸ್ಥೆಯನ್ನು ಮೆಟ್ಟಿ ನಿಂತಾಗ ಮಾತ್ರ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ದ್ರೌಪದಿ ಅಂತಕ್ಕ ಒಬ್ಬ ಮಹಿಳೆ ಆ ಸೀರೆ ಬಿಚ್ಚುವ ಸಂದರ್ಭದಲ್ಲಿಯೂ ಕೂಡ ಅವಳು ತನ್ನ ಪ್ರತಿಭಟನೆಯನ್ನು ಮಾಡಿ, ಆಮೇಲೆ 12ನೇ ಶತಮಾನದೊಳಗೆ ಅಕ್ಕಮಹಾದೇವಿ ಕೂಡ ನಮಗೆ ಇವತ್ತು ಆದರ್ಶ ಆಗ್ತದೆ. ಏಕಕಾಲಕ್ಕೆ ಪತಿತ್ವ ಮತ್ತು ಪ್ರಭುತ್ವವನ್ನು ಧಿಕ್ಕರಿಸಿಕ್ಕಿರ್ತಕ್ಕಂಥ ಮಹಿಳೆ, ಒಬ್ಬ ಮನಸ್ಸು ಮಾಡಿದ್ರೆ ಅವತ್ತು ರಾಜ ಅವಳನ್ನು ಏನಾದರೂ ಬೇಕಾದರೂ ಮಾಡಬಹುದಾಗಿತ್ತು.
1: ಹೌದು,
0: ಆದರೆ ಅಂಥವನನ್ನು ಧಿಕ್ಕರಿಸಿ, ಪತಿಯನ್ನು ಧಿಕ್ಕರಿಸಿ, ನನ್ನ ನಾನು ಈ ಮನೆಯಲ್ಲಿ ಇರಬೇಕಾಯಿತು ಅಂದರೆ ನನ್ನತನನೇ ಇಲ್ಲ ಇಲ್ಲಿ, ನಾನು ಯಾಕಿರಲಿ ಅಂಥೇಳಿ ಆ ವ್ಯವಸ್ಥೆಯನ್ನು ಅರಸುತ್ತಿಗೆಯನ್ನು ಬಿಟ್ಟು ದಿಗಂಬರಿಯಾಗಿ ಬಂದು ನಿಲ್ತಕ್ಕಂಥದ್ದು ಇದು
1: ಸಾಮಾನ್ಯವಾಗಿರ್ತಕ್ಕಂಥದ್ದು,
0: ಬಹಳ ದೊಡ್ಡ ಬಂಡಾಯಗಾರುತ್ತೆ. ಆ ಹಿನ್ನೆಲೆಯಲ್ಲಿ ನಮಗೆ ಅಕ್ಕಮಹಾದೇವಿ ಅಂಥವರು, ಸಾವಿತ್ರಿ ಬಾಯಿ ಫುಲೆ ಅಂಥವ್ರು ಬಹಳ ದೊಡ್ಡ ಆದರ್ಶ ಆಗಬೇಕಾಗಿದೆ. ಅಂಥವರ ಜೀವನ ಚರಿತ್ರೆಯನ್ನು ಓದೋದ್ರ ಮೂಲಕ ನಾವಿವತ್ತು ಬದಲಾವಣೆ ಬೇಕು.
1: ಆಯ್ತು ಜಯದೇವಿ ಮೇಡಮ್ ಅವರೇ, ಎಷ್ಟರವರೆಗೂ ತಮ್ಮ ಅನುಭವವನ್ನು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಒಳ್ಳೆಯ ಕವನಗಳನ್ನು ಹೇಳಿದ್ರಿ ನಮಗೋಸ್ಕರ, ಧನ್ಯವಾದಗಳು ತಮಗೆ.
0: ನಮಸ್ತೆ.
1: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ನೀರಜ ಕಾರಟಗಿ. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು.
4: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಏನಣ್ಣ ತುಂಬಾ ದಿನಗಳ ನಂತರ?
1: ಹೌದಣ್ಣ.
2: ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
0: ಅರೆ ಅದೇ 60 ರೂಪಾಯಿ ಅಲ್ವಾ?
1: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
0: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗಿಸಿ.
1: ಮತ್ತೆ ಎರಡನೇದು?
0: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ ಯು ಪಿ ಐ ನಿಂದ.
1: ತಗೊಳ್ಳಿ. ಅರೆ ಯು ಪಿ ಐ ಮರ್ಯಾದೆ ಉಳಿಸ್ತು.
0: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ

0: ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ, ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
3: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ, ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
3: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಆತ್ಮೀಯ ಆಕಾಶವಾಣಿ ಕೇಳುಗರೆ,
6: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
7: ಮೇ ತಿಂಗಳ 25ರಿಂದ 30ನೇ ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
6: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
5: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
8: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
9: ಎಲ್ಲರಿಗೂ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಅಂಡವಾಯು ಅಥವಾ ಹರ್ನಿಯಾ, ಈ ಕುರಿತು ಡಾಕ್ಟರ್ ಸುಶ್ರುತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
10: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಶ್ರುತಾ ಅವರು. ಇವರು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನಮಸ್ಕಾರ.
11: ನಮಸ್ಕಾರ.
10: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹರ್ನಿಯಾ ಕುರಿತಂತೆ ಮಾತಾಡೋಣ. ಹರ್ನಿಯಾ ಅಂದ್ರೆ ಏನು ಸರ್?
11: ಹರ್ನಿಯಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೊಟ್ಟೆ ಹತ್ರ ಒಂದು ಗಂಟಿನ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈಗ ಬೆಳವಣಿಗೆ ಟೈಮ್ನಲ್ಲಿ ಆಗಿರ್ಬೋದು, ಇಲ್ಲ ವಯಸ್ಸು ಹೆಚ್ಚಾದಂತೆ ನಮ್ಮ ಮಸಲ್ಸ್ ಸ್ವಲ್ಪ ವೀಕ್ ಆಗಿದ ಕಾರಣದಿಂದ ಅಲ್ಲೊಂದು ಡಿಫೆಕ್ಟ್ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಹೊಟ್ಟೆಯೊಳಗಿರೋ ಕರಳಾಗ್ಲಿ ಅಥವಾ ಅದರ ಸುತ್ತಮುತ್ತ ಇರೋ ಒಮೆಂಟಮ್ ಅಂತ ಹೇಳ್ತೀವಿ, ಬೊಜ್ಜಿನಾಂಶ, ಕರಳಿನ ಪಕ್ಕ ಇರೋ ಬೊಜ್ಜಿನಾಂಶ, ಅದು ಹೊರಗೆ ಗಂಟಿನ ರೂಪದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಹರ್ನಿಯಾ ಅಂತ ಕರಿತೀವಿ.
10: ಯಾವ ವಯಸ್ಸಲ್ಲಿ ಬರಬಹುದು
11: ಇದು? ಯಾವುದೇ ವಯಸ್ಸಲ್ಲಾದರೂ ಬರ್ಬೋದು, ಬಟ್ ಅತಿ ಹೆಚ್ಚಾಗಿ ಯಂಗರ್ ಏಜ್ ಗ್ರೂಪ್ ಅಂದ್ರೆ ಏನು 30 ವರ್ಷಗಳ ಒಳಗಿನ ಏಜ್ ಗ್ರೂಪ್ ಅಲ್ಲಿ ಬಂದ್ರೆ ಅದನ್ನ ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಅದು ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರಾಗಿರೋದ್ರಿಂದ ಅದು ಬರೋದಕ್ಕೆ ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಇನ್ನು ಅದ್ ಬಿಟ್ರೆ ವಯಸ್ಸಾಗಿರೋರಲ್ಲಿ, ಅಂದ್ರೆ ಸುಮಾರು 50-60 ವರ್ಷದಿಂದ ಮೇಲ್ಪಟ್ಟವರಲ್ಲಿ ಬರುವಂತದ್ದು. ಅದು ಸಾಮಾನ್ಯವಾಗಿ ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಮಸಲ್ ವೀಕ್ ಆಗೋದು. ವಯಸ್ಸಾಗ್ತಾ ಆಗ್ತಾ ನಮ್ಮ ಮಸಲ್ಸ್ ಹೇಗೆ ವೀಕ್ ಆಗ

0: ಆಗುತ್ತೆ, ಅದರಿಂದ ಕಾಣಿಸ್ಕೊಳ್ಳೋ ಡಿಫೆಕ್ಟ್ ಇಂದ ಹೊರಗೆ ಬರೋದಕ್ಕೆ ಹರ್ನಿಯ ಗಂಟಾಗುತ್ತೆ.
1: ಈಗ ಯಾವ ವಯಸ್ಸಿನವರೆಗಾದ್ರೂ ಬರಬಹುದು, ಹೆಣ್ಣು ಮಕ್ಕಳಿಗೂ ಬರಬಹುದು, ಗಂಡು ಮಕ್ಕಳಿಗೂ ಬರಬಹುದು,
0: ಹೌದು,
1: ಯಾರಿಗೆ ಬೇಕಾದ್ರೂ
0: ಬೇಕಾದ್ರೂ ಬರ್ಬೋದು. ಆದ್ರೆ ನಮ್ದು ರಿಸರ್ಚ್ ಆರ್ಟಿಕಲ್ಸ್ ಎಲ್ಲದರಲ್ಲೂ ಗಂಡು ಮಕ್ಕಳಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಹೆಣ್ಣು ಮಕ್ಕಳಿಗಿನ್ನ ಅಂತ ಹೇಳ್ತಾರೆ.
1: ಏನೇನು ಕಾರಣಗಳಿರ್ಬೋದು ಸರ್?
0: ಅದು ನಾನು ಆಗ್ಲೇ ಹೇಳ್ದಂಗೆ, ಒಂದು ಕಂಜನೆಟಲ್ ಆಗಿರ್ಬೋದು, ಅಂದ್ರೆ ಬೆಳವಣಿಗೆ ಟೈಮ್ನಲ್ಲಿ ಸ್ವಲ್ಪ ಏನಾದರೂ ಏರುಪೇರಾಗಿ ಯಾವ್ದಾದ್ರು ಒಂದು ಡಿಫೆಕ್ಟ್ ಇದ್ದು ಅದು ಕ್ಲೋಸ್ ಆಗ್ದಲೆ ಹಂಗೆ ಉಳಿತಂತ ಹೇಳಿದ್ರೆ ಆವಾಗ ಬರೋದಕ್ಕೆ ಕಂಜನೆಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು, ಯಾರಾದರೂ ಹೊಟ್ಟೆಯ ಆಪರೇಷನ್ ಏನಾದರೂ ಮಾಡಿಸ್ಕೊಂಡಿದ್ರೆ, ಮುಂಚೆ ಈಗ ಅಪೆಂಡಿಸೆಕ್ಟಮಿ ಏನಾದರೂ ಆಗಿದ್ರೆ ಅಪೆಂಡಿಸೈಟಿಸ್ಗೆ, ಇಲ್ಲ ಕರಳಿನಲ್ಲಿ ಅಲ್ಸರ್ ಆಗಿದೆ ಅಂತ ಹೇಳಿ ಅದರ ಕಾರಣಕ್ಕೆ ಏನಾದರೂ ಆಪರೇಷನ್ ಮಾಡಿಸ್ಕೊಂಡಿದ್ರೆ, ಅದು ಯಾವುದೇ ಭಾಗದಲ್ಲಿ ಆಪರೇಷನ್ ಮಾಡಿದ್ರು ಮತ್ತೆ ಅದು 100% ಶಕ್ತಿ ಬರೋದಿಲ್ಲ. ಆ ಜಾಗದ ಚರ್ಮಕ್ಕಾಗ್ಲಿ, ಆ ಜಾಗದ ಮಾಂಸಖಂಡಗಳಿಗಾಗ್ಲಿ, ಯಾವ್ದಕ್ಕಾದ್ರೂ 70% ಮಾತ್ರ ಶಕ್ತಿ ಇರ್ತದೆ ಅದರಲ್ಲಿ. ಸೊ ಈ ತರ ಸ್ವಲ್ಪ ಅದರಲ್ಲಿ ಬಲಹೀನತೆ ಇರೋದ್ರಿಂದ ಮುಂಚೆ ಆಪರೇಷನ್ ಆಗಿದ್ದವರಲ್ಲಿ ಹರ್ನಿಯಾ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು, ಹೊಕ್ಕಳತ್ರ ಆಗೋ ಹರ್ನಿಯಾ, ಅದನ್ನ ನಾವು ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಈ ಮಗು ಇರೋ ಟೈಮಲ್ಲಿ, ಅಂದ್ರೆ ಇನ್ನ ಅಮ್ಮನ ಹೊಟ್ಟೆಯಲ್ಲಿ ಇರೋ ಟೈಮ್ನಲ್ಲಿ ಪಾಪುಗೆ ರಕ್ತ ಸಂಚಲನ ಎಲ್ಲ ಆಗೋದು ಹೊಕ್ಕಳಿಂದ ಬರೋ ಆರ್ಟ್ರೀಸಿಂದ. ಹಾಗಾಗಿ ಮೊದಲೇ ಅಲ್ಲಿ ಒಂದು ಟ್ರ್ಯಾಕ್ಟ್ ಇರುತ್ತೆ. ಸೊ ಮಗು ಹುಟ್ಟೋ ಟೈಮಲ್ಲಿ ಅದು ಕ್ಲೋಸ್ ಆಗಬೇಕು ಸಾಮಾನ್ಯವಾಗಿ. ಸೊ ಈ ಕ್ಲೋಸಿಂಗ್ ಆಫ್ ದ ಟ್ರ್ಯಾಕ್ಟ್ ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅದು ಹಂಗೆ ಉಳಿದ್ರೆ, ಅದು ಸಣ್ಣದಾಗಿ ಇದ್ರೂ ಕೂಡ ಬೆಳೀತಾ ಬೆಳೀತಾ ಹೊಟ್ಟೆಯೊಳಗಿನ ಪ್ರೆಷರ್ ಜಾಸ್ತಿ ಆದಂಗಾದಂಗೆ ಆ ಡಿಫೆಕ್ಟ್ ಕೂಡ ದೊಡ್ಡದಾಗ್ತದೆ. ಸೊ ಅಲ್ಲಿಂದ ಬರೋ ಹರ್ನಿಯಾಗೆ ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಹೀಗೆ ಹಲವಾರು ಕಾರಣಗಳಿಂದ ಹರ್ನಿಯ ಗಂಟು ಕಳಿಸ್ಕೊಡ್ಬೋದು.
1: ಹರ್ನಿಯಾ ಆಗಿದೆ ಅಂತ ಗೊತ್ತಾಗೋದು ಏನಾದರೂ ಒಂದು ಲಕ್ಷಣಗಳು ಕಂಡಾಗ ಮಾತ್ರ. ಏನೇನು ಲಕ್ಷಣಗಳಿರುತ್ತೆ?
0: ಬಹಳ ಮುಖ್ಯವಾಗಿ ಇದು ಗಂಟಿನ ಹಾಗೆ ಕಾಣಿಸ್ಕೊಳ್ಳುತ್ತೆ. ಇದು ಎಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಹೌದು, ಬಹಳ ಸಾಮಾನ್ಯವಾಗಿ ಇದು ತೊಡೆಯ ಮೇಲ್ಭಾಗದಲ್ಲಿ ಬರುತ್ತೆ ಗಂಟು. ಅಂದ್ರೆ ಹೊಟ್ಟೆಯ ಅತಿ ಕೆಳಭಾಗದಲ್ಲಿ ಅಥವಾ ತೊಡೆಯ ಮೇಲ್ಭಾಗದಲ್ಲಿ ಗಂಟು ಆಗಿ ಶುರುವಾಗಿದ್ದು ಅದು ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಆಗ್ತಾ ತೊಡೆಯ ಕೆಳಭಾಗದ ತನಕ ಬೆಳೀತಾ ಹೋಗುತ್ತೆ. ಮತ್ತೆ ಇದರದ್ದು ಇನ್ನೊಂದು ಮೇನ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ಈ ಗಂಟು ಏನ್ ಬಂದಿರುತ್ತೆ, ಮನುಷ್ಯ ಮಲ್ಕೊಂಡ್ರೆ ಗಂಟು ಒಳಗೆ ಹೋಗುತ್ತೆ. ಮೊದಮೊದಲು ಹರ್ನಿಯ ತುಂಬಾ ದೊಡ್ಡದಿಲ್ದೆ ಇದ್ದಾಗ ತುಂಬಾ ಸಣ್ಣದು, ಈಗ ಸ್ವಲ್ಪ ಅಷ್ಟೇ ಕರಳು ಹೊರಗೆ ಬರ್ತಿದೆ ಅಂತ ಹೇಳಿದ್ರೆ, ಮಲಗದ ಕೂಡಲೇ ಅದು ಕರಳು ವಾಪಸ್ ಹೋಗುತ್ತೆ. ಯಾವಾಗ ಕರಳು ತುಂಬಾ ಬಹಳಷ್ಟು ಕರಳು ಹೊರಗಡೆ ಬರ್ತಿದೆ, ಹರ್ನಿಯ ಗಂಟೊಳಗೆ ಬರ್ತಿದೆ, ಅವಾಗ ಮಲ್ಕೊಂಡಾಗ ಅಷ್ಟು ಪೂರ್ತಿ ಒಳಗೆ ಹೋಗದೆ ಇರುತ್ತೆ, ಆಗ ಗಂಟು ಹಾಗೆ ಉಳಿಯುತ್ತೆ. ಸೊ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಲಕ್ಷಣ ಹರ್ನಿಯದ್ದು. ಮೊದಲು ಯಾವಾಗ ಗಂಟು ಒಳಗೆ ಹೋಗ್ತಿರುತ್ತೆ, ಅದು ಯಾವಾಗ ಒಳಗೆ ಹೋಗ್ದಲೇ ಹಂಗೆ ಉಳಿಯುತ್ತೆ, ಅಥವಾ ಅದನ್ನ ಕೆಲವರು ಏನ್ ಮಾಡ್ತಾರೆ, ಒತ್ತಿಕೊಂಡು ಅದನ್ನ ಮತ್ತೆ ಒಳಗೆ ಹೋಗಿಸ್ಕೊಳ್ಳೋಂಥವ್ರು ಇರ್ತಾರೆ ಪೇಷಂಟ್ಸ್. ಈಗ ಅದಕ್ಕೆ ನೋವು ಕಾಣಿಸ್ಕೊಳ್ಳುತ್ತೆ, ತುಂಬಾ ಕರಳು ಹೊಟ್ಟೆ ಒಳಗಿಲ್ದಲೆ ಹರ್ನಿಯ ಗಂಟು ಹೊರಗಡೆ ಬಂದಾಗ ಅದ್ರ ಜೊತೆ ನೋವಾಗುತ್ತೆ ಪೇಷಂಟ್ಸ್ಗೆ. ಸೊ ಅವರು ಅದನ್ನ ನೋವು ಕಮ್ಮಿ ಮಾಡ್ಕೊಳಕ್ಕಂತ ಅದನ್ನ ಪ್ರೆಷರ್ ಕೊಟ್ಟು ಒತ್ಕೊಂಡು ಸ್ವಲ್ಪ ಕಮ್ಮಿ ಮಾಡ್ಕೋತಾರೆ ಗಂಟನ್ನ, ಅವಾಗ ನೋವಿಂದ ಮುಕ್ತರಾಗಿರ್ತಾರೆ. ಸೊ ಈ ತರ ಲಕ್ಷಣಗಳು ಇದಾವೆ ಅಂತ ಹೇಳಿದ್ರೆ ಅದು ಹರ್ನಿಯ ಗಂಟು ಅಂತ ಭಾವಿಸ್ಬೇಕಾಗುತ್ತೆ.
1: ಇದಿಷ್ಟೇ ಲಕ್ಷಣಗಳು, ಗಂಟು ಇರುತ್ತೆ
0: ಬಹಳ ಮುಖ್ಯವಾಗಿ ಗಂಟು, ಆಮೇಲೆ ತದನಂತರ ಬರೋದು ನೋವು. ಮತ್ತೆ ಇನ್ನೊಂದು, ಕರಳು ಏನಾದ್ರೂ ಹೊರಗೆ ಬಂದಿದ್ದು ಒಳಗೆ ಹೋಗ್ದಲೆ ಅಲ್ಲೇ ಸಿಕ್ಕೊಂತು ಅಂತ ಹೇಳಿದ್ರೆ ಅದರದ್ದು ನಾರ್ಮಲ್ ಫಂಕ್ಷನ್ಸ್ಗೆ ಅಫೆಕ್ಟ್ ಆಗುತ್ತೆ. ಅವಾಗ ಪದೇ ಪದೇ ವಾಂತಿ ಆಗೋದು, ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಊದ್ಕೊಳ್ಳೋದು, ಈ ತರ ಎಲ್ಲ ಲಕ್ಷಣಗಳು ಕಾಣ್ಬರ್ತವೆ. ಇದು ತುಂಬಾ ವರ್ಷಗಳು ಹರ್ನಿಯಗಳನ್ನ ಎಲ್ಲೂ ವೈದ್ಯರ ಹತ್ರ ತೋರಿಸ್ಕೊಳ್ದಲೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ದಲೆ, ಹಾಗೆ ನಿರ್ಲಕ್ಷ್ಯ ಮಾಡಿ ಹಾಗೆ ಬಿಟ್ಟಿರೋರಲ್ಲಿ ಕಾಣಿಸ್ಕೊಳ್ಳುವಂತ ಲಕ್ಷಣಗಳು. ಅದು ಬಿಟ್ಟರೆ ಸಾಮಾನ್ಯವಾಗಿ ಗಂಟು ಹಾಗೂ ನೋವು, ಇದೆರಡಷ್ಟೇ ಹರ್ನಿಯದ ಲಕ್ಷಣಗಳು.
1: ಏನು ಚಿಕಿತ್ಸೆಗಳಿದೆ ಸರ್ ಇದಕ್ಕೆ? ಅಂದ್ರೆ ಒಂದು ಗಂಟು ಹೊರಗೆ ಬಂದಿರುತ್ತೆ, ಅದನ್ನ ನೀವು ಶಸ್ತ್ರಚಿಕಿತ್ಸೆ ಮೂಲಕನೇ ಹೊರಗೆ ಹಾಕ್ಬೇಕಾ ಅಥವಾ ಹಾಗೇನು ಇದಕ್ಕೆ ಚಿಕಿತ್ಸೆ ಇದೆಯಾ?
0: ಹೌದು, ಇದಕ್ಕೆ ಯಾವುದೇ ರೀತಿಯಾದ ಮೆಡಿಸಿನ್ ಇಂದ ಟ್ರೀಟ್ ಮಾಡಕ್ ಆಗಲ್ಲ. ಅಂದ್ರೆ ಯಾವುದೇ ರೀತಿಯಾದ ಮಾತ್ರೆ ಆಗ್ಲಿ, ಯಾವುದೇ ರೀತಿಯಾದ ಇಂಜೆಕ್ಷನ್ ಆಗಿ, ಮಧುಮೇಹ ರೋಗ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಇದಕ್ಕೆಲ್ಲ ಮಾತ್ರೆ ಇಂಜೆಕ್ಷನ್ ಇಂದನೇ ಟ್ರೀಟ್ಮೆಂಟ್ ಕೊಡ್ಬೋದು ಅಥವಾ ನಿಯಂತ್ರಣದಲ್ಲಿ ಇಡ್ಬೋದು. ಆದ್ರೆ ಹರ್ನಿಯ ಬರೋದು ಮಸಲ್, ಅಂದ್ರೆ ಮಾಂಸಖಂಡದಲ್ಲಿ ಇರುವಂತ ಡಿಫೆಕ್ಟ್ ಆಗಿರೋದ್ರಿಂದ ಈ ಡಿಫೆಕ್ಟ್ ಅನ್ನ ಕ್ಲೋಸ್ ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಪದೇ ಪದೇ ಈ ತರ ಹರ್ನಿಯ ಗಂಟು ಹೊರಗೆ ಬರ್ತಾನೆ ಇರುತ್ತೆ. ಹಾಗಾಗಿ ಶಸ್ತ್ರಚಿಕಿತ್ಸೆ ಒಂದೇ ಇದಕ್ಕೆ ಟ್ರೀಟ್ಮೆಂಟ್, ಇದನ್ನ ಬಿಟ್ರೆ ಬೇರೆ ಮೆಡಿಸಿನ್ ಅಥವಾ ಮಾತ್ರೆ ಇಂಜೆಕ್ಷನ್ ಇಂದ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ.
1: ಈಗ ಆರಂಭಿಕ ಹಂತದಲ್ಲಿ ಗೊತ್ತಾಗದೇ ಇದ್ರೆ ಯಾವ್ಯಾವ್ದೋ ಕಾರಣದಿಂದ ಏನೋ ಇರಬಹುದು ಅಂತನೋ, ಅಥವಾ ನೀವು ಹೇಳಿದ್ರಿ ಅದು ಕೆಲವು ಸರ್ತಿ ಒಳಗೆ ಹೋಗುತ್ತೆ, ಕೆಲವು ಸರ್ತಿ ಹೊರಗೆ ಬರುತ್ತೆ, ಕೆಲವು ಸರ್ತಿ ನೋವು ಕಾಣಿಸ್ಕೋಬಹುದು, ಕಾಣಿಸ್ಕೊಳ್ಳೋದೇನೋ ಇರಬಹುದು, ಈ ಆರಂಭಿಕ ಹಂತದಲ್ಲಿ ಅದನ್ನ ಮುಂದೂಡಿ ಮುಂದೂಡಿ ಹಾಗೆ ಬಿಟ್ರೆ ಏನ್ ತೊಂದರೆ ಆಗ್ಬಹುದು?
0: ಹಾಗೆ ಬಿಟ್ರೆ ಈಗ ಕರಳು ಹೊಟ್ಟೆಯೊಳಗಿದ್ರಷ್ಟೇ ಮಾತ್ರ ಅದು ಅದರ ಕೆಲಸ ಮಾಡೋದು. ಆ ಹೊಟ್ಟೆಯೊಳಗೆ ಅದರದ್ದು ಆದಂತ ಅದಕ್ಕೆ ಬೇಕಾದಂತ ಒಂದು ವಾತಾವರಣ ಇರ್ತದೆ, ಅದಕ್ಕೆ ಬೇಕಾದಂತ ಒಂದು ಟೆಂಪರೇಚರ್ ಇರುತ್ತೆ. ದೇಹದಿಂದ ಹೊರಗೆ ಬಂದಾಗ ಏನಾಗುತ್ತೆ, ಅದು ಇನ್ನ ಸ್ವಲ್ಪ ಕೂಲರ್ ಎನ್ವೈರನ್ಮೆಂಟ್ ಹೋಗುತ್ತೆ, ಅವಾಗ ಅದರದ್ದು ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ.

0: ಅದ್ರ ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಹೋದಂಗೆನೆ ಜೀರ್ಣ ಶಕ್ತಿ ಕಮ್ಮಿ ಆಗೋದು, ಇಲ್ಲ ಊಟ ಮಾಡಿದ್ದು ಮುಂದೆ ಹೋಗ್ದಲೇ ಇರೋದು, ಮತ್ತೆ ವಾಪಸ್ ವಾಂತಿ ರೂಪದಲ್ಲಿ ವಾಪಸ್ ಹೊರಗಡೆ ಬರೋದು, ಈ ತರ ಎಲ್ಲ ಆಗುತ್ತೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ, ಬಹಳಷ್ಟು ಕರಳು ಹೊರಗ್ ಬಂದಾಗ ಅದ್ರ ರಕ್ತ ಸಂಚಲನ ಕಮ್ಮಿ ಆಗ್ತಾ ಹೋಗುತ್ತೆ. ರಕ್ತ ಸಂಚಲನ ಕಮ್ಮಿ ಆದಾಗ ಅದರಲ್ಲಿ ಗ್ಯಾಂಗ್ರೀನ್ ಅಂತ ಚೇಂಜಸ್ ಕಾಣ್ತಾ ಹೋಗುತ್ತೆ. ಈಗ ಹೇಗೆ ಕಾಲಲ್ಲಿ ಗ್ಯಾಂಗ್ರೀನ್ ಇನ್ಫೆಕ್ಷನ್ ಆಗಿ ಆಗುತ್ತೆ, ಆ ತರ ಕರಳಲ್ಲೂ ಕೂಡ ರಕ್ತ ಸಂಚಲನ ಕಮ್ಮಿ ಆದ್ರೆ ಅದರದ್ದು ಗ್ಯಾಂಗ್ರೀನ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ದೇಹದಲ್ಲಿ ಎಲ್ಲೇ ಗ್ಯಾಂಗ್ರೀನ್ ಇದ್ರೂ ಕೂಡ ಅದು ಸತ್ವ ಇಲ್ಲದೆ ಇರೋದು ಅಥವಾ ಸತ್ತಿರುವಂತಹ ಟಿಶ್ಯೂ ತರ ಆಗಿರುತ್ತೆ. ಅದಕ್ಕೆ ಇನ್ಫೆಕ್ಷನ್ಸ್ ಸ್ಟಾರ್ಟ್ ಆಗ್ಬೋದು ಅಲ್ಲಿ. ಸೊ ಆ ಇನ್ಫೆಕ್ಷನ್ ಒಂದ್ಸತಿ ಒಂದ್ ಕರಳಿನ ಭಾಗದಲ್ಲಿ ಸ್ಟಾರ್ಟ್ ಆದ್ರೆ ಅದು ಬೇರೆ ಕರಡೆಗೆ ಹರಡೋದು, ಇಡೀ ಹೊಟ್ಟೆಲೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಹರಡೋದು, ಕೀವ್ ತುಂಬಿಕೊಳ್ಳೋದು, ಈ ತರ ಅಂತ ಕಾಂಪ್ಲಿಕೇಶನ್ಸ್ ಆಗ್ಬೋದು ಹರ್ನಿಯಾ ಗಂಟನ್ನ ನಿರ್ಲಕ್ಷಿಸಿದ್ರೆ.
1: ತುಂಬಾ ಜೀವಕ್ಕೆ ಅಪಾಯ ಆಗುವಂತ ಸ್ಥಿತಿನ ಹೇಗೆ ಸರಿ
0: ಸಾಮಾನ್ಯವಾಗಿ
1: ಮಾಡಿಸ್ಕೋಬಹುದಾ, ಅವ್ರಿಗೆ ಅನುಕೂಲ ಆದಾಗ ಮಾಡಿಸ್ಕೋಬಹುದಾ, ಇಲ್ಲ ತಕ್ಷಣನೇ ಇದಕ್ಕೆ ಚಿಕಿತ್ಸೆ ತಗೋಬಹುದಾ ಹೇಗೆ?
0: ಓಕೆ, ಸಾಮಾನ್ಯವಾಗಿ ಇದು ಜೀವಕ್ಕೆ ಅಪಾಯ ಆಗುವಂತ ಪರಿಸ್ಥಿತಿ ಏನಲ್ಲ, ಬಹಳ ಕಡಿಮೆ ಈ ತರ ಪರಿಸ್ಥಿತಿಗಳಾಗೋದು. ನನಗೆ ನಾ ಏನ್ ಹೇಳಿದೆ, ರಕ್ತ ಸಂಚಲನ ಕಮ್ಮಿ ಆಗೋದು, ಇಲ್ಲ ಅದು ಗ್ಯಾಂಗ್ರೀನ್ ಆಗೋದು, ಇನ್ಫೆಕ್ಷನ್ ಆಗೋದು, ಇದೆಲ್ಲ ಬಹಳ ಕಮ್ಮಿ, 100ರಲ್ಲಿ ಅಥವಾ 1000ರಲ್ಲಿ ಒಬ್ರಿಗಾಗುವಂತ ಪರಿಸ್ಥಿತಿ ಇದು. ಸಾಮಾನ್ಯವಾಗಿ ಇದನ್ನ ಅಪೆಂಡಿಕ್ಸ್ ಇನ್ಫೆಕ್ಷನ್ ಅಷ್ಟು ಎಮರ್ಜೆನ್ಸಿ ಅವಾಗಲೇ ಆಪರೇಷನ್ ಮಾಡಿಸ್ಬೇಕು ಅನ್ನೋ ಪರಿಸ್ಥಿತಿ ಅಲ್ಲ ಹರ್ನಿಯಾದ್ದು. ಸ್ವಲ್ಪ ಸಮಯ ತಗೊಂಡು ಸ್ವಲ್ಪ ಏನಾದರೂ ವ್ಯವಸ್ಥೆಗಳು ಮಾಡ್ಬೇಕಂದ್ರೆ ಅದನ್ನು ಮಾಡಿಕೊಂಡು ಆಪರೇಷನ್ ಮಾಡಿಸ್ಬೋದು. ಆದರೆ ಬಹಳಷ್ಟು ತಿಂಗಳ ಕಾಲ ಅಥವಾ ಬಹಳಷ್ಟು ವರ್ಷಗಳ ಕಾಲ ನಿರ್ಲಕ್ಷಿಸಿ ಟ್ರೀಟ್ಮೆಂಟ್ ಇಲ್ದಲೆ ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ. ಅವಾಗ ನಾನು ಏನು ಹೇಳಿದೆ ಕಾಂಪ್ಲಿಕೇಶನ್ಸ್ ಅದೆಲ್ಲ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಇದೇ ದಿನ ಇವತ್ತೇ ಅಥವಾ ನಾಳೆನೇ ಆಪರೇಷನ್ ಮಾಡಿಸ್ಕೋಬೇಕು ಅನ್ನೋ ಥರದ್ದು ಅಲ್ಲ, ಬಟ್ ಅದನ್ನು ಹಾಗೇನೆ ಸುಮಾರು ತಿಂಗಳುಗಳಷ್ಟು ವರ್ಷಗಳಷ್ಟು ಕಾಲ ಬಿಡೋಕ್ಕೂ ಆಗೋದಿಲ್ಲ ಹರ್ನಿಯಾ ಗಂಟನ್ನು.
1: ಆದರೆ ಇದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳಬೇಕು.
0: ಹೌದು,
1: ಈಗ ಜಾಲತಾಣಗಳು ಮತ್ತೆ ಫೋನು ಎಲ್ಲ ಕೈಯಲ್ಲೇ ಇರೋದ್ರಿಂದ ಇದಕ್ಕೆ ಇದನ್ನ ಕುಡಿದ್ರೆ ಕಡಿಮೆ ಆಗುತ್ತೆ, ಇದನ್ನ ತಿಂದ್ರೆ ಕಡಿಮೆ ಆಗುತ್ತೆ, ಈ ತರ ಎಕ್ಸರ್ಸೈಸ್ ಮಾಡಿದ್ರೆ ಕಡಿಮೆ ಆಗುತ್ತೆ, ಆ ತರದ್ದು ನೂರಾರು ವಿಡಿಯೋಗಳನ್ನ ನಾವು ಕಾಣ್ತೀವಿ ಸರ್. ಒಬ್ಬ ತಜ್ಞ ವೈದ್ಯರಾಗಿ ತಾವೇನ್ ಹೇಳ್ತೀರಾ ಈ ತರದಕ್ಕೆ, ಅಂದ್ರೆ ಸ್ವಂತ ಔಷಧಿ ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತ?
0: ಕೆಲವೊಂದು ರೋಗಗಳಿಗೆ ಕೆಲವೊಂದು ಮನೆಮದ್ದುಗಳು ಸರಿಯಾಗಿರ್ತವೆ, ಬಟ್ ಎಲ್ಲದಕ್ಕೂ ಹಾಗೆ ಮನೆಮದ್ದುಗಳು ಕೆಲಸ ಮಾಡೋದಿಲ್ಲ. ಅದರಲ್ಲಿ ಹರ್ನಿಯಾ ಗಂಟು ಕೂಡ ಒಂದು. ನಾನು ಆಗಲೇ ಹೇಳ್ದಂಗೆ ಯಾವುದೇ ರೀತಿಯಾದ ಮಾತ್ರೆ, ಯಾವುದೇ ರೀತಿಯಾದ ಇಂಜೆಕ್ಷನ್, ಯಾವುದೇ ರೀತಿಯಾದ ಎಕ್ಸಸೈಸ್, ಆಹಾರ ಪದ್ಧತಿ ಬದಲಿಸೋದಿಂದಾಗಲಿ, ಜೀವನ ಶೈಲಿ ಬದಲಿಸೋದಿಂದಾಗಲಿ, ಈ ಥರದ್ರಿಂದ ಹರ್ನಿಯಾ ಒಬ್ರಿಗೆ ಬಂದಿದೆ ಅಂದರೆ ಅದನ್ನು ಹೋಗ್ಲಾಕ್ಸಿಕ್ಕಾಗಲ್ಲ. ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಅದಕ್ಕೆ ಶಸ್ತ್ರಚಿಕಿತ್ಸೆಯೇ ಬೇಕು, ಅದಕ್ಕೆ ಆಪರೇಷನ್ ಮಾಡಲೇಬೇಕಾಗತ್ತೆ. ಈ ಥರ ಆಹಾರ ಪದ್ಧತಿ ಬದಲಿಸೋದು, ಜೀವನ ಶೈಲಿ ಬದಲಿಸೋದು, ಇದರಿಂದ ಹರ್ನಿಯಾ ಕಮ್ಮಿ ಆಗುತ್ತೆ ಅನ್ನೋದು ನನಗೆ ತಿಳಿದ ಮಟ್ಟಿಗೆ ತಪ್ಪು ಮಾಹಿತಿಗಳಾಗಿರ್ತವೆ.
1: ಸರ್, ಕೆಲವು ಕೇಸ್ಗಳನ್ನು ನಾನೆಲ್ಲ ಓದಿದ್ದೆ, ಆರ್ಟಿಕಲ್ ಓದಿದ್ದೆ, ಈ ಚಿಕ್ಕ ಮಕ್ಕಳಲ್ಲಿ ಬರುತ್ತಲ್ಲ ಸರ್, ಅದು ಅತಿಯಾದ ಕೊಬ್ಬಿನಿಂದ ಬರುತ್ತೆ ಅಥವಾ ಅತಿಯಾದ ತೂಕ ಹೊಂದಿರೋರಿಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜಾನ?
0: ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಬರೋದು, ನಾನಾಗ್ಲೇ ಹೇಳ್ದಂಗೆ ಅದು ಕಂಜನೈಟಲ್ ಹರ್ನಿಯಾ ಅಂತ ಹೇಳಿ, ಬೆಳವಣಿಗೆಯ ಟೈಮಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ಸ್ ಇರ್ತವೆ, ಈಗ ಒಂದಕ್ಕೊಂದು ಕಮ್ಯುನಿಕೇಶನ್ಸ್ ಇರ್ತವೆ, ಅದು ಮಗು ಹುಟ್ಟಿದ ಕೂಡಲೇ ಕ್ಲೋಸ್ ಆಗ್ಬೇಕು. ಅದು ಕ್ಲೋಸ್ ಆಗದೆ ಇರೋದ್ರಿಂದ ಕೆಲವು ಸತಿ ಹರ್ನಿಯಾ ಗಂಟುಗಳು ಕಾಣಿಸ್ಕೋತವೆ.
1: ಎಷ್ಟು ವಯಸ್ಸಿನವ್ರಿಗೆ ಅದು?
0: ಅದು ಚಿಕ್ಕ ಮಕ್ಕಳಿಂದ ಒಂದು ತಿಂಗಳ ಪಾಪುನಲ್ಲೂ ಹರ್ನಿಯಾ ಗಂಟು ಕಾಣಿಸ್ಕೋಬಹುದು, ಬಟ್ ಅದಕ್ಕೆ ಶಸ್ತ್ರಚಿಕಿತ್ಸೆ ಎಲ್ಲ ಬೇಕಾಗೋದಿಲ್ಲ. ಅದು 2 ವರ್ಷದ ಬೆಳವಣಿಗೆ ತನಕ ವೆಯ್ಟ್ ಮಾಡಿ ನೋಡ್ಬೋದು. ಅದು ಕ್ಲೋಸ್ ಆಗಕ್ಕೆ ನಾವು ಟೈಮ್ ಕೊಡಬೇಕಾಗತ್ತೆ. 2 ವರ್ಷದ ತನಕನೂ ಸಾಮಾನ್ಯವಾಗಿ ಕ್ಲೋಸ್ ಆಗುತ್ತೆ, ಸುಮಾರು 99% ಜನರಲ್ಲಿ ಅದು ಕ್ಲೋಸ್ ಆಗುತ್ತೆ. 2 ವರ್ಷದ ನಂತರನೂ ಅದು ಕ್ಲೋಸ್ ಆಗಲಿಲ್ಲ ಅಂತ ಹೇಳಿದ್ರೆ ಅವಾಗ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಯಾಕಂದ್ರೆ 2 ವರ್ಷದ ತನಕ ಕ್ಲೋಸ್ ಆಗಲಿಲ್ಲ ಅಂದ್ರೆ ಅದ್ರ ನಂತರನೂ ಕ್ಲೋಸ್ ಆಗೋ ಪ್ರಾಬಬಿಲಿಟಿ ತುಂಬಾ ಕಮ್ಮಿ ಇರುತ್ತೆ, ಅವಾಗ ಶಸ್ತ್ರಚಿಕಿತ್ಸೆ ಬೇಕಾಗತ್ತೆ. ಹಾಗಾಗಿ ಸಣ್ಣ, ಅತಿ ಸಣ್ಣ ವಯಸ್ಸಿನಲ್ಲಿ 2 ವರ್ಷದ ಒಳಗೆ, 1 ವರ್ಷದ ಒಳಗೆ ಅಂತ ಮಗುವಿನಲ್ಲಿ ಈ ತರ ಏನಾದರೂ ಗಂಟು, ಹರ್ನಿಯಾ ಗಂಟು ಏನಾದರೂ ಕಾಣಿಸ್ಕೊಂಡ್ರೆ ಅದಕ್ಕೆ ನಾವು ಸ್ವಲ್ಪ ವೆಯ್ಟ್ ಮಾಡಿ ನೋಡ್ಬೋದು.
1: ನೀವು ಹೇಳಿದ್ರಿ ಇದಕ್ಕೆ ಯಾವುದೇ ಮಾತ್ರೆ ಅಥವಾ ಇಂಜೆಕ್ಷನ್ಸ್ ಇಂದ ಹರ್ನಿಯಾನ ಕಡಿಮೆ ಮಾಡಕ್ ಆಗೋದಿಲ್ಲ, ಅದಕ್ಕೆ ಶಸ್ತ್ರಚಿಕಿತ್ಸೆನ ಮಾಡಿಸ್ಲೇಬೇಕು. ಶಸ್ತ್ರಚಿಕಿತ್ಸೆ ಬಹಳ ಸುಲಭದ, ತುಂಬಾ ದೊಡ್ಡ ಶಸ್ತ್ರಚಿಕಿತ್ಸೆನ ತುಂಬಾ ಜಾಗರೂಕರಾಗಿರ್ಬೇಕಾ ಹೇಗೆ?
0: ಇಲ್ಲ, ಇದು ಆ ತರವಾದ ಯಾವುದೇ ಮೇಜರ್ ಆಪರೇಷನ್ ಅಂತ ಹೇಳ್ತಾರಲ್ಲ ಆ ತರದೇನಲ್ಲ, ಇದು ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ನಡೆಯುವಂತ ಶಸ್ತ್ರಚಿಕಿತ್ಸೆ. ಈಗ ನಾವು ಸರ್ಜರಿ ಟ್ರೈನಿಂಗ್ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಏನ್ ಮಾಡ್ತೀವಿ, ಅದರಲ್ಲಿ ಸಾಮಾನ್ಯವಾಗಿ ನಮಗೆ ಮೊದಲು, ನಾವು ಮೊದಲು ಕಲಿಯೋ ಆಪರೇಷನ್ ಹರ್ನಿಯಾ ಮತ್ತು ಅಪೆಂಡಿಕ್ಸ್ ಅಷ್ಟು ಸಾಮಾನ್ಯವಾಗಿ ಮಾಡುವಂತದ್ದು, ಮತ್ತೆ ಸ್ವಲ್ಪ ಸಣ್ಣ ಆಪರೇಷನ್, ಮೈನರ್ ಪ್ರೊಸೀಜರ್ ಅಂತ ಏನ್ ಹೇಳ್ತೀವಿ ಅಂತ ಪ್ರೊಸೀಜರ್. ಈಗ ನಾನು ಕಾಂಪ್ಲಿಕೇಶನ್ಸ್ ಅಂತ ಏನ್ ಹೇಳಿದೆ, ಗ್ಯಾಂಗ್ರೀನ್ ಆಗಿರೋದಾಗ್ಲಿ ಅಥವಾ ರಕ್ತ ಸಂಚಲನ ಕಮ್ಮಿ ಆಗಿರೋದಾಗ್ಲಿ, ಅದೆಲ್ಲ ಸ್ವಲ್ಪ ಮೇಜರ್ ಆಪರೇಷನ್ ಆಗಬಹುದು, ಬಟ್ ಸಾಮಾನ್ಯವಾಗಿ 99% ಭಾಗ ಎಲ್ಲ ಮೈನರ್ ಪ್ರೊಸೀಜರ್ಸ್ ಆಗೇನೆ ಆಗುವಂತ ಶಸ್ತ್ರಚಿಕಿತ್ಸೆ ಹರ್ನಿಯಾದ್ದು.
1: ಶಸ್ತ್ರಚಿಕಿತ್ಸೆಯ ನಂತರ ಮತ್ತೆ ಬರೋ ಸಂದರ್ಭಗಳಿರುತ್ತ?
0: ಹೌದು, ಇದು ಬರೋ ಸಾಧ್ಯತೆ ಇರುತ್ತೆ, ಆದ್ರೆ ಅತಿ ಕಡಿಮೆ. ಅಂದ್ರೆ ಲೆಸ್ ದನ್ 1% ಅಂತ ನಮ್ದು ಎಲ್ಲ ಎಷ್ಟೊಂದು ಸ್ಟಡೀಸ್ ಅಲ್ಲಿ ಪ್ರೂವ್ ಆಗಿದೆ. ಈ ಶಸ್ತ್ರಚಿಕಿತ್ಸೆಯಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ನಾ ಆಗ್ಲೇ ಹೇಳ್ದಂಗೆ ಹೊರಗಡೆ ಏನ್ ಗಂಟಾಗಿ ಕಾಣಿಸ್ಕೊಂಡಿರುತ್ತೆ ಕರಳು, ಅದನ್ನ ವಾಪಸ್ ಒಳಗೆ ಹೊಟ್ಟೆ ಒಳಗಡೆ

0: ಮತ್ತೆ ಪ್ಲೇಸ್ ಮಾಡಿ ಅಲ್ಲಿ ಡಿಫೆಕ್ಟ್ ಏನಿರುತ್ತೆ ಅದನ್ನ ಕ್ಲೋಸ್ ಮಾಡ್ತೀವಿ, ಅದನ್ನ ಸೂಚರ್ಸ್ ಅಂದ್ರೆ ಹೊಲಿಗೆಯಿಂದ ಕ್ಲೋಸ್ ಮಾಡ್ತೀವಿ. ಬರೀ ಅದು ಮಾಡೋದಷ್ಟೇ ಅಲ್ದಲೆ ಅದ್ರ ಮೇಲ್ಗಡೆ ಒಂದು ಮೆಶ್, ಅಂದ್ರೆ ಈಗ ಸೊಳ್ಳೆ ಪರದೆ ಯಾವ ತರ ಇರುತ್ತೆ ಆ ತರದ್ದೇ ಒಂದು ಮೆಡಿಕಲ್ ಮೆಶ್ ಸಿಗುತ್ತೆ, ಅದನ್ನ ಅದ್ರ ಮೇಲೆ ಪ್ಲೇಸ್ ಮಾಡ್ತೀವಿ. ಇದು ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಕಸ್ಮಾತ್ ಆಗಿ ನಾವು ಹಾಕಿರೋ ಹೊಲಿಗೆ ಏನಾದ್ರೂ ಲೂಸ್ ಆಯ್ತು, ಇಲ್ಲ ಬಿಟ್ಕೊಂಡೋಯ್ತು, ಇಲ್ಲ ಮತ್ತಷ್ಟು ಬಲಹೀನತೆ ಆಯ್ತು, ಮಸಲ್ಸ್ ಇನ್ನ ವೀಕ್ ಆಯ್ತು ಅಂತ ಹೇಳಿದ್ರು, ಈ ಮೆಶ್ ಅದನ್ನ ಕವರ್ ಮಾಡುತ್ತೆ, ಅದಕ್ಕೆ ಸ್ವಲ್ಪ ಶಕ್ತಿ ಕೊಡುತ್ತೆ, ಸ್ಟ್ರೆಂಥನ್ ಮಾಡುತ್ತೆ ಆ ಮಸಲ್ ಬೆಡ್ ಅನ್ನ. ಸೊ ಇಷ್ಟು ಇದು ಎರಡು ತರ ಸ್ಟ್ರೆಂಥನಿಂಗ್ ಮಾಡ್ದಂಗ ಆಯ್ತು. ಒಂದು ಆ ಡಿಫೆಕ್ಟ್ ನ ಕ್ಲೋಸ್ ಮಾಡಿದ್ದು ಆಯ್ತು, ಅದ್ರ ಮೇಲ್ಗಡೆ ರೀಇನ್ಫೋರ್ಸ್ಮೆಂಟ್ ಮಾಡಿದ್ದು ಆಯ್ತು, ಮೆಶ್ ಮುಖಾಂತರ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಂಗಾಯ್ತು. ಸೊ ಹೀಗಾಗಿ ಮತ್ತೆ ಹರ್ನಿಯಾ ಬರುವಂತ ಪ್ರಾಬಬಿಲಿಟಿ ಲೆಸ್ ದನ್ 1% ಇರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಹೌದು.
1: ಶಸ್ತ್ರಚಿಕಿತ್ಸೆಯ ನಂತರ ಅವರ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ ಹೇಗಿರ್ಬೇಕು ಸರ್? ಇದಕ್ಕೆ ಮತ್ತೆ ಆಹಾರ ಪದ್ಧತಿಗೆ ಏನಾದ್ರೂ ಸಂಬಂಧ ಇದೆಯಾ ಹರ್ನಿಯಾ?
0: ಹೌದು, ಖಂಡಿತ ಇದೆ. ಈ ಹರ್ನಿಯಾ ಬರೋದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ಹೊಟ್ಟೆಯೊಳಗಡೆ ಯಾವಾಗ ಪ್ರೆಷರ್ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ, ಅದು ಒಂದೆರಡು ದಿನಗಳಷ್ಟಲ್ಲ, ಸುಮಾರು ತಿಂಗಳುಗಳಷ್ಟು ಕಾಲ, ವರ್ಷಗಳಷ್ಟು ಕಾಲ ಪ್ರೆಷರ್ ಜಾಸ್ತಿ ಆದಷ್ಟು ಹರ್ನಿಯಾ ಬೆಳವಣಿಗೆ ಜಾಸ್ತಿ ಆಗುತ್ತೆ.
1: ಪ್ರೆಷರ್ ಯಾಕೆ ಜಾಸ್ತಿ ಆಗುತ್ತೆ?
0: ಈಗ ಯಾರಾದರೂ ಅಸ್ತಮ ಪೇಷಂಟ್ ಇರ್ತಾರೆ ಅಂತ ಅನ್ಕೊಳ್ಳಿ, ಈಗ ಮನುಷ್ಯ ಯಾವಾಗಲಾದ್ರೂ ಕೆಮ್ಮದಾಗ ಹೊಟ್ಟೆಯೊಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಈಗ ಅಸ್ತಮ ಪೇಷಂಟ್ ಇದ್ದಾರೆ ಅಂದ್ರೆ ಅವರಿಗೆ ಉಸಿರಾಟದ ತೊಂದರೆ ಇದ್ದೇ ಇರುತ್ತೆ ಮುಂಚೆ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಕ್ಷಯ ರೋಗ, ಅವರಲ್ಲಿ ಟ್ರೀಟ್ಮೆಂಟ್ 6 ತಿಂಗಳುಗಳ ಕಾಲ ಹೋಗುತ್ತೆ, ಅದರಲ್ಲೂ ಯಾವ್ದಾದ್ರು ಒಂದು ರೆಸಿಸ್ಟೆನ್ಸ್ ಬಂದ್ರೆ 9 ತಿಂಗಳು 1 ವರ್ಷ ತನಕ ಎಲ್ಲ ಹೋಗುತ್ತೆ. ಸೊ ಇಷ್ಟು ದೀರ್ಘ ಕಾಲದಲ್ಲಿ ಅವರು ಕೆಮ್ಮದಾಗೆಲ್ಲ ಹೊಟ್ಟೆಯೊಳಗಡೆ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ, ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದರಿಂದ ಎಲ್ಲಿ ವೀಕ್ ಇರುತ್ತೋ ಮಸಲ್ ಅಲ್ಲಿ ಡಿಫೆಕ್ಟ್ ಆಗಿ ಅಲ್ಲಿಂದ ಹರ್ನಿಯಾ ಗಂಟು ಬರೋ ಸಾಧ್ಯತೆ ಇರುತ್ತೆ. ಹಾಗೆಯೇ ದೀರ್ಘಕಾಲದ ಮಲಬದ್ಧತೆ, ಯಾವಾಗ ತುಂಬಾ ಪ್ರೆಷರ್ ಹಾಕಿ ಅವರು ಅದನ್ನ ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತಿರ್ತಾರೆ, ಅವಾಗ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗ್ತಿರುತ್ತೆ. ಇಲ್ಲ ಗಂಡಸರಲ್ಲಿ ವಯಸ್ಸಾದಂತೆ ಪ್ರಾಸ್ಟೇಟ್ ಅಂತ ಒಂದು ಗ್ರಂಥ ಇರುತ್ತೆ, ಅದು ವಯಸ್ಸಾಗ್ತಾ ಆಗ್ತಾ ಕೆಲವರಲ್ಲಿ ದಪ್ಪ ಆಗುತ್ತೆ, ಆ ದಪ್ಪ ಆದಾಗ ಅವರು ಮೂತ್ರ ವಿಸರ್ಜನೆ ಮಾಡೋ ಟೈಮಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿ ಮಾಡಬೇಕಾಗುತ್ತೆ, ಅಲ್ಲಿ ಸ್ವಲ್ಪ ಬ್ಲಾಕೇಜ್ ತರ ಮಾಡ್ತಿರುತ್ತೆ ಅದು. ಸೊ ಈಗ ದೀರ್ಘಕಾಲದಲ್ಲಿ ಮಲಬದ್ಧತೆ ಇದ್ದವರು ಅಥವಾ ಪ್ರಾಸ್ಟೇಟ್ ಗಂಟಿದ್ದವರು ಜಾಸ್ತಿ ಪ್ರೆಷರ್ ಹಾಕಿ ಕ್ಲಿಯರ್ ಮಾಡೋ ಟೈಮಲ್ಲಿ ಹೊಟ್ಟೆಯೊಳಗಡೆ ಒತ್ತಡ ಜಾಸ್ತಿ ಆಗಿ ಆ ತರ ಹರ್ನಿಯಾಗ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಹಾರ ಪದ್ಧತಿಯಲ್ಲಿ ಏನ್ ಬದಲಾವಣೆ ಮಾಡ್ಬೇಕಂತ ಹೇಳಿದ್ರೆ, ಈ ಮಲಬದ್ಧತೆಯನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕಾಗಿ ಹೈಡ್ರೇಟ್ ಆಗಿರ್ಬೇಕು ಪೇಷಂಟ್ ಯಾವಾಗ, ದಿನದಲ್ಲಿ ಒಂದು 2-3 ಲೀಟರ್ ಅಷ್ಟು ನೀರು ಕುಡಿಬೇಕು. ಸ್ವಲ್ಪ ಹೈ ಫೈಬರ್ ಡಯಟ್ ಅಂತ ಹೇಳ್ತೀವಿ ನಾವು ಯೂಶಲಿ, ಅಂದ್ರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುವಂತಹ ಆಹಾರವನ್ನ ಸೇವಿಸಬೇಕು. ಸೌತೆಕಾಯಿ ಆಗಿರ್ಬೋದು, ಕ್ಯಾರೆಟ್, ಬೀನ್ಸ್, ತರಕಾರಿ ಇಂಥದನ್ನ ಸೇವಿಸಬೇಕು. ಫೈಬರ್ ಕಂಟೆಂಟ್ ಲೋ ಇರೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ನಾನ್ ವೆಜ್ ಐಟಮ್ಸ್, ರೆಡ್ ಮೀಟ್ ಅಥವಾ ವೈಟ್ ಮೀಟ್, ಮೈದಾ ಐಟಮ್ಸ್, ಎಣ್ಣೆಲಿ ಕರೆದಿರುವಂತ ಪದಾರ್ಥ ಇಂಥದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಆಹಾರ ಪದ್ಧತಿಗೂ ಹರ್ನಿಯಾಗೂ ಇರೋ ಕನೆಕ್ಷನ್ ಅಂತ ಹೇಳಿದ್ರೆ, ಯೂಶಲಿ ಈ ತರ ಹೊಟ್ಟೆಯೊಳಗಿನ ಒತ್ತಡ ಕಮ್ಮಿ ಆಗ್ಲಿಕ್ಕೆ ಮಾಡುವಂತ ಚೇಂಜಸ್.
1: ಗ್ಯಾಸ್ಟ್ರೈಟಿಸ್ ಇದ್ದವ್ರಿಗೆ ಹರ್ನಿಯಾ ಆಗೋದು ಸಂಭವ ಹೆಚ್ಚ?
0: ಇಲ್ಲ, ಗ್ಯಾಸ್ಟ್ರೈಟಿಸ್ ಅನ್ನೋದು ಅದು ಹೊಟ್ಟೆಯೊಳಗಿನ ಆಸಿಡ್ ಉತ್ಪಾದನೆ ಜಾಸ್ತಿ ಆಗಿ ಆಗುವಂಥದ್ದು, ಅದರಿಂದ ಹೊಟ್ಟೆಯೊಳಗಡೆ ಒತ್ತಡ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಲ್ಲ. ಹಾಗಾಗಿ ಆಸಿಡ್ ಜಾಸ್ತಿ ಆಗೋದ್ರಿಂದ ಹರ್ನಿಯಾ ಬರೋ ಸಾಧ್ಯತೆಗಳು ಆಗೋದಿಲ್ಲ, ತುಂಬಾ ಕಡಿಮೆ.
1: ಹೊಟ್ಟೆ ಮೇಲೆ ಒತ್ತಡವನ್ನ ಕಡಿಮೆ ಮಾಡಿ.
0: ಈಗ ಕೆಲವರು ಕೆಲಸದಲ್ಲಿ ತುಂಬಾ ಭಾರವಾದ ವಸ್ತುಗಳನ್ನ ರೆಗ್ಯುಲರ್ಲಿ ಎತ್ತಿಡುವಂತ ಕೆಲಸಗಳಾಗಿರ್ಬೋದು, ಇಲ್ಲ ಹೊರುವಂತ ಕೆಲಸಗಳಾಗಿರ್ಬೋದು, ಇಂಥದ್ ಮಾಡ್ತಾನೆ ಇರಬೇಕಾಗತ್ತೆ. ಈ ಸಮಯದಲ್ಲೂ ಅವ್ರಿಗೆ ಹೊಟ್ಟೆಯೊಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದರಿಂದನೂ ಕೂಡ ಹರ್ನಿಯಾಗಳು ಬರಬಹುದು. ನಾವು ಯೂಶಲಿ ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಆದ್ಮೇಲೆ ಪೇಷಂಟ್ಸಿಗೆ ಜನರಲ್ ಅಡ್ವೈಸ್ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ, ಒಂದು 3 ತಿಂಗಳುಗಳ ಕಾಲ ಈ ತರದ್ದೇನು ಮಾಡಬೇಡಿ, ಜಾಸ್ತಿ ಭಾರ ಎತ್ತೋದಾಗ್ಲಿ, ಎತ್ತೋಂತ ಕೆಲಸ ಆಗ್ಲಿ, ಅಥವಾ ಫುಡ್ ಡಯಟ್ ಹ್ಯಾಬಿಟ್ಸ್ ನಾನು ಈಗ ಇಲ್ಲಿ ತನಕ ಏನ್ ಹೇಳಿದೆ ಇದನ್ನ ಫಾಲೋ ಮಾಡೋದಾಗ್ಲಿ, ಈ ತರದನ್ನ ಜನರಲ್ ಅಡ್ವೈಸ್ ಕೊಡ್ತೀವಿ. ಯಾಕಂದ್ರೆ ಒಂದು ಗಾಯ ವಾಸಿ ಆಗೋದಕ್ಕೆ 3 ತಿಂಗಳುಗಳ ಕಾಲ ಬೇಕು. ನಮಗೆ ಕಣ್ಣಿ ಕಾಣಿಸೋ ಹಂಗೆ ಅದು 1 ವಾರ 10 ದಿನದೊಳಗಡೆ ಮಾದಿರುತ್ತೆ, ಆದ್ರೆ ಅದು ಪೂರ್ತಿ ಮತ್ತೆ ನಾನು 70% ಅಷ್ಟು ಶಕ್ತಿ ಪಡಿಬೇಕು ಅಂತ ಹೇಳಿದ್ರೆ ಅದು 3 ತಿಂಗಳುಗಳಷ್ಟು ಕಾಲ ಬೇಕಾಗುತ್ತೆ. ಅಲ್ಲಿ ತನಕ ಈ ತರ ಪ್ರಿವೆಂಟಿವ್ ಮೆಷರ್ಸ್ ಏನೇನಿರುತ್ತೆ ಅದನ್ನ ಅಳವಡಿಸ್ಕೊಂಡ್ರೆ ಆಪರೇಷನ್ ಆದ್ಮೇಲೆ ಹರ್ನಿಯಾ ಬರುವಂತ ಚಾನ್ಸಸ್ ತೀರಾ ಕಡಿಮೆ
1: ಇರುತ್ತೆ, ಮತ್ತೆ ಅದರಿಂದ ಆಗುವ ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ತಡಿಬಹುದು ಅನ್ಸುತ್ತೆ. ಸರ್, 3 ತಿಂಗಳು ಅವರು ರೆಸ್ಟ್ ಅಂತ ಹೇಳಲ್ಲ, ಅವರು ಜಾಗರೂಕರಾಗಿದ್ದು ಆಮೇಲೆ ಅವರು ದೈನಿಕ ಚಟುವಟಿಕೆಗಳೆಲ್ಲ
0: ಮಾಡಬಹುದು, ಅದರಲ್ಲೇನು ಸಮಸ್ಯೆ ಇಲ್ಲ. ಈಗ ಹಲವಾರು ಪೇಷಂಟ್ಸ್ ಈಗ ಆಪರೇಷನ್ ಮಾಡಿಸ್ಕೊಂಡಿರೋರಲ್ಲಿ ಡೌಟ್ ಏನಿರುತ್ತೆ ಅಂದ್ರೆ, ನಾವು ಗಾಡಿಲಿ ಓಡಾಡಬಹುದಾ ಅಥವಾ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾ, ಯೋಗ ಮಾಡಬಹುದಾ, ಈ ತರದನ್ನೆಲ್ಲ ಮಾಡಬಹುದು. ನಾವು ಹೇಳ್ತಿರೋದು ತುಂಬಾ ಸ್ಟ್ರೆನ್ಯಸ್ ಆಕ್ಟಿವಿಟಿ, ತುಂಬಾ ಭಾರ ಹೇರುವಂತದ್ದು ಇಲ್ಲ ಅಂತ ಹೇಳಿದ್ರೆ ಒತ್ತಡ ಜಾಸ್ತಿ ಮಾಡುವಂತ ಕೆಲಸಗಳು ಇಂಥದನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಅಂತ ಹೇಳೋದಷ್ಟೆ. ಬೇರೆ ದೈನಂದಿನ ಕೆಲಸಗಳು, ಓಡಾಟಗಳು ಇದನ್ನೆಲ್ಲ ಮಾಡ್ತಾ ಇರಬಹುದು, ಅದರಲ್ಲೇನು ಸಮಸ್ಯೆ ಆಗೋದಿಲ್ಲ.
1: ಆ ತರದನ್ನ ಮಾಡಬಹುದು.
0: ಹೌದು,
1: ಒಟ್ಟು ಈ ಹರ್ನಿಯಾ ಅದೇ ನೀವು ಹೇಳಿದ ಹಾಗೆ ಒತ್ತಡ ಜಾಸ್ತಿ ಆದಾಗ ಮತ್ತೆ ಇನ್ನೊಂದು 3 ಕಾರಣಗಳನ್ನು ಹೇಳಿದ್ರಿ.
0: ಅದೇ, ಒಂದು ಆಪರೇಷನ್ ಮಾಡಿಸ್ಕೊಂಡವರಲ್ಲಿ ಸ್ವಲ್ಪ ಹರ್ನಿಯಾ

0: ಮತ್ತೆ ವೀಕ್ನೆಸ್ ಡೆವಲಪ್ ಆಗುವಂಥದ್ದು, ಇನ್ನೊಂದು ಮುಂಚೆನೆ ಆಪರೇಷನ್ ಆಗಿರುವಂತ ಹೊಟ್ಟೆಯಲ್ಲಿ ವೀಕ್ನೆಸ್ ಕಾಣಿಸ್ಕೊಳ್ಳುವಂಥದ್ದು.
1: ಇದು ಹರ್ನಿಯಾನೇ ಅಂತ ಹೇಗೆ ತಜ್ಞ ವೈದ್ಯರು ಕಂಡುಹಿಡಿತೀರಾ? ಅಂದ್ರೆ ಬೇರೆ ರಕ್ತ ಪರೀಕ್ಷೆಗಳನ್ನ ಮಾಡಿಸ್ಬೇಕಾ ಅಥವಾ ಸ್ಕ್ಯಾನ್ಗಳು ಮಾಡಿಸ್ಬೇಕಾ, ಹೇಗೆ?
0: ಇದು ತುಂಬಾ ಸುಲಭವಾಗಿ ನಾವು ಗುರುತಿಸುವಂತ ರೋಗ. ಒಂದು ನಾನು ಹೇಳಿದಾಗೆ ನಾವು ಪರೀಕ್ಷೆ ಮಾಡೋ ಟೈಮಲ್ಲೇ ಯಾವುದೇ ಸ್ಕ್ಯಾನ್ ಇಲ್ದಲೆ ಯಾವುದೇ ರಕ್ತ ಪರೀಕ್ಷೆ ಇಲ್ದಲೇ ನಾವು ಗುರುತಿಸ್ಬೋದು ಇದು ಹರ್ನಿಯಾ ಗಂಟೆ ಅನ್ನೋದನ್ನ ಗುರುತಿಸ್ಬೋದು. ಆಗ್ಲೇ ಹೇಳ್ದಂಗೆ ಇಡೀ ದೇಹದಲ್ಲಿ ಇದು ಒಂದೇ ಗಂಟೆಗೆ ಇರುವಂತ ಗುಣ ಒಳಗೆ ಹೋಗೋದು, ಮತ್ತೆ ಯಾವಾಗಲಾದ್ರೂ ಕೆಮ್ಮಿದ್ರೆ ಅಥವಾ ಏನಾದ್ರೂ ಒತ್ತಡ ಜಾಸ್ತಿ ಆದ್ರೆ ಹೊರಗೆ ಬರೋದು, ಹರ್ನಿಯಾ ಅನ್ನೋ ಗಂಟಿಗಷ್ಟೇ ಇರುವಂತ ಲಕ್ಷಣ ಇದು. ಸೊ ಇದನ್ನ ನಾವ್ ಏನಾದ್ರೂ ಪರೀಕ್ಷೆ ಮಾಡ್ತಾ ಏನಾದ್ರೂ ಇದು ಇದೆ ಅಂತ ಗೊತ್ತಾದ್ರೆ ಅವಾಗ ಯಾವುದೇ ರೀತಿಯಾದ ಸ್ಕ್ಯಾನ್ ಬೇಕಾಗಲ್ಲ, ಯಾವುದೇ ರೀತಿಯಾದ ರಕ್ತ ಪರೀಕ್ಷೆಯಿಂದ ಅವಶ್ಯಕತೆನೂ ಬೇಕಾಗಲ್ಲ, ಹಾಗೇನೆ ಪರೀಕ್ಷೆ ಮಾಡಬಹುದು.
1: ಸರ್, ಇದೆಲ್ಲ ನಾನ್ ಕ್ಯಾನ್ಸರ್?
0: ಹೌದು, ಇದು ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು ಯಾವುದು ಗಡ್ಡೆ ಅಲ್ಲ, ಇದು ಹರ್ನಿಯಾ ಅನ್ನೋದು. ಇದು ಸಾಮಾನ್ಯವಾಗಿರುವಂತ ಹೊಟ್ಟೆ ಒಳಗಡೆ ಇರುವಂತ ಗ್ರಂಥಗಳೇ ಹೊರಗೆ ಬರೋದನ್ನ ಹರ್ನಿಯಾ ಅಂತ ಕರಿತೀವಿ. ಯಾವುದೇ ರೀತಿಯಾದ ಕ್ಯಾನ್ಸರ್ಗೂ ಸಂಬಂಧವಿಲ್ಲ ಇದು ಹರ್ನಿಯಾ ಅನ್ನೋದು.
1: ಸರ್, ಈಗ ಶಸ್ತ್ರಚಿಕಿತ್ಸೆನೆ ಮಾಡಬೇಕು ಅಂತ ಹೇಳಿದ್ರಿ ಅಲ್ಲ, ಹೇಗೆ? ಇದು ತುಂಬಾ ದೊಡ್ಡ,
0: ಇದು ಶಸ್ತ್ರಚಿಕಿತ್ಸೆಯಲ್ಲಿ ಇದಕ್ಕೆ ಎರಡು ತರ ಟ್ರೀಟ್ಮೆಂಟ್ ಇದೆ. ಒಂದು ಓಪನ್ ಸರ್ಜರೀಸ್ ಅಂತ ಹೇಳಿ, ಇನ್ನೊಂದು ಲ್ಯಾಪ್ರೋಸ್ಕೋಪಿಕ್ ಅಂತ ಹೇಳಿ. ಈಗ ಓಪನ್ ಸರ್ಜರೀಸ್ ಅಂದ್ರೆ ಸಹಜವಾಗಿ ಮೇಲ್ಗಡೆ ಸ್ವಲ್ಪ ಓಪನ್ ಮಾಡಿ ಹರ್ನಿಯಾ ಗಂಟೆನ ಒಳಗೆ ಹಾಕಿ ಕ್ಲೋಸ್ ಮಾಡಿ ಮೆಶ್ ಹಾಕುವಂಥದ್ದು. ಇದು ಸ್ವಲ್ಪ ಹೊಲಿಗೆಗಳು ಜಾಸ್ತಿ ಬೀಳ್ತವೆ, ಗುರುತು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಮತ್ತೆ ಗಾಯ ದೊಡ್ಡದಿದ್ದಷ್ಟು ನೋವು ಜಾಸ್ತಿ ಇರುತ್ತೆ, ವಾಪಸ್ ವಾಸಿಯಾಗೋಕ್ಕೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಹೀಗಾಗಿ ಓಪನ್ ಆಪರೇಷನ್ಸ್ ಇವಾಗ ಕಡಿಮೆ ಆಗ್ತಾ ಬರ್ತಿದ್ದಾವೆ ಹರ್ನಿಯಾಗೆ. ಎಷ್ಟೊಂದು ಜನ ಸಾಮಾನ್ಯವಾಗಿ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮಾಡಿಸ್ಕೊತಾ ಇದಾರೆ. ಲ್ಯಾಪ್ರೋಸ್ಕೋಪಿಕ್ ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಕ್ಯಾಮರಾ ಆಪರೇಷನ್ ಅಂತ ಏನ್ ಹೇಳ್ತಾರೆ, ಪಿನ್ ಹೋಲ್ ಸರ್ಜರೀಸ್. ಜಸ್ಟ್ ಒಂದು ಹೊಲಿಗೆ ಹಾಕುವಷ್ಟು ಜಾಗದಲ್ಲಿ ಕ್ಯಾಮರಾ ಒಳಗಡೆಯಿಂದ ನೋಡಿಕೊಂಡು ಅದು ಆಪರೇಷನ್ ಮಾಡುವಂಥದ್ದು. ಇದರ ಅಡ್ವಾಂಟೇಜಸ್ ಏನಿರ್ತವೆ ಅಂತ ಹೇಳಿದ್ರೆ, ರಿಕವರಿ ತುಂಬಾ ಬೇಗ ಇರುತ್ತೆ. ಈಗ ಓಪನ್ ಆಪರೇಷನ್ ಮಾಡಿಸ್ಕೊಂಡವರು ಸ್ವಲ್ಪ ಒಂದು ವಾರ ಆದ್ರೂ ಕೂಡ ಸ್ವಲ್ಪ ನೋವು ಇರುತ್ತೆ ಓಡಾಡುವಾಗ, ಇಲ್ಲ ಅಂತ ಹೇಳಿದ್ರೆ ಹೊಲಿಗೆಗಳು ಒಂದು ವಾರ ಆದ್ಮೇಲೆ ತೆಗಿಯಕ್ಕೆ ಮತ್ತೆ ಹೋಗ್ಬೇಕು, ಈ ತರ ಎಲ್ಲ ತೊಂದರೆಗಳಿರ್ತವೆ. ಲ್ಯಾಪ್ರೋಸ್ಕೋಪಿಕ್ ಅಲ್ಲಿ ರಿಕವರಿ ತುಂಬಾ ಫಾಸ್ಟ್ ಆಗಿರುತ್ತೆ, ಅಂದ್ರೆ ಮಾರನೇ ದಿನನೇ ಪೇಷಂಟ್ ಎದ್ದು ಓಡಾಡಬಹುದು, ಊಟ ಅಥವಾ ಆಹಾರ ಸೇವನೆ ಎಲ್ಲ ಮಾಡಬಹುದು. ಹೀಗೆಲ್ಲ ಅಡ್ವಾಂಟೇಜಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಅಲ್ಲಿ ಇರುತ್ತೆ.
1: ಹೇಗೆ ಸರ್, ಇದು ತುಂಬಾ ಎಕ್ಸ್ಪೆನ್ಸಿವ್? ಹೇಗೆ ಆರ್ಥಿಕವಾಗಿ ಒಬ್ಬ ವ್ಯಕ್ತಿಗೆ ಹೊರೆ ಆಗುವಂತ ಶಸ್ತ್ರಚಿಕಿತ್ಸೆನ ಹೇಗೆ?
0: ನಾನು ಆಗ್ಲೇ ಹೇಳ್ದಂಗೆ ಇದು ಬಹಳ ಸಾಮಾನ್ಯವಾಗಿ ನಡೆಯುವಂತ ಶಸ್ತ್ರಚಿಕಿತ್ಸೆ. ನೀವು ಯಾವುದೇ ಹಾಸ್ಪಿಟಲ್, ಈಗ ಎಷ್ಟು ಯಾವುದೇ ತಾಲೂಕು ಹಾಸ್ಪಿಟಲ್ ಆಗಿರ್ಲಿ, ಯಾವುದೇ PHC ನಲ್ಲೂ ಕೂಡ ಈಗ ಹರ್ನಿಯಾ ಆಪರೇಷನ್ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಹೋಬಳಿ ಲೆವೆಲ್ ಅಲ್ಲೂ ಹರ್ನಿಯಾ ಆಪರೇಷನ್ಸ್ ಮಾಡುವಂತ ಸರ್ಜನ್ಸ್ ಇದಾರೆ ಈಗಲೂ ಕೂಡ. ಸೊ ಹೀಗಿರುವಾಗ ಇಷ್ಟು ಸಾಮಾನ್ಯವಾಗಿ ಇಷ್ಟು ಎಲ್ಲಾ ಕಡೆ ಆಗುವಂತ ಆಪರೇಷನ್ ಆಗಿರೋದ್ರಿಂದ ಇದು ಆರ್ಥಿಕವಾಗಿ ಅಷ್ಟು ಒತ್ತಡ ಬೀರೋದಿಲ್ಲ ರೋಗಿಯಾಗ್ಲಿ ಅಥವಾ ರೋಗಿಯ ಫ್ಯಾಮಿಲಿ ಕುಟುಂಬದವರಿಗಾಗ್ಲಿ, ಆರ್ಥಿಕವಾಗಿ ಅಷ್ಟು ಒತ್ತಡ ಬೀಳುವಂತ ಸರ್ಜರಿ ಅಲ್ಲ, ಶಸ್ತ್ರಚಿಕಿತ್ಸೆ ಅಲ್ಲ.
1: ಕಡಿಮೆ ಖರ್ಚಲ್ಲಿ ನೆಮ್ಮದಿ,
0: ಅತಿ ಕಡಿಮೆ ಖರ್ಚಲ್ಲಿ ಹರ್ನಿಯಾ ಆಪರೇಷನ್ ಗಳು ನಡೆಸಿಕೊಡ್ತಿದ್ದೀವಿ ನಾವಿಲ್ಲಿ.
1: ಮತ್ತೆ ಆಪರೇಷನ್ ಒಂದ್ ಸರ್ತಿ ಆದ್ಮೇಲೆ ಇದು ಬರೋ ಚಾನ್ಸಸ್ ಅಂತೂ ನೀವು ಹೇಳಿದ್ರೆ ಲೆಸ್ ದನ್ 1%,
0: ಅತಿ ಕಡಿಮೆ. ಆಪರೇಷನ್ ಕರೆಕ್ಟ್ ಆಗಿ ಆಗಿದೆ, ಪೇಷಂಟ್ ನಾವು ಹೇಳೋ ಮಾಹಿತಿಗಳನ್ನ ಅಡ್ವೈಸ್ಗಳನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ದಾರೆ ಅಂತ ಹೇಳಿದ್ರೆ ವಾಪಸ್ ಅದೇ ಜಾಗದಲ್ಲಿ ಹರ್ನಿ ಆಗುವಂತ ಪರಿಸ್ಥಿತಿಗಳು ಬಹಳ ಕಡಿಮೆ. ಬೇರೆ ಜಾಗದಲ್ಲಿ ಆಗಬಹುದು, ಬಟ್ ಆಪರೇಷನ್ ಮಾಡಿಸ್ಕೊಂಡಿದ್ದ ಜಾಗದಲ್ಲಿ ಆಗುವಂತದ್ದು ಲೆಸ್ ದನ್ 1% ಇರ್ತದೆ.
1: ಸರ್, ಇದೇನು ವಂಶವಾಹಿ ಮೂಲಕ ಏನಾರು ಬರಬಹುದಾ? ಈಗ ತಂದೆಗೆ ಹರ್ನಿಯಾ ಇದ್ರೆ ಮಕ್ಕಳಿಗೂ ಹಾಗೆ
0: ಕೆಲವು ಅನುವಂಶಿಕವಾಗಿ ಬರುವಂತ ರೋಗಗಳು ಅಂದ್ರೆ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಿ. ಇದು ಅನುವಂಶಿಕವಾಗಿ ಬರುವಂತದ್ದು. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹುಟ್ಟಿನಿಂದಲೇ ದೇಹದ ಎಲ್ಲಾ ಭಾಗದಲ್ಲೂ ಮಾಂಸಗಳು ವೀಕ್ ಆಗಿರ್ತವೆ, ಇದರಿಂದ ಹರ್ನಿಯಗಳು ಬರಬಹುದು. ಆದರೆ ಇದು ಬಹಳ ರೇರ್. ಈ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ರೋಗನೇ ತುಂಬಾ ರೇರ್ ಆಗಿ ಬರುವಂತದ್ದು, ಅದರಲ್ಲಿ ಮತ್ತೆ ಹರ್ನಿಯಾ ಕಾಣಿಸ್ಕೊಳ್ಳುವಂಥದ್ದು ಬಹಳ ರೇರ್. ಹಾಗಾಗಿ ಹರ್ನಿಯಾ ಅಂತದ್ದು ಅನುವಂಶಿಕವಾಗಿ ಬರುವಂತ ರೋಗ ಅಲ್ಲ ಜನರಲಿ ಸ್ಪೀಕಿಂಗ್. ಇದು ನಾನಾಗ್ಲೇ ಹೇಳ್ದಂಗೆ ಒತ್ತಡಗಳು ಜಾಸ್ತಿ ಆದಂಗೆ ಬರುವಂತ ರೋಗ, ಇದು ವಯಸ್ಸಾಗುವಂಗೆ ಒತ್ತಡಗಳು ಜಾಸ್ತಿ ಆದಂಗೆ ಬರುವಂತ ರೋಗ.
1: ಅಲ್ಲ ಸರ್, ಈಗ ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳು ಗಟ್ಟಿ ಮುಟ್ಟಾಗಿರ್ತಾರೆ ದೈಹಿಕವಾಗಿ ಅಂತೆಲ್ಲ ಹೇಳ್ತೀವಲ್ಲ, ಆದರೆ ನೀವು ಹೇಳಿದ್ರಿ ಮಾಂಸಖಂಡಗಳ ದೌರ್ಬಲ್ಯದಿಂದ ಬರುವಂತದ್ದು ಇದು ಅಂತ.
0: ಹೌದು,
1: ಅದು ಯಾಕೆ ಗಂಡಸರಿಗೆ ಬರಬೇಕು ಹೆಚ್ಚಾಗಿ?
0: ನಾನು ಅವಾಗಲೇ ಏನು ಹೇಳಿದೆ, ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರಾದರೂ ಹರ್ನಿಯ ಬರ್ಬೋದು ಅಂತ. ಗಂಡಸರಲ್ಲಿ ಈ ತರ ಕಮ್ಯುನಿಕೇಶನ್ ಜಾಸ್ತಿ ಇರುತ್ತೆ ಹೆಂಗಸರಿಗಿನ್ನ. ಗಂಡಸರ ಬೆಳವಣಿಗೆಯಲ್ಲಿ ನಾವು ಟೆಸ್ಟಿಸ್ ಅಂತ ಏನ್ ಹೇಳ್ತೀವಿ, ಅದು ಮೊದಲು ಹೊಟ್ಟೆ ಒಳಗಡೆ ಇರುತ್ತೆ, ಅದು ಹುಟ್ಟೋ ಅಷ್ಟೊತ್ತಿಗೆ, ಮಗು ಹುಟ್ಟೋ ಅಷ್ಟೊತ್ತಿಗೆ ಅದು ಹೊರಗಡೆ ಬರೋದಕ್ಕೆ, ಹೊಟ್ಟೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಟ್ರ್ಯಾಕ್ಟ್ ಫಾರ್ಮ್ ಆಗಿರುತ್ತೆ, ಅದು ಹೆಂಗಸರಲ್ಲಿ ಆಗಿರೋದಿಲ್ಲ. ಸೊ ಈ ಟ್ರ್ಯಾಕ್ಟ್ ಕ್ಲೋಸ್ ಆಗ್ದಲೇ ಇದ್ದಾಗ ಹರ್ನಿಯಾ ಗಂಟು ಅದೇ ಟ್ರ್ಯಾಕ್ಟ್ ಮುಖಾಂತರ ಬರುತ್ತೆ ಹೊರಗಡೆ. ಹಾಗಾಗಿ ಮುಂಚಿತವಾಗಿಯೇ ಈ ಟ್ರ್ಯಾಕ್ಟ್ ಗಂಡಸರಲ್ಲಿ ಅಷ್ಟೇ ಸೀಮಿತವಾಗಿ ಬರೋದ್ರಿಂದ ಗಂಡಸರಲ್ಲಿ ಹರ್ನಿಯಾ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಸಲ್ ವೀಕ್ನೆಸ್ ಇಂದ ಬರುವಂತ ಹರ್ನಿಯಾ, ಈಗ ಅದರ ಪ್ರಬಲತೆ ಕಮ್ಮಿಯಾಗಿ ಬರುವಂತ ಹರ್ನಿಯಾ, ಅದು ಗಂಡಸರ ಹೆಂಗಸರಲ್ಲಿ ಇಬ್ಬರಲ್ಲೂ, ಈಗ 60 ವರ್ಷದ ಮೇಲ್ಪಟ್ಟನವ್ರಿಗೆ ಇಬ್ಬರಲ್ಲೂ ಬರ್ಬೋದು. ಆದ್ರೆ

0: ಎಳೆ ವಯಸ್ಸಿನಲ್ಲಿ 30ರೊಳಗೆ 25 ವರ್ಷದೊಳಗೆ 20 ವರ್ಷದೊಳಗಡೆ ರೋಗಿಗಳಲ್ಲಿ ಹರ್ನಿಯ ಬಂತಂತ ಹೇಳಿದ್ರೆ ಅದು ಗಂಡಸರಲ್ಲೇ ಜಾಸ್ತಿ ಬರುತ್ತೆ. ಅದಕ್ಕೆ ಮುಖ್ಯ ಕಾರಣ ಈ ಮುಂಚಿತವಾಗ್ಲೇ ಇರುವಂತ ಟ್ರ್ಯಾಕ್ಟ್, ಹೊಟ್ಟೆಯೊಳಗಿಂದ ಹೊರಗಡೆಗೆ ಬರುವಂತ ಟ್ರ್ಯಾಕ್ಟ್ ಅದು ಕ್ಲೋಸ್ ಆಗದೆ ಇರೋ ಕಾರಣ ಅದರಿಂದ ಅಲ್ಲಿಂದ ಕರಳುಗಳು ಕೂಡ ಹೊರಗಡೆ ಬಂದು ಹರ್ನಿಯ ಗಂಟಾಗಬಹುದು.
1: ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ಹರ್ನಿಯ ಅಂದ್ರೆ ಒಂದು ಏನೋ ಆತಂಕ ಇತ್ತು, ಅಂದ್ರೆ ಏನಿರಬಹುದು, ಅದು ಹೆಂಗೆ ಹೊರಗೆ ಬರುತ್ತೆ, ಕಾರಣಗಳು ಏನೇನೆಲ್ಲ ಇರಬಹುದು, ಮತ್ತೆ ಅದು ವಂಶವಾಹಿ ಮೂಲಕ ಎಲ್ಲರಿಗೂ ಬರುತ್ತಾ, ಮುಂದಿನ ಜನಾಂಗಕ್ಕೂ ಬರುತ್ತಾ, ಆ ತರದ್ದು ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮ್ಗೆ.
0: ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿಗೆ ಧನ್ಯವಾದಗಳು.
2: ಇದುವರೆಗೂ ಅಂಡವಾಯು ಅಥವಾ ಹರ್ನಿಯ ಈ ಕುರಿತು ಡಾಕ್ಟರ್ ಸುಶ್ರುತರವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ.
2: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ PMKSY, ಪ್ರತಿ ಹನಿ ಹೆಚ್ಚು ಬೆಳೆ, ಪ್ರತಿ ಬೆಳೆಗೂ ನೀರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಾರಿಗೆ ಬಂದ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯು ದೇಶದಾದ್ಯಂತ ರೈತರ ಆದಾಯವನ್ನು ವೃದ್ಧಿಸುವ ಉಪಕ್ರಮವಾಗಿದೆ. ರೈತರು ಮಳೆಯ ಮೇಲೆ ಅವಲಂಬಿತರಾಗುವುದನ್ನು ತಪ್ಪಿಸುವುದು, ದೊರೆಯುವ ಕಡಿಮೆ ನೀರನ್ನೇ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗುತ್ತಿರುವ ಕಾರಣ ರೈತರು ಬೆಳೆ ಹಾನಿ ಎದುರಿಸ್ತಾ ಇದ್ದಾರೆ. ಹಳೆಯ ನೀರಾವರಿ ಪದ್ಧತಿಯಿಂದ ನೀರಿನ ವ್ಯರ್ಥಕ್ಕೆ ಕಾರಣ ಆಗ್ತಾ ಇದೆ. ಇದರಿಂದ ರೈತರು ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನು ಎದುರಿಸಬೇಕಾಗ್ತಾ ಇದೆ. ಮಳೆ ನೀರು ಕೊಯ್ಲು ಸಹಾಯದಿಂದ ರಕ್ಷಣಾತ್ಮಕ ನೀರಾವರಿಯನ್ನು ಉತ್ತೇಜಿಸುವುದು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಗುರಿಯಾಗಿದೆ. ಇದನ್ನು ಜಲ ಸಿಂಚನ್ ಮತ್ತು ಜಲ ಸಂಚಯನಂತಹ ಕಾರ್ಯಕ್ರಮಗಳ ಮೂಲಕ ಸಾಧಿಸಲಾಗ್ತಾ ಇದೆ. ರೈತರಿಗೆ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸುವ ಮಹತ್ವದ ಯೋಜನೆ ಇದಾಗಿದೆ. ಅಂತರ್ಜಲದ ವ್ಯಾಪಕ ಬಳಕೆಯಿಂದಾಗಿ ನೀರಿನ ಮಟ್ಟ ನಿರಂತರವಾಗಿ ಕ್ಷೀಣಿಸ್ತಾ ಇದೆ. ಈ ಸಮಸ್ಯೆಯನ್ನು ಪರಿಹರಿಸಲು ದಕ್ಷ ನೀರಿನ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ತುಂತುರು ನೀರಾವರಿಯನ್ನು ಉತ್ತೇಜಿಸುವ ಪ್ರಧಾನಮಂತ್ರಿ ಕೃಷಿ ಸಂಚಯಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ನೀರಿನ ಬಳಕೆಯ ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಹಲವಾರು ನೀರು ಉಳಿಸುವ ಉಪಕ್ರಮಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಹರ್ ಖೇತ್ ಕೋ ಪಾನಿ, ಪ್ರತಿ ಬೆಳೆಗೆ ನೀರು ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿದೆ. July 1, 2015 ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ನೀರಿನ ವಿವೇಚನಾಯುಕ್ತ ಮತ್ತು ಪರಿಣಾಮಕಾರಿ ಬಳಕೆಗೆ ಒತ್ತು ನೀಡುವ ಸಲುವಾಗಿ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳ ಸ್ಥಾಪನೆಗೆ ಈ ಯೋಜನೆಯಡಿ ಗರಿಷ್ಠ %90 ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು 2003

2004 ಅನುಷ್ಠಾನಗೊಳಿಸಲಾಯಿತು. ಈ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದ ಅಡಿ ವಿತರಿಸಲಾಗ್ತಾ ಇದೆ. 2005-06 ಸಾಲಿನಿಂದ ಕೇಂದ್ರ ಸರ್ಕಾರ ಕೂಡ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ಒದಗಿಸ್ತಾ ಇದೆ. 2015-16 ಸಾಲಿನಿಂದ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಘಟಕದಡಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಯೋಜನೆಯ ಪ್ರಯೋಜನ ಏನು ಅನ್ನೋದನ್ನ ನೋಡೋಣ. ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳ ಅಳವಡಿಕೆಗೆ ರೈತರಿಗೆ ಹಣಕಾಸಿನ ನೆರವು ಸಿಗ್ತಾ ಇದೆ. ನೀರಿನ ಬಳಕೆಯ ದಕ್ಷತೆಯನ್ನು ಸಾಧಿಸಲು ಎಲ್ಲ ಸ್ವತ್ತುಗಳು ಮತ್ತು ನೀರಿನ ಮೂಲಗಳನ್ನು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಒದಗಿಸಲಾಗ್ತಾ ಇದೆ. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ಅಥವಾ ತುಂತುರು ನೀರಾವರಿ ಘಟಕಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಅಥವಾ ಯಾವುದೋ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಯ ಮೂಲಕ ಅಳವಡಿಸಿಕೊಳ್ಳಬಹುದು. ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನದ ಮಾದರಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಶೇಕಡ 55% ಸಹಾಯಧನ ದೊರೆಯುತ್ತೆ. ಇತರ ರೈತರಿಗೆ ಶೇಕಡ 45% ಸಹಾಯಧನ ದೊರೆಯುತ್ತೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು 60-40 ಅನುಪಾತದಲ್ಲಿ ಪೂರೈಸಲಾಗ್ತದೆ. ಸಹಾಯಧನ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಯಾರು ಅರ್ಹರು ಅನ್ನೋದನ್ನು ನೋಡೋಣ. ಕರ್ನಾಟಕದ ಎಲ್ಲ ರೈತರು ಕೃಷಿ ಸಿಂಚಾಯಿ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹರಾಗಿರ್ತಾರೆ. ಜಾತಿ ಸಮುದಾಯವನ್ನು ಪರಿಗಣಿಸದೆ ಎಲ್ಲ ಭಾರತೀಯ ರೈತರು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರೈತರು ಈ ಯೋಜನೆಯನ್ನು ಲಾಭ ಮಾಡಿಕೊಳ್ಳಬಹುದು. ಒಬ್ಬ ಫಲಾನುಭವಿಗೆ 5 ಹೆಕ್ಟೇರ್ ಮಿತಿಗೆ ಸೀಮಿತವಾದ ಸಬ್ಸಿಡಿಯನ್ನು ಪಡೆಯಬಹುದು. ಸಬ್ಸಿಡಿ ಪಡೆಯಲು ಇರುವ ಮಾನದಂಡಗಳೇನು ಅನ್ನೋದನ್ನು ನೋಡೋಣ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಉಪಕರಣಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ಇಲಾಖಾ ನೋಂದಣಾ ಸವಲತ್ತುಗಳೊಂದಿಗೆ ವಿತರಿಸಲಾಗುತ್ತೆ. ನೋಂದಾಯಿತ ಅಧಿಕೃತ ಸಂಘ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮದಡಿ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನು ನೀಡುವಾಗ ಶೇಕಡ 24.1% ಸಹಾಯಧನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರೈತರಿಗೆ ನೀಡಲಾಗ್ತದೆ. ಜೊತೆಗೆ ಸರ್ಕಾರದ ನಿಯಮಾನುಸಾರ ಹಿಂದುಳಿದ ವರ್ಗದ ರೈತರಿಗೂ ಕೂಡ ಹಾಗೂ ಅಲ್ಪಸಂಖ್ಯಾತ ರೈತರಿಗೂ ಕೂಡ ವಿತರಿಸಲಾಗುತ್ತೆ. ಈ ಯೋಜನೆಯಡಿ ರೈತ ಮಹಿಳೆಯರಿಗೆ ಶೇಕಡ 33% ಮೀಸಲಾತಿಯನ್ನು ನೀಡಲಾಗಿದೆ. ಸಣ್ಣ ಅತಿ ಮತ್ತು ಮಧ್ಯಮ ವರ್ಗದ ರೈತರಿಗೆ ಆದ್ಯತೆಯನ್ನು ನೀಡಲಾಗ್ತದೆ. ಈ ಹಿಂದೆ ಪ್ರಯೋಜನ ಪಡೆದ ರೈತರು 7 ವರ್ಷಗಳ ನಂತರ ಸ್ಪ್ರಿಂಕ್ಲರ್ ಸೆಟ್ಗಳನ್ನು ನವೀಕರಿಸಲು ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸಬಹುದು. ವೈಯಕ್ತಿಕವಾಗಿ ಹೇಗೆ ಈ ಯೋಜನೆಯನ್ನು ಲಾಭ ಪಡೆಯಲಿಕ್ಕೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನು ಈಗ ನೋಡೋಣ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಸಬ್ಸಿಡಿಗೆ ಅರ್ಜಿ ಸಲ್ಲಿಸಲು ಸಂಬಂಧಿತ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಬೇಕು. ಅಲ್ಲಿ ನೀವು ಸಬ್ಸಿಡಿ ವಿನಂತಿ ಅರ್ಜಿಯನ್ನು ಭರ್ತಿ ಮಾಡಬೇಕಾಗತ್ತೆ. ಅರ್ಜಿ ನಮೂನೆಯನ್ನು ನೀಡಲು ಅಧಿಕಾರಿಯನ್ನು ಕೇಳಬೇಕು. ಅಗತ್ಯ ಮಾಹಿತಿ ವಿಭಾಗದಲ್ಲಿ ಉಲ್ಲೇಖಿಸಲಾದ ಕೆಲವು ಸಾಮಾನ್ಯ ವಿವರಗಳನ್ನು ಒದಗಿಸಬೇಕು. ಘಟಕದ ಹೆಸರನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರತಿ ಹನಿ ಹೆಚ್ಚಿನ ಬೆಳೆ ಎಂದು ಭರ್ತಿ ಮಾಡಬೇಕು. ನಂತರ ನಿಮ್ಮ ಕೃಷಿ ಭೂಮಿಯ ವಿವರಗಳನ್ನು ಒದಗಿಸಬೇಕು. ಸ್ಪ್ರಿಂಕ್ಲರ್ ಬಳಸಲು ಉದ್ದೇಶಿಸಿರುವ ಭೂಮಿಯ ವಿವರವನ್ನು ಸಲ್ಲಿಸಬೇಕು. ಸರ್ವೆ ನಂಬರ್ ನಮೂದಿಸಬೇಕು. ನಿಮ್ಮ ಭೂಮಿ ದಾಖಲಾತಿಗಳನ್ನು ಲಗತ್ತಿಸಬೇಕು. ನಿಮ್ಮ ಜಾತಿ ಮತ್ತು ವರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸಣ್ಣ ಕನಿಷ್ಠ ರೈತರ ಮಾಹಿತಿಯನ್ನು ಕೂಡ ಒದಗಿಸಬೇಕು. ನೀವು ಒದಗಿಸಿರುವ ಎಲ್ಲ ವಿವರಗಳು ಸರಿಯಾಗಿವೆ ಎಂದು ಪರಿಶೀಲಿಸಿದ ನಂತರ ಘೋಷಣೆಯ ಅಡಿಯಲ್ಲಿ ಸಹಿ ಮಾಡಬೇಕು. ನಂತರ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನೀವು ಸೇರಿರುವ ಗ್ರಾಮವನ್ನು ನಮೂದಿಸುವ ಶಿಫಾರಸು ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಬಿಲ್ ಸಂಖ್ಯೆ ಮತ್ತು ದಿನಾಂಕವನ್ನು ಭರ್ತಿ ಮಾಡಬೇಕು. ಅಗತ್ಯ ದಾಖಲೆಗಳು ವಿಭಾಗದಲ್ಲಿ ಉಲ್ಲೇಖಿಸಿರುವಂತೆ ಸಂಬಂಧಿತ ದಾಖಲಾತಿಗಳನ್ನು ಒದಗಿಸಬೇಕು. ಸಹಾಯಕ ಕೃಷಿ ಅಧಿಕಾರಿಯಿಂದ ನಿಮ್ಮ ಅರ್ಜಿಯನ್ನು ಸರಿಯಾಗಿ ದೃಢೀಕರಿಸಿ ಅದನ್ನು ತೋಟಗಾರಿಕೆ ನಿರ್ದೇಶನಾಲಯ ಕಚೇರಿಯಲ್ಲಿ ಸಲ್ಲಿಸಬೇಕು. ನಿಮ್ಮ ಅರ್ಜಿಯನ್ನು ಸಂಬಂಧಪಟ್ಟ ತೋಟಗಾರಿಕೆ ನಿರ್ದೇಶಕರು ಸ್ಪ್ರಿಂಕ್ಲರ್ ಸಬ್ಸಿಡಿಗೆ ಅನುಮೋದನೆ ನೀಡುತ್ತಾರೆ. ಆನ್ಲೈನ್ ಮೂಲಕ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಲಾಭವನ್ನು ಪಡೆಯಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ಜಾಲತಾಣ pmksy.nic.in ಗೆ ಭೇಟಿ ನೀಡಬೇಕು. ಸ್ವಾಗತ ಪುಟದಲ್ಲಿ ಪುಟದ ಎಡಭಾಗದಲ್ಲಿರುವ ರೈತ ನೋಂದಣಿ ಲಿಂಕನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ನೋಂದಣಿ ನಮೂನೆಗೆ ಹೋಗಿ ಅಲ್ಲಿ ನೀವು ಡಾಟ್ ಚಿಹ್ನೆಯೊಂದಿಗೆ ಗುರುತಿಸಲಾದ ಎಲ್ಲ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಬೇಕು. ಮೊದಲು ನೀವು ಡ್ರಾಪ್ ಮೆನುವಿನಲ್ಲಿರುವ ಇಲಾಖೆಯ ಹೆಸರನ್ನು

0: ತೋಟಗಾರಿಕೆ ಎಂದು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಣಕಾಸು ವರ್ಷದ ವಿಭಾಗದಲ್ಲಿ ಪ್ರಸ್ತುತ ವರ್ಷವನ್ನು ಟೈಪ್ ಮಾಡಿ ನಂತರ ಹೆಸರು, ತಂದೆ ಗಂಡನ ಹೆಸರು, ಆದಾಯ ಇತ್ಯಾದಿ ವೈಯಕ್ತಿಕ ವಿವರಗಳನ್ನು ಸಲ್ಲಿಸಬೇಕು. ಐಡಿ ಕಾರ್ಡ್ ವಿವರಗಳ ವಿಭಾಗದಲ್ಲಿ ನೀವು ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನು ಒದಗಿಸಬೇಕು. ಮುಂದೆ ವಿಳಾಸ ವಿವರಗಳನ್ನು ವಿಭಾಗವಾರು ಭರ್ತಿ ಮಾಡಬೇಕು. ಡ್ರಾಪ್ ಡೌನ್ ಮೆನುಗಳಿಂದ ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆ, ಬ್ಲಾಕ್, ಮಂಡಲ, ಜಿಲ್ಲಾ ಪಂಚಾಯಿತಿ, ನಿಮ್ಮ ಗ್ರಾಮದ ಹೆಸರನ್ನು ಆಯ್ಕೆ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. OTP ಸ್ವೀಕರಿಸಲು ಮೊಬೈಲ್ ಸಂಖ್ಯೆ ಹಾಗೂ ಆಧಾರ್ ಕಾರ್ಡ್ಗೆ ಸಂಪರ್ಕಗೊಂಡಿರುವುದನ್ನು ಮೊದಲೇ ಖಚಿತಪಡಿಸಿಕೊಂಡಿರಬೇಕು. ನಂತರ ನೀವು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರವನ್ನು ಸಲ್ಲಿಸಬೇಕು. ನಿಮ್ಮ ಜಾತಿ ಹಾಗೂ ವರ್ಗವನ್ನು ಆಯ್ಕೆ ಮಾಡಬೇಕು. ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ನೀವು ಒದಗಿಸಿದ ಎಲ್ಲ ಮಾಹಿತಿ ಸರಿಯಾಗಿದೆಯೇ ಎಂದು ಪರಿಶೀಲಿಸಿದ ನಂತರ ಸಬ್ಮಿಟ್ IDಯನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಅರ್ಜಿಯ ಸ್ಥಿತಿಯ ಕುರಿತು ನೀವು ಇಮೇಲ್ ಅಥವಾ SMS ಮೂಲಕ ಅಧಿಕೃತ ದಾಖಲಾತಿಯನ್ನು ಸಲ್ಲಿಸಿರುವುದನ್ನು ಮಾಹಿತಿಯನ್ನು ಪಡೆಯಬಹುದು. ಯೋಜನೆಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ವಿಳಾಸ ಪುರಾವೆ, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಕೃಷಿ ಭೂಮಿಯ ದಾಖಲೆಗಳ ಪುರಾವೆಗಳನ್ನು ಒದಗಿಸಬೇಕು. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಪ್ರಮುಖ ವಿವರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್, MN, ಹಿರಿಯ ಪತ್ರಕರ್ತರು, ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ
3: ಮನ್ ಕಿ ಬಾತ್,
4: ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್
2: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
2: ರಾಷ್ಟದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
2: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ.
5: ಮನ್ ಕಿ ಬಾತ್
2: ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ.
5: ಮನ್ ಕಿ ಬಾತ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಇಂದು ಬೆಳಿಗ್ಗೆ ಬೆಂಗಳೂರಿನ ಹೊರವಲಯದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಪ್ರತಿಷ್ಠಾನದ 45ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ನಡುವೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಶಾಂತಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಪ್ರಚಾರಪಡಿಸುವ ಮೂಲಕ ವಿಶ್ವಶಾಂತಿಗೆ ಕೊಡುಗೆ ನೀಡುತ್ತಿದೆ ಎಂದರು. 181 ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಗಳು ಜನಜೀವನ ಸುಧಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿವೆ. ಗ್ರಾಮೀಣಾಭಿವೃದ್ಧಿ, ಪರಿಸರ, ಆಧ್ಯಾತ್ಮಿಕತೆ ಹೀಗೆ ಹಲವಾರು ವಲಯಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸಮಾಜ ಸುಧಾರಣೆಗೆ ಕೈಜೋಡಿಸಿದೆ ಎಂದು ತಿಳಿಸಿದರು. ಭಕ್ತಿ ಎನ್ನುವ ಚಿಂತನೆಯ ಕುರಿತು ಸಾಮಾನ್ಯವಾಗಿ ಗೊಂದಲವಿದೆ. ಕೇವಲ ದೇವರನ್ನು ಪೂಜಿಸುವುದಷ್ಟೇ ಭಕ್ತಿಯಲ್ಲ. ಭಕ್ತಿ ಎಂದರೆ ಬದ್ಧತೆಯಾಗಿದೆ. ನಮ್ಮ ಬಗ್ಗೆ ನಾವು ಬದ್ಧತೆ ಹೊಂದಿರಬೇಕು. ಕುಟುಂಬದ ಕುರಿತಾಗಿ, ಸಮಾಜ, ದೇಶ ಹಾಗೂ ಮಾನವೀಯತೆಯ ಕುರಿತು ಹೊಂದಿರುವ ಬದ್ಧತೆಯೇ ಭಕ್ತಿಯಾಗಿದೆ. ಪ್ರತಿಯೊಬ್ಬರೊಂದಿಗೂ ಶಾಂತಿಯಿಂದ ಸಹಬಾಳ್ವೆ ನಡೆಸುವುದನ್ನು ಭಕ್ತಿ ತಿಳಿಸಿಕೊಡುತ್ತದೆ. ಜೀವಿಸುವುದು ಒಂದು ಕಲೆಯಾಗಿದ್ದು, ದಿನವೂ ಆನಂದದಿಂದ ಜೀವಿಸುವ ಕಲೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಪಾಲ

0: ಥಾವರ್ಚಂದ್ ಗೆಹ್ಲಾಟ್ ಆಧ್ಯಾತ್ಮಿಕ ಜ್ಞಾನವನ್ನು ಸರಳ ಭಾಷೆಯಲ್ಲಿ ತಿಳಿಸಿಕೊಡುವ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಪ್ರಯತ್ನದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಆರ್ಥಿಕ ಪ್ರಗತಿಯೊಂದಿಗೆ ಆಧ್ಯಾತ್ಮಿಕ ಬೆಳವಣಿಗೆಯೂ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆ ನೀಡುತ್ತಿದೆ ಎಂದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸದ ಭಾಗವಾಗಿ ಬೆಂಗಳೂರಿಗೆ ಭೇಟಿ ನೀಡಿದ್ದರು. ಇಂದು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಉಪರಾಷ್ಟ್ರಪತಿ ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟ್ರೀಯ ಸಾಗರಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಬೇಕು ಎಂದು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂ ಕೋರ್ಟ್ ಇಂದು ಮಹತ್ವದ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಉಂಟಾಗುವ ವಿಳಂಬವು ದಾವೆದಾರರಿಗೆ ತುಂಬಲಾರದ ನಷ್ಟವನ್ನು ಉಂಟುಮಾಡಬಹುದು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ತ್ವರಿತ ನಿರ್ಧಾರಗಳ ಅಗತ್ಯವನ್ನು ಒತ್ತಿ ಹೇಳಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಚಾಯ್ ಮಾಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠವು ಜಾಮೀನು ಅರ್ಜಿಗಳ ಮೇಲಿನ ಆದೇಶಗಳನ್ನು ಅದೇ ದಿನ ಪ್ರಕಟಿಸಬೇಕು ಮತ್ತು ಒಂದು ವೇಳೆ ಆದೇಶವನ್ನು ಕಾಯ್ದಿರಿಸಿದರೆ ಮರುದಿನವೇ ಅದನ್ನು ಪ್ರಕಟಿಸಿ ಜಾಲತಾಣಕ್ಕೆ ಅಪ್ಲೋಡ್ ಮಾಡಬೇಕು ಎಂದು ತಿಳಿಸಿದೆ. ಹಲವಾರು ಪ್ರಮುಖ ನಿರ್ದೇಶನಗಳನ್ನು ಹೊರಡಿಸಿದ ಸುಪ್ರೀಂ ಕೋರ್ಟ್ ಜಾಮೀನು ಅಥವಾ ಶಿಕ್ಷೆ ಅಮಾನತುಗೊಳಿಸುವ ಆದೇಶವನ್ನು ಪ್ರಕಟಿಸಿದ ತಕ್ಷಣವೇ ಜೈಲು ಅಧಿಕಾರಿಗಳಿಗೆ ತಲುಪಿಸಬೇಕು ಮತ್ತು ವಿಚಾರಣಾಧೀನ ಕೈದಿಯನ್ನು ಆದಷ್ಟು ಅದೇ ದಿನ ಅಥವಾ ಹೆಚ್ಚೆಂದರೆ ಮರುದಿನವೇ ಬಿಡುಗಡೆ ಮಾಡಬೇಕು ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್ ಅವರು ಇಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಮತ್ತು ತಕ್ಷಣದಿಂದ ಜಾರಿಗೆ ಬರುವಂತೆ ಸಚಿವ ಸಂಪುಟವನ್ನು ವಿಸರ್ಜಿಸಿದ್ದಾರೆ. ಆದಾಗ್ಯೂ ಹಂಗಾಮಿ ಮುಖ್ಯಮಂತ್ರಿಯಾಗಿ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ಅವರು ಅಧಿಕಾರದಲ್ಲಿ ಮುಂದುವರಿಯುವಂತೆ ಮತ್ತು ಹೆಚ್ಚು ಅವಧಿಯಲ್ಲಿ ಯಾವುದೇ ಕಾರ್ಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಅವರನ್ನು ಕೋರಲಾಗಿದೆ. ನಿನ್ನೆ ಲೋಕಭವನದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಿದರು. ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಜನರಲ್ ಅಮೆರಿಕ ಭಾರತ ಕಾರ್ಯತಂತ್ರದ ಪಾಲುದಾರಿಕೆ ವೇದಿಕೆಯ ಸಹಯೋಗದೊಂದಿಗೆ ಈ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಸಚಿವರು ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ಸದೃಢ ಆರ್ಥಿಕ ಪ್ರಗತಿ, ಸುಧಾರಣಾ ಆಧಾರಿತ ವ್ಯಾಪಾರ ವಾತಾವರಣ ಹಾಗೂ ಜಾಗತಿಕ ಹೂಡಿಕೆದಾರರಿಗೆ ವಿಸ್ತರಿಸುತ್ತಿರುವ ಬೃಹತ್ ಅವಕಾಶಗಳ ಕುರಿತು ಉಲ್ಲೇಖಿಸಿರುವುದಾಗಿ ತಿಳಿಸಿದ್ದಾರೆ. ಪರಸ್ಪರ ಸಹಭಾಗಿತ್ವ ಮತ್ತು ಹಂಚಿಕೆಯ ಸಮೃದ್ಧಿಗಾಗಿ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಹೂಡಿಕೆ ನಾವೀನ್ಯತೆ ಮತ್ತು ಪೂರೈಕೆ ಸರಪಳಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ವಿವಿಧ ಮಾರ್ಗಗಳ ಕುರಿತು ಚರ್ಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಡೆಯಲಿರುವ ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಡಾಕ್ಟರ್ ಎಂ ರವಿಚಂದ್ರನ್, ಈ ಅವಧಿಯಲ್ಲಿ ದೇಶದ ನೈಋತ್ಯ ಮುಂಗಾರು ಹಂಗಾಮಿನ ಮಳೆಯು ದೀರ್ಘಾವಧಿ ಸರಾಸರಿಯ ಶೇಕಡ 90%ರಷ್ಟಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಮುಂಗಾರು ಹಂಗಾಮಿನಲ್ಲಿ ಈಶಾನ್ಯ ಭಾರತದಲ್ಲಿ ವಾಡಿಕೆ ಮಳೆಯಾಗುವ ಸಾಧ್ಯತೆ ಇದ್ದು

0: ಭಾರತ, ದಕ್ಷಿಣ ಪರ್ಯಾಯ ದ್ವೀಪ ಮತ್ತು ವಾಯುವ್ಯ ಭಾರತದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮುಂಗಾರು ಅವಧಿಯಲ್ಲಿ ಎಲ್ ನೀನೋ ಪರಿಸ್ಥಿತಿಗಳು ಸೃಷ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾಕ್ಟರ್ ಮೃತ್ಯುಂಜಯ್ ಮಹಾಪಾತ್ರ ಅವರು, ಜೂನ್ ತಿಂಗಳಿನಲ್ಲಿ ದೇಶದ ಸರಾಸರಿ ಮಳೆಯು ವಾಡಿಕೆಗಿಂತ ಕಡಿಮೆ ಇರಲಿದೆ ಎಂದು ತಿಳಿಸಿದರು. ಭಾರತ ತನ್ನ ಶುದ್ಧ ಇಂಧನ ಉತ್ಪಾದನಾ ಪಯಣದಲ್ಲಿ ಐತಿಹಾಸಿಕ ಮೈಲಿಗಲ್ಲೊಂದನ್ನು ಸಾಧಿಸಿದೆ. ಕೇಂದ್ರದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ದೇಶದ 40 ಲಕ್ಷ ಮನೆಗಳಿಗೆ ಈಗ ಛಾವಣಿ ಮೇಲಿನ ಸೌರ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸುವ ಮೂಲಕ ಸಬಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಪರಿವರ್ತನಾತ್ಮಕ ಯೋಜನೆಯು ಕೇವಲ ಒಂದು ನವೀಕರಿಸಬಹುದಾದ ಇಂಧನ ಉಪಕ್ರಮವಾಗಿರದೆ ದೇಶದ ನಾಗರಿಕರನ್ನು ವಿದ್ಯುತ್ ಗ್ರಾಹಕರಿಂದ ವಿದ್ಯುತ್ ಉತ್ಪಾದಕರನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಸಾರ್ವಜನಿಕ ಕುಟುಂಬಗಳ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ನೆರವಾಗುತ್ತಿದ್ದು, ಸರ್ಕಾರದ ಸಬ್ಸಿಡಿಗಳ ಲಾಭವನ್ನು ಪಡೆದುಕೊಂಡು ಶೂನ್ಯ ವಿದ್ಯುತ್ ಬಿಲ್ ಕಡೆಗೆ ಮುನ್ನಡೆಯಲು ಜನರಿಗೆ ಸಹಾಯಕಾರಿಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. March 28 ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು, ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟಾನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಎ ಪಂದ್ಯದ ಮೂಲಕ ಫೈನಲ್ಗೇರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50 ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ T20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಚಿತ್ರಗೀತೆಗಳು.

0: ಲಕ್ಕಿ ಮ್ಯಾನ್ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ವಿಜಯ್ ವಿಕಿ ಹಾಗೂ ಮೋನಿಶಾ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಒಂದ್ ಊರಲ್ ಒಂದ್ ಲವ್ ಸ್ಟೋರಿ ಈ ಚಿತ್ರದ ಹಾಡು ಇದೀಗ

0: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯ್ತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ವಿಜಯಪ್ರಕಾಶ್ ಅವರ ಸ್ವರದಲ್ಲಿ ಮೂಡಿ ಬರ್ತಾ ಇದೆ ವೀಲ್ ಚೇರ್ ರೋಮಿಯೋ ಈ ಚಿತ್ರದ ಹಾಡು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

0: ಅಶ್ವಿನ್ ಶರ್ಮಾ ಅವರ ಸ್ವರದಲ್ಲಿ ವರದಾ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಚಿತ್ರಗೀತೆಗಳನ್ನು ಇದುವರೆಗೂ ಕೇಳ್ತಾ ಇದ್ರಿ. ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳಿದರೆ, ಚೈತ್ರವನ ಕಾರ್ಯಕ್ರಮದಲ್ಲಿ ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ವಾಸುದೇವ.
3: ತನ್ನ ಪತಿ ಸುಧನ್ವ ಈ ಮನ್ಮಥ ಕ್ರೀಡೆಗೆ ಒಳಗಾಗೋದಕ್ಕೆ ಇಷ್ಟಪಡದೇ ಇರತಕ್ಕಂಥದ್ದನ್ನು ನೋಡಿ ಇವನನ್ನು ಹೇಗಾದರೂ ತನ್ನವನನ್ನಾಗಿ ಮಾಡಿಕೊಳ್ಬೇಕು, ತನ್ನ ಮನಸ್ಸಿನಂತೆ ಅವನು ನಡೀಬೇಕು ಅಂಥೇಳಿ ಬಂದು ಆಲಿಂಗನ ಮಾಡ್ಕೊಂಡ್ಬಿಟ್ಲು. ಏನಾದರೂ ಕೂಡ ತನ್ನ ರೂಪ, ತನ್ನ ಸೌಂದರ್ಯ, ತನ್ನ ಪ್ರೀತಿ ಇವುಗಳಿಗೆ ಅವನು ಮರಳಾಗಲೇಬೇಕು ಅಂಥೇಳಿಬಿಟ್ಟು ಶೃಂಗಾರ ಚೇಷ್ಟೆಗಳನ್ನು ಮಾಡ್ತಾ ಇದ್ದಾಳೆ.

ಅವಳ ವಕ್ಷಸ್ಥಳಗಳನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಅಮೃತರಸದಿಂದ ತುಂಬಿರತಕ್ಕಂತಹ ಕೊಡಗಳಂತೆ ಇರತಕ್ಕಂತಹ ವಕ್ಷಸ್ಥಳವನ್ನು ಒತ್ತಿದ ಕೂಡಲೇ ಅದರಿಂದ ಬರತಕ್ಕಂತಹ ತನಿರಸ ಹನಿಗಳಾಗಿಬಿಟ್ಟು ಅದೇ ಹಾರಗಳಾಯಿತು ಅನ್ನುವ ಹಾಗೆ ಮುತ್ತುಗಳು ಕಾಣ್ತಾ ಇದೆ ಅವಳ ಎದೆಯಲ್ಲಿ. ಅಂತಹ ಸೊಗಸಾಗಿರ್ತಕ್ಕಂಥ ಹಾರಗಳಿಂದ ಕೂಡಿರತಕ್ಕಂತಹ ಆ ಎದೆಯನ್ನು ಅವನಿಗೆ ಒತ್ತುತ್ತಾ ಅವನಲ್ಲಿ ಒಂದು ಮೋಹನದ ಒಂದು ರಾಗವನ್ನು ಉಂಟು ಮಾಡ್ತಾ ಇದ್ದಾಳೆ, ಅನುರಾಗವನ್ನು ಉಂಟು ಮಾಡ್ತಾ

0: ಪ್ರಭಾವತಿ ಪತಿಯನ್ನು ಆಲಿಂಗನ ಮಾಡಿಕೊಂಡಿರತಕ್ಕಂಥದ್ದು ಹೇಗಿದೆ ಅಂತಂದರೆ, ಪ್ರಿಯನ ತನುಚಂದನ ಮಹೀಜಮಂ ಸುತ್ತಿದ ಫಣಿಯೋ ಅಂತ. ಪತಿ ಅನ್ನತಕ್ಕಂತಹ ಆ ಗಂಧದ ಮರವನ್ನು ಸುತ್ತಿಕೊಂಡಿರ್ತಕ್ಕಂಥ ಹಾವಿನಂತೆ ಅಂತ. ಅಂದರೆ ಮುಂದೆ ಅವನಿಗೆ ಒಂದು ಆಪತ್ತು ಬರುತ್ತೆ, ಅದನ್ನು ಸೂಚನೆ ಮಾಡೋದಕ್ಕೋಸ್ಕರವಾಗಿ ಕವಿ ಹೇಳ್ತಾ ಇದ್ದಾನೆ. ಹಾವು ಅತ್ಯಂತ ಬಿಗಿಯಾಗಿ ಆ ಚಂದನವನ್ನು ಸುತ್ತಿಕೊಂಡಿರುತ್ತೆ. ಆ ರೀತಿಯಲ್ಲಿ ಕೆಂಪು ಚಂದನವನ್ನು ಯಾವತ್ತೂ ಕೂಡ ಹಾವು ಸುತ್ತಿಕೊಂಡಿರುತ್ತಂತೆ. ಅಂತಹ ಚಂದನ ವೃಕ್ಷವನ್ನು ಸುತ್ತಿಕೊಂಡಿರ್ತಕ್ಕಂಥ ಹಾವಿನಂತೆ, ಹಾಗೆಯೇ ಅನ್ಯೋನ್ಯವಾಗಿ ಕಾಮದ ಚೇಷ್ಟೆಯಲ್ಲಿ ತೊಡಗಿರ್ತಕ್ಕಂಥ ಎರಡು ಯುಗ ಶಖರಿ ಆ ಕರಿ ಆನೆಯ ಆ ಸೊಂಡಿಲುಗಳಂತೆ ಕಾಣ್ತಾ ಇದೆಯಂತೆ. ಅವಳು ಸುತ್ತಿಕೊಂಡಿರತಕ್ಕಂಥದ್ದು ಮದನನ ಜಯಪಾಶಮು, ಮನ್ಮಥನ ಜಯಪಾಶ ಇರಬಹುದೇ, ಅಥವಾ ರಮಣ ದೇಹ ಕಲ್ಪದ್ರುಮಾಶ್ರಯದ ಕೋಮಲತೆಯೋ. ಆ ರಮಣನ ದೇಹ ಅನ್ನತಕ್ಕಂಥ ಕಲ್ಪದ್ರುಮವನ್ನು ಕಲ್ಪವೃಕ್ಷವನ್ನು ಆಶ್ರಯಿಸಿರತಕ್ಕಂತಹ ಕೋಮಲವಾಗಿರ್ತಕ್ಕಂತಹ ಬಳ್ಳಿ ಅನ್ನತಕ್ಕಂತಹ ರೀತಿಯಲ್ಲಿ ಆ ಹರಿಣ ಲೋಚನೆ ಜಿಂಕೆಯ ಕಣ್ಣುಗಳುಳ್ಳ ಪ್ರಭಾವತಿ ಒಪ್ಪಿಕೊಂಡಿರತಕ್ಕಂಥದ್ದು ಕಾಣ್ತಾ ಇದೆ. ಅವರೆಲ್ಲರೂ ಇಬ್ಬರೂ ಕೂಡ ಧೈರ್ಯವನ್ನು ಕಳೆದುಕೊಂಡು ಬಿಟ್ಟರು. ಆ ಮನ್ಮಥನ ಬೇಗೆಯಲ್ಲಿ ಅವರ ಧ್ವನಿಯಲ್ಲಿ ಕ್ಷೀಣತೆ ಉಂಟಾಗ್ತಾ ಇದೆ, ಮೈ ಪುಳಕದಿಂದ ರೋಮಾಂಚನವನ್ನು ಹೊಂದುತ್ತಾ ಇದೆ. ಮದನ ಆತುರ ಅವರಲ್ಲಿ ತಲೆದೋರಿಬಿಟ್ಟು ಅವಳು ತನ್ನ ಪತಿಯನ್ನು ಮಂಚದ ಕಡೆಗೆ ಎಳೆದುಕೊಂಡು ಹೋಗ್ತಾ ಇದ್ದಾಳೆ. ಆ ಕಾಮ ರಸದಲ್ಲಿ ಇಬ್ಬರೂ ಕೂಡ ತನ್ಮಯರಾದರು ಅಂಥೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಈಗ ಇವನಿಗೆ ಒಂದು ಧರ್ಮ ಜಿಜ್ಞಾಸೆ ಮನಸ್ಸಿನಲ್ಲಿ ಬರ್ತಾ ಇದೆ. ಇವು ಧರ್ಮದ ಜಿಜ್ಞಾಸೆ ಬಂದಾಗ ಏನು ಮಾಡಬೇಕು?
1: ಸತಿಗೆ ಷೋಡಶದ ಋತು ಸಮಯಂ

ಅದೇ ಸಂದರ್ಭದಲ್ಲಿ ಧರ್ಮವನ್ನು ಕುರಿತು ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಸತಿಗೆ ಷೋಡಶದ ಆ ಋತು ಸಮಯ ಬಂದಿದೆ, ಏಕಾದಶಿ, ಆ ದಿನ ಸಂಘವನ್ನು ಮಾಡಬಾರ್ದು, ಜೊತೆಗೆ ಅಲಂಘ್ಯ ಶ್ರಾದ್ದ, ಪಿತೃಶ್ರಾದ್ದ, ಮೂರು ಒಂದೇ ದಿವಸ ಬಂದುಬಿಟ್ರೆ ಏನು ಮಾಡಬೇಕು ಅಂತ. ಆಗ ಕರ್ತವ್ಯ ಯಾವುದು ಅಂತಂದರೆ ಪೈತೃಕದ ಆ ಶ್ರಾದ್ದದ ಶೇಷವನ್ನು, ಏಕಾದಶಿಯ ವ್ರತವನ್ನು ಮೀರೋ ಹಾಗಿಲ್ಲ, ಹಾಗಾಗಿ ಪಿತೃಶ್ರಾದ್ದ ಶೇಷವನ್ನು ಆಘ್ರಾಣಿಸಿಬಿಟ್ರೆ ಭೋಜನದ ಊಟವಾಯಿತು, ಆದರೆ ಊಟವನ್ನು ಮಾಡಿದಾಗೂ ಆಗಲಿಲ್ಲ, ಅದನ್ನು

ಹಾಗೂ ಆಗಲಿಲ್ಲ. ಹಾಗಾಗಿ ಏಕಾದಶಿ ವ್ರತವೂ ಕೂಡ ಆಯಿತು. ಜೊತೆಗೆ ಮಧ್ಯರಾತ್ರಿಯ ನಂತರ ಪತ್ನಿಯನ್ನು ಕೂಡಿದರೆ ಆಗ ಏಕಾದಶಿ ದೋಷವೂ ಕೂಡ ಬರೋದಿಲ್ಲ. ಹಾಗಾಗಿ ಷೋಡಶದ ಋತು ಸಮಯವನ್ನು ಯಾವ ಸಂದರ್ಭದಲ್ಲೂ ಕೂಡ ಮೀರುವಂತಿಲ್ಲ ಅಂಥೇಳಿ ಧರ್ಮಶಾಸ್ತ್ರದ ಪಂಕ್ತಿಯನ್ನು ಯೋಚನೆ ಮಾಡಿದ. ಹಾಗಾಗಿ ನಾನು ಯುದ್ಧ ಸಂದರ್ಭವಾದರೂ ತಂದೆಯ ಮಾತು, ಯುದ್ಧರಂಗಕ್ಕೆ ಡಂಗುರ ಸಾರಿದ ಕೂಡಲೇ ಹೋಗಬೇಕು ಅನ್ನತಕ್ಕಂತಹ ಮಾತಿದ್ದರೂ ಕೂಡ ಈಗ ಇವಳ ಬಯಕೆಯನ್ನು ಮೀರಿ ಹೋಗತಕ್ಕಂಥದ್ದು ಯುಕ್ತವಲ್ಲ ಅಂಥೇಳಿ ಅವಳೊಂದಿಗೆ ಸೇರೋದಕ್ಕೆ ಸಿದ್ಧನಾಗಿದ್ದಾನೆ.

ತಂದೆಯ ಆಜ್ಞೆಯನ್ನು ಎಂದೂ ಮೀರದೇ ಇರತಕ್ಕಂತಹ ಸುಧನ್ವ, ಇಂದು ಅಂತಹ ಒಂದು ಸಂದರ್ಭ ಬಂದಿದೆ. ಪತ್ನಿ ಬಂದು ನನಗೆ ಸಂತಾನ ಬೇಕು ಅಂತ ಕೇಳಿದಾಗ ಯಾವ ಧರ್ಮಶಾಸ್ತ್ರವೂ ಕೂಡ ಋತು ಸಮಯದಲ್ಲಿ ಪತ್ನಿಯನ್ನು ಮೀರಬಾರದು ಅಂತಲೇ ಹೇಳ್ತಕ್ಕಂಥದ್ದು. ಅದನ್ನು ವಿಚಾರ ಮಾಡಿರತಕ್ಕಂತಹ ಸುಧನ್ವ, ಈಗ ನಾನು ಪತ್ನಿಗೆ ತಂದೆಯ ಮಾತನ್ನು ಮೀರಿದರೂ, ಕೃಷ್ಣ ದರ್ಶನಕ್ಕೆ ಹೋಗದಿದ್ದರೂ ನಾನು ಋತುದಾನವನ್ನು ಮಾಡಿದರೆ ಅದಕ್ಕೆ ಧರ್ಮದ ದೋಷವಿಲ್ಲ ಅಂಥೇಳಿ ನಿಶ್ಚಯವನ್ನು ಮಾಡಿ ನಾನು ಪತ್ನಿಯ ಮನಸ್ಸಿನ ಆಸೆಯನ್ನು ಈಡೇರಿಸಬೇಕು ಅಂಥೇಳಿ ಅವಳಲ್ಲಿ ಒಂದಾಗೋದಕ್ಕೆ, ಅವಳಿಗೆ ಸಂತಾನವನ್ನು ಕೊಡೋದಕ್ಕೆ ನಿಶ್ಚಯವನ್ನು ಮಾಡಿದ್ದಾನೆ. ಮನಸ್ಸಿನ ಭೀತಿಯೆಲ್ಲ ಹೊರಟು ಹೋಗ್ಬಿಡ್ತು ಅವನಿಗೆ. ಧರ್ಮವನ್ನು ಸರಿಯಾಗಿ ಅರಿತಿರ್ತಕ್ಕಂತಹ ಸುಧನ್ವ ಭೀತಿಯನ್ನು ತೊರೆದುಬಿಟ್ಟು ಅವಳೊಂದಿಗೆ ಮನಃಪೂರ್ವಕವಾಗಿ ಸೇರತಕ್ಕಂತಹ ಮನಸ್ಸನ್ನು ಮಾಡಿದ್ದಾನೆ. ಸರಸ ಚುಂಬನ ಲಲ್ಲೆ ಮಾತುಗಳು, ಒಳ್ಳೆಯ ಪ್ರೀತಿಯ ಮಾತುಗಳು, ಹಾಗೂ ತಾಡನ ಪ್ರೌಢಿ ಬಂಧ ಅಂತ ಒಳ್ಳೆ ಪ್ರೌಢವಾಗಿರತಕ್ಕಂತಹ ಆ ರಸ ಸಮಯವನ್ನು ಹೇಗೆ ಕಳೀಬೇಕು ಅಂಥೇಳಿ ನಿಶ್ಚಯವನ್ನು ಮಾಡಿರತಕ್ಕಂತಹ ಇಬ್ಬರೂ ಕೂಡ ಒಂದಾಗಿದ್ದಾರೆ.

ಇಬ್ಬರ ದೇಹ ಒಂದಾಗಿ ಬೆರೆತು ಬಿಟ್ಟಿದೆ, ಇಬ್ಬರೂ ಕೂಡ ಭೇದವನ್ನೇ ಮರೆತು ಬಿಟ್ಟಿದ್ದಾರೆ. ಅನೇಕ ಜಾಣ್ಮೆಗಳಿಂದ ಕೂಡಿರತಕ್ಕಂತಹ ಬಂಧಗಳಲ್ಲಿ ಇಬ್ಬರೂ ಕೂಡ ತಮ್ಮ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಲಲ್ಲೆಗೈದು ಒಲವನಾಣ್ಮಂಗೆ ಕಾಣಿಸಿದಳು ಅಂತ, ಅವಳು ತನ್ನ ಪ್ರೀತಿಯ ಎಲ್ಲ ಕಾಮಶಾಸ್ತ್ರದಲ್ಲಿ ಯಾವ ವಿಚಾರಗಳನ್ನು ಹೇಳಿದ್ದಾರೋ ಅದೇ ಬಗೆಯಲ್ಲಿ ಸುಧನ್ವನನ್ನು ತೃಪ್ತಿಗೊಳಿಸಿದರೆ ಅವನೂ ಕೂಡ ತನ್ನ ಪತ್ನಿಯನ್ನು ಅದೇ ರೀತಿಯಲ್ಲಿ ಒಳ್ಳೆಯ ಮದನ ಕಲೆಗಳನ್ನು ಶಾಸ್ತ್ರವನ್ನು ವಿಚಾರವನ್ನು ಅವಳಿಗೆ ತೋರ್ಪಡಿಸ್ತಾ ಅವಳಲ್ಲಿ ಸಂತೋಷವನ್ನು ಹೊಂದಿದ್ದಾನೆ. ಜೊತೆಗೆ ಸಮರತಿಯಲ್ಲಿ ಇಬ್ಬರೂ ಕೂಡ ಸಂತೋಷ ಹೊಂದಿದ್ದಾರೆ.

ಅವರ ಒಂದು ಸಂಭೋಗದಲ್ಲಿ ನವರಸವೂ ಇತ್ತು ಅಂತ ಹೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವರ ಇಬ್ಬರ ಸೊಬಗೆ ಶೃಂಗಾರ ರಸ, ಆತುರದ ಇಬ್ಬರೂ ಕೂಡ ಅನ್ಯೋನ್ಯತೆಯಲ್ಲಿ ಆತುರವನ್ನು ತೋರಿಸ್ತಾ ಇದ್ದಾರೆ, ಅದರಲ್ಲಿ ವೀರರಸ ಇದೆ. ಹಾಗೆ ಮಾತುಗಳಲ್ಲಿ ಒಂದು ಕಾರುಣ್ಯ ತುಂಬಿಬಿಟ್ಟಿದೆ ಅವರ, ಆ ಮಾತು ಮೃದುವಾಗಿ ಬಿಟ್ಟು ಅದರಲ್ಲಿ ಕರುಣರಸ. ಹಾಗೆ ನಗೆಮೊಗದ ಹಾಸ್ಯದ ಮಾತುಗಳಲ್ಲಿ ಅದರಲ್ಲಿ ಹಾಸ್ಯರಸ ತುಂಬಿಕೊಂಡಿದೆ. ಹಾಗೆ ನಖಕ್ಷತ ಇತ್ಯಾದಿಗಳಲ್ಲಿ ರೌದ್ರರಸ, ಜೊತೆಯಲ್ಲಿ ಭಯದ ಒಂದು ಪ್ರಸಂಗ, ಆ ಸೇರತಕ್ಕಂತಹ ಸಂದರ್ಭದ ಭಯದ ಆ ರೀತಿಯಾಗಿರ್ತಕ್ಕಂಥ ಭೀಭತ್ಸ ರಸ, ರೋಮಾಂಚನದಲ್ಲಿ ಅದ್ಭುತ ರಸ, ಎಲ್ಲವೂ ಕೂಡ ಮೆರೆದುಬಿಟ್ಟು ಕೊನೆಯಲ್ಲಿ ಇಬ್ಬರ ಮನಸ್ಸು ಕೂಡ ಸಮಾಧಾನದಿಂದ ತುಂಬಿಕೊಳ್ತು, ಅದರಲ್ಲಿ ಶಾಂತರಸ ತೋರಿಬಿಡ್ತು. ಹೀಗೆ ನವರಸವೂ ಕೂಡ ಅದರಲ್ಲಿ ತೋರಿತು. ಇಬ್ಬರೂ ಕೂಡ ಸೊಕ್ಕಿ ಮೈಮರೆದರು. ಆ ನವರಸಗಳಲ್ಲಿ ಮುಳುಗಿವಿ ಮಿಂದು ಅವರಿಬ್ಬರೂ ಕೂಡ ಅನ್ಯೋನ್ಯ ಭಾವದಿಂದ ಮೈಮರೆದರು ಅಂಥೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ.

ಅವರಿಬ್ಬರೂ ಕೂಡ ರತಿ ಸಾಮ್ರಾಜ್ಯದ ಅತ್ಯುನ್ನತ ಸ್ಥಿತಿಯನ್ನು ಹೊಂದಿಬಿಟ್ರು, ಅಲ್ಲಿ ಇಬ್ಬರಿಗೂ ಕೂಡ ಪಟ್ಟವಾಗಿಬಿಡ್ತು ಅಂತ ಹೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಕೂರುರುಗಳ ಉಗುರುಗಳಲ್ಲಿ ಆಗತಕ್ಕಂತಹ ಆ ಗೆರೆಗಳಲ್ಲಿ ಗಾಯಗಳಲ್ಲೇ ಸೂತ್ರಬಂಧವಾಯಿತಂತೆ. ಹಾಗೆಯೇ ಕುಂಭಸ್ಥಳಗಳ ಆ ವಕ್ಷಸ್ಥಳಗಳ ಕುಂಭಸ್ಥಾಪನವು, ಕಂಠದಿಂದ ಹೊರಡ್ತಾ ಇರತಕ್ಕಂತಹ ಅವರ ಧ್ವನಿಗಳು, ಅನ್ಯೋನ್ಯ ಸಲ್ಲಾಪದ ಮಾತುಗಳೇ ಮಂತ್ರ, ಅವರಿಗೆ ಉಂಟಾಗ್ತಾ ಇರತಕ್ಕಂತಹ ರೋಮಾಂಚನವೇ ಅಲ್ಲಿ ಕುಶ ದರ್ಭೆಯ ಆಸ್ತರಣ ಇತ್ಯಾದಿಗಳು, ಏನೇನು ಪಟ್ಟಾಭಿಷೇಕಕ್ಕೆ ಬೇಕೋ ಎಲ್ಲವೂ ಕೂಡ ಸಿದ್ಧವಾಗಿ ಬಿಡಿತು. ಅಂತಹ ಸಂದರ್ಭದಲ್ಲಿ ಇಬ್ಬರೂ ಕೂಡ ಆ ಮಣಿಮಂಚದ ಆಸನದಲ್ಲಿ ವೀರ ರತಿ ಸಾಮ್ರಾಜ್ಯದಲ್ಲಿ ಇಬ್ಬರಿಗೂ ಕೂಡ ಪಟ್ಟವಾಯಿತು. ಆ ರೀತಿಯಲ್ಲಿ ಇಬ್ಬರೂ ಕೂಡ ಮೆರೀತಾ ಇದ್ದಾರೆ.

ಅವಳು ಆ ಪ್ರಿಯತಮನ ಒಂದು ಪ್ರೀತಿಯಲ್ಲಿ ತೃಪ್ತಿಯನ್ನು ಹೊಂದಿದ್ದಾಳೆ ಅಂಥೇಳಿ ಕವಿ ಇದರಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ತಳ್ಳು ಒಳ್ಳೆ ಅಂತ ನಿಟ್ಟಿಸಿರು ಆ ಸುರತದಿಂದ ಸಂತೋಷ ಹೊಂದಿರತಕ್ಕಂತಹ ಪ್ರಕಟಿಸಿದ ಕಟಿ ಅಂತ ಅವಳ ನಡು ಅದನ್ನು ಕಂಪನದಿಂದ ಅದನ್ನು ಸಂತೋಷವನ್ನು ತೋರ್ತಾ ಇದೆಯಂತೆ. ಬೆಂಡಾದ ಮೈ, ಅವಳ ಮೈ ಸೋತು ಹೋಗಿದೆ. ಅದೇ ರೀತಿಯಲ್ಲಿ ಮುಖದಲ್ಲಿ ಬೆಮರು, ಕೂದಲು, ಮುಂಗುರುಳುಗಳು ಅದು ಎಲ್ಲವೂ ಕೂಡ ಕೆದರಿ ಹೋಗಿದೆ. ಕಣ್ಣಿನ ಮೇಲೆ ಹಾಕಿರ್ತಕ್ಕಂತಹ ಕಪ್ಪು ಇತ್ಯಾದಿಗಳು ಮಸಳಿ ಹೋಗಿದೆ. ಹಾಗೆ ಹಣೆಯಲ್ಲಿ ಹಾಕಿರ್ತಕ್ಕಂತಹ ಆ ಕೆಂಪು ಬಣ್ಣ ಅದು ಕೂಡ ಎಲ್ಲ ಕಡೆಗೂ ಕೂಡ ಸರಿದಾಡಿದೆ. ಈ ರೀತಿಯಲ್ಲಿ ಸೊಪ್ಪಾದ ಅಧರ, ಕಪ್ಪಾಗಿರತಕ್ಕಂತಹ ಸೋತು ಹೋಗಿರತಕ್ಕಂತಹ ತುಟಿಗಳು ಎಲ್ಲವೂ ಕೂಡ ಆ ಕಾಂತೆಗೆ ಸಂತ

0: ತಾನು ತಂದೆಯ ಮಾತಿಗೆ ತಡವಾಗಿ ಹೋಗ್ತಾ ಇದ್ದೇನೆ, ಆದರೂ ಕೂಡ ಚಿಂತೆ ಇಲ್ಲ, ಮನ್ವಾದಿ ಋಷಿಗಳು, ಮನು ಮುಂತಾದ ಋಷಿಗಳು ಇದನ್ನು ಒಪ್ಪಿದ್ದಾರೆ. ಋತು ಕಾಲದಲ್ಲಿರ್ತಕ್ಕಂತಹ ಸ್ತ್ರೀಯ ಬಯಕೆಯನ್ನು ಮೀರಿ ಹೋಗತಕ್ಕಂಥದ್ದು ಪುರುಷನಿಗೆ ಯುಕ್ತವಲ್ಲ, ಇದು ಧರ್ಮಕ್ಕೆ ಅನುಗುಣವಾಗಿದೆ ಅಂಥೇಳಿ ಅದನ್ನು ಯೋಚನೆಯನ್ನು ಮಾಡ್ತಾ ಮನಸ್ಸಿನಲ್ಲಿ ಸಮಾಧಾನವನ್ನು ಹೊಂದಿದ್ದಾನೆ. ಋತುಸ್ನಾತೆಯಾಗಿರ್ತಕ್ಕಂತಹ ಪತ್ನಿಯನ್ನು ಸೇರಿಬಿಟ್ಟು ಅವಳಿಗೆ ಪುತ್ರ ಅನುಗ್ರಹವನ್ನು ಮಾಡಿ ಅವನು ಸಿದ್ಧನಾಗಿದ್ದಾನೆ ಯುದ್ಧಕ್ಕೆ ಹೊರಡಬೇಕು ಅಂಥೇಳಿ ಕಾಂತೆಯಿಂದ ಬೀಳ್ಕೊಡಿಸಿಕೊಂಡು ಇನ್ನೇನು ಯುದ್ಧಕ್ಕೆ ಹೊರಡಬೇಕು, ಹೊರಗೆ ಬಂದು ಸಿದ್ಧನಾಗಿದ್ದಾನೆ. ಅದೇ ಸಂದರ್ಭದಲ್ಲಿ ಸೈನ್ಯವೆಲ್ಲ ಹೊರಗಡೆ ಬಯಲಲ್ಲಿ ನೆರೆದಿದೆ. ಆ ನರನ ಕುದುರೆಯನ್ನು ಕಟ್ಟಬೇಕು ಅಂಥೇಳಿ ಆಜ್ಞೆಯಾಗಿದೆ, ಅದಕ್ಕೋಸ್ಕರವಾಗಿ ಸೈನ್ಯವೆಲ್ಲ ಸಿದ್ಧವಾಗಿದೆ. ಹಂಸಧ್ವಜನೂ ಕೂಡ ಅಲ್ಲಿ ಬಂದು ಆ ಯುದ್ಧದ ಸಿದ್ಧತೆಯನ್ನು ನೋಡೋದಕ್ಕೋಸ್ಕರವಾಗಿ ಬಂದಿದ್ದಾನೆ. ಬಂದು ಅದರಲ್ಲಿ ತನ್ನ ಅತಿ ಪ್ರಿಯನಾಗಿರ್ತಕ್ಕಂತಹ ಕುಮಾರನನ್ನು ಸುಧನ್ವನನ್ನು ಕಾಣದೆ ಕೆಂಡಾಮಂಡಲವಾಗಿದ್ದಾನೆ. ಬಹಳ ಸಿಟ್ಟು ಬಂದಿದೆ ಅವನಿಗೆ.
1: ಪೋರೆ

ಎಲ್ಲರೂ ಬಂದಿದ್ದಾರೆ. ತನ್ನ ಮೋಹದ ಕುಮಾರನಾಗಿರ್ತಕ್ಕಂಥ ಸುಧನ್ವ ಮಹಾವೀರ ಹರಿಭಕ್ತ ಅವನು ಬಂದಿಲ್ಲ. ಮರಾಳ ಕೇತುವಿಗೆ ಸಿಟ್ಟು ಬಂದುಬಿಡ್ತು. ಸಿಟ್ಟು ಬಂದು ಪಕ್ಕದಲ್ಲಿರ್ತಕ್ಕಂಥ ಸುಮತಿಯನ್ನು ನೋಡಿ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಬೇಗ ಕರೆಸು, ಎಲ್ಲಿದ್ದರೂ ಕೂಡ ಅವನನ್ನು ಹೆಡೆಮುರಿ ಕಟ್ಟಿ ಕರೆತರಲಿ ಅಂಥೇಳಿ ಆಜ್ಞೆಯನ್ನು ಮಾಡಿದ್ದಾನೆ. ಅದರಂತೆ ಸುಮತಿ ಸಮೀಪದಲ್ಲಿದ್ದಂತಹ ಕೆಲವು ಭಟರನ್ನು, ಅಂಥ ಭಟರು ಅಂತಂದರೆ ಹೇಳಿದರೆ ಹಾಗೆ ತಲೆಯನ್ನು ಕಡಿಯತಕ್ಕಂತಹ ಭಟರೊಬ್ಬರು, ಅವರು ಇನ್ನೊಂದು ಮಾತನ್ನು ಇನ್ನೊಂದು ಯೋಚನೆಯನ್ನು ಮಾಡತಕ್ಕಂಥವರಲ್ಲ, ಅಂಥವರನ್ನು ಆಜ್ಞೆ ಮಾಡಿದ್ದಾನೆ. ಹತ್ತಾರು ಜನ ಭಟರನ್ನು ಕಳಿಸಿಬಿಟ್ಟ, ಹೋಗಿ ಅಲ್ಲಿ ಎಲ್ಲಿದ್ದರೂ ಕೂಡ ಎಳೆದುಕೊಂಡು ಬನ್ನಿ ಅಂತ. ಸುಧನ್ವ ಯುದ್ಧಕ್ಕೆ ಸಿದ್ಧನಾಗಿ ಎಲ್ಲರಿಂದ ಅನುಜ್ಞೆಯನ್ನು ಪಡೆದು, ಪತ್ನಿಯ ಒಪ್ಪಿಗೆಯನ್ನು ಪಡೆದು ಹೊರಗಡೆ ಬರ್ತಾ ಇದ್ದಾನೆ. ಅವನನ್ನು ಬಂದು ತುಡುಕಿಬಿಟ್ರು, ಬಂದು ಹಿಡಿದು ಏನೂ ಅವನ ಮಾತನ್ನು ಆಡೋ ಹಾಗಿಲ್ಲ, ಅವನ ಮಾತುಗಳನ್ನು ಕೇಳದೆ ಅವನನ್ನು ಹಿಂಗಡೆ ಕೈಗಳನ್ನು ಬಿಗಿದುಬಿಟ್ಟು ನೇಣುಗಳಿಂದ ಅವನನ್ನು ಎಳ್ಕೊಂಡು ಬರ್ತಾ ಇದ್ದಾರೆ. ಹೇಗೆ ಅಂತಂದರೆ ಕಳ್ಳನನ್ನು ಕದ್ದಿರ್ತಕ್ಕಂತಹ ಕಳ್ಳನನ್ನು ಎಳ್ಕೊಂಡು ಬರುವಂತೆ ಬರ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಪುರಜನರು, ಪರಿಜನರು, ಆ ಅರಮನೆಯಲ್ಲಿರ್ತಕ್ಕಂತಹ ಪರಿಜನ, ಸೇವಕ ಜನರು, ಬಂಧುಗಳು, ಜೊತೆಗೆ ಪಟ್ಟಣಿಗರು ಕೂಡ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅಂತೆ. ಈ ನಿಷ್ಠುರವನ್ನು, ಇಂತಹ ಪರಮಭಕ್ತನನ್ನು, ವೀರನನ್ನು, ರಾಜನ ಪರಮಪ್ರೀತಿಯ ಮಗನನ್ನು ಹೀಗೆ ಎಳ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂಥೇಳಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ.

0: ಹಾಗೆ ಹಿಂಗೈಗಟ್ಟುಗಳಿಂದ ಎಳೆದುಕೊಂಡು ಬಂದಿರತಕ್ಕಂತಹ ಸುಧನ್ವನನ್ನ ತಂದೆಯ ಕಾಲ ಮೇಲೆ ಕೆಡವಿಬಿಟ್ರು. ಕೆಳಗೆ ಬಿದ್ದಿರತಕ್ಕಂತಹ ಅವನನ್ನ ನೋಡಿ ಹೇಳ್ತಾ ಇದ್ದಾನೆ, ದಟ್ಟಿಸಿಬಿಟ್ಟು, ಎಲ್ಲವೋ ಮೂರ್ಖ, ತಂದೆಯ ಕಟ್ಟಳೆಯ ನರಿದು ಅಂತ. ನಾನು ಮಾಡಿರ್ತಕ್ಕಂತಹ ಕಟ್ಟಳೆ ನನಗೆ ಗೊತ್ತಿದೆ. ಯಾರು ಯುದ್ಧದಿಂದ ಹಿಂದೆ ಸರಿಯುತ್ತಾರೆ, ನಗಾರಿಯ ಧ್ವನಿಯನ್ನು ಕೇಳಿದ ಕೂಡಲೇ ಯಾರು ಬರೋದಿಲ್ಲ, ಅವರಿಗೆ ಘೋರವಾಗಿರ್ತಕ್ಕಂತಹ ಮರಣ. ಕಾದಿರತಕ್ಕಂತಹ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಬೇಯಿಸ್ತಾರೆ ಅಂತ ಹೇಳಿ ಗೊತ್ತಿದ್ದೂ ಕೂಡ ನೀನು ಕೃಷ್ಣ ದೀಕ್ಷೆಯನ್ನು ಮರೆದುಬಿಟ್ಟು ರಣದುತ್ಸವವನ್ನು ಬಿಟ್ಟು ಪಟ್ಟಣದಲ್ಲಿ ಏಕೆ ತಳುವಿದೆ, ಯಾಕೆ ತಡ ಮಾಡಿದೆ ಹೇಳು ಅಂಥೇಳಿ ದಟ್ಟೈಸಿ ಕೇಳ್ತಾ ಇದ್ದಾನೆ. ಬೇಗ ಹೇಳು, ಬೊಗಳು ಅಂಥೇಳಿ ಹೇಳ್ತಾ ಇದ್ದಾನೆ. ಆಗ ಲಜ್ಜೆಯಿಂದ ತಂದೆಯ ಪಾದಗಳನ್ನೇ ನೋಡ್ತಾ ತಲೆಯನ್ನು ತಗ್ಗಿಸಿಬಿಟ್ಟು ಉತ್ತರವನ್ನು ಕೊಡ್ತಾ ಇದ್ದಾನೆ.
1: ಸತಿ ಸಂತತಿ ಬಯಸಿ ದಿನಗಳಿದು ದಿನ್ನಿಲ್ಲ, ಸತಿ ಸಂತತಿ ಬಯಸಿ ದಿನಗಳಿದು ದಿನ್ನಿಲ್ಲಾ,

ಸಭೆಯಲ್ಲಿ ಎಲ್ಲರ ಮುಂದೆ ತಂದೆ ಕೇಳ್ತಾ ಇದ್ದಾನೆ, ಹೇಗೆ ಉತ್ತರವನ್ನು ಕೊಡೋದು, ನನ್ನ ಪತ್ನಿಯ ಜೊತೆಯಲ್ಲಿ ಇದ್ದೆ ಕಾಲವನ್ನು ಕಳೀತಾ ಇದ್ದೆ ಅಂತ ಹೇಳಿ ಆಗ ಮೆಲ್ಲಕ್ಕೆ ತಂದೆಗೆ ಕೇಳುವ ಹಾಗೆ ಹೇಳ್ತಾ ಇದ್ದಾನೆ. ಸತಿ ಸಂತತಿಗೆ ಬಯಸಿ ದಿನಗಳೆದು ದಿನ್ನಿಲ್ಲ. ನನ್ನ ಪತ್ನಿ, ನನ್ನ ಬಳಿಗೆ ಬಂದುಬಿಟ್ಟು ಯುದ್ಧಕ್ಕೆ ಹೊರಟಿದ್ದೀರಿ, ನನಗೆ ಋತು ಸಮಯ ಇದು, ನಾನು ಪುತ್ರವತಿ ಆಗಬೇಕು, ನೀವು ಯುದ್ಧಕ್ಕೆ ಹೊರಟಾಗ ಕೃಷ್ಣ ದರ್ಶನ ಮಾಡಿದ ಮೇಲೆ ಪುನಃ ಹಿಂದಕ್ಕೆ ಬರುವ ನಿಜವಾಗಿರ್ತಕ್ಕಂತಹ ನಂಬಿಕೆ ಇಲ್ಲ, ಹಾಗಾಗಿ ನನಗೆ ಸಂತಾನವಾಗಬೇಕು ಅಂತ ಕೇಳಿದಾಗ ಅವಳೊಡನೆ ಇದ್ದೆ ಅಂತ ಹೇಳಿದ. ಅಲ್ಲಿ ಇದ್ದೆ ಅಂತ ಹೇಳಿದುಕೊಳ್ಳೆ, ಕೃತಕಮಿದು, ಇದು ಏನು ನಾಡಾಡಿಗಳ ಭಾಷೆಯನ್ನು ಹೇಳ್ತಾ ಇದ್ದೀಯಾ? ಕೃಷ್ಣ ದರ್ಶನದ ಈ ಸಂದರ್ಭವನ್ನು ಬಿಟ್ಟು ಈ ಕೃಷ್ಣ ದರ್ಶನದ ಕಾಲದಲ್ಲಿ ಇತರ ಧರ್ಮದ ವೇಳೆಗಡ ಪತ್ನಿಗೆ ಋತುದಾನವನ್ನು ಮಾಡ್ತಕ್ಕಂತಹ ಧರ್ಮ ಒದಗಿಬಿಡ್ತು ಇವನಿಗೆ. ಏ, ಇವನನ್ನು ಆ ಕಡೆಗೆ ನೂಕಿ ಅಂತ ಹೇಳಿ ಹೇಳ್ತಾ ಇದ್ದಾನಂತೆ. ನಮ್ಮ ಧರ್ಮವನ್ನು ಹೇಳ್ತಕ್ಕಂತಹ ಪುರೋಹಿತರನ್ನು ಕರೆ, ಕೇಳೋಣ ಇದಕ್ಕೆ ನಿಷ್ಕೃತಿಯನ್ನು. ಇವನು ಮಾಡಿರ್ತಕ್ಕಂಥದ್ದು ದೈವದ್ರೋಹ, ಧರ್ಮದ್ರೋಹವಾಗಿದೆ. ಕೃಷ್ಣ ದರ್ಶನಕ್ಕೆ ಬಾರದೆ ಪತ್ನಿಯೊಂದಿಗೆ ಕಾಲವನ್ನು ಕಳೆದಿದ್ದಾನೆ, ಇವನಿಗೆ ನಿಷ್ಕೃತಿ ಏನು ಅಂತ ಹೇಳಿ ಕೇಳ್ತೇನೆ, ಕರೆ ಅಂತ ಹೇಳಿದಾಗ ಚರರು ಬಂದು ಶಂಖಲಿಖಿತರಿಗೆ ಈ ಮಾತನ್ನು ಹೇಳಿದ್ದಾರೆ. ಆ ಚರರ ಮಾತನ್ನು ಕೇಳಿಬಿಟ್ಟು

ಆ ಚರರ ಮಾತುಗಳನ್ನು ಕೇಳಿ ತಕ್ಷಣ ಶಂಖಲಿಖಿತರು ಅಲ್ಲಿಗೆ ಬಂದರು. ಮಹಾರಾಜ, ಏನು ಯೋಚನೆಯನ್ನು ಮಾಡ್ತಾ ಇದ್ದೀಯಾ? ನೀನು ಪುತ್ರ ವ್ಯಾಮೋಹದಿಂದ ಧರ್ಮವನ್ನು ಮೀರಿದರೆ ನಾವು ಒಂದು ಕ್ಷಣವೂ ಕೂಡ ಇಲ್ಲಿರೋವರಲ್ಲ ಅಂತ. ನೀನು ನನ್ನ ಮಗ, ಲೋಕದಲ್ಲಿ ಬೇರೆಯವರಿಗೆ ಒಂದು ನಿಯಮ, ನನ್ನ ಮಕ್ಕಳಿಗೆ ಒಂದು ನಿಯಮ ಅಂತ ಹೇಳಿದರೆ ನಾವು ಇರ್ತಕ್ಕಂಥವರಲ್ಲ. ಹಿಂದೆ ರಾಜರು ರುಕ್ಮಾಂಗದ ಹರಿಶ್ಚಂದ್ರ ಮುಂತಾದವರು ತಮ್ಮ ಮಕ್ಕಳ ಮುಖವನ್ನು ಕೂಡ ನೋಡಲಿಲ್ಲ ಧರ್ಮ ಸತ್ಯಕ್ಕೋಸ್ಕರವಾಗಿ. ಆ ರೀತಿಯಲ್ಲಿ ನೀನು ನಡೆಯೋದಾದರೆ ಇಲ್ಲಿ ಇರ್ತೀವಿ ಅಂತ ಹೇಳಿದರು. ಅಂದರೆ ನಿನಗೆ ಗೊತ್ತು ಅಂತ. ಇಲ್ಲಿ ನಿನ್ನ ಕಟ್ಟಳೆ ಏನಿದೆ

0: ಇದೆ, ಅದರಂತೆ ನಡೆಯೋದಾದ್ರೆ ಇಲ್ಲಿರ್ತೀವಿ ಅಂತ ಹೇಳಿದಾಗ ರಾಜ ಸುಮತಿಯನ್ನು ಕರೀತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ. ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದು ಲೋಕಭವನದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ರಾಜ್ಯ ಸಚಿವ ಸಂಪುಟ ವಿಸರ್ಜನೆಗೊಂಡಿರುವ ಬಗ್ಗೆ ಗೆಜೆಟ್ ಅಧಿಸೂಚನೆ ಪ್ರಕಟವಾಗಿದೆ. ಇದೇ ವೇಳೆ ಹೊಸ ಸರ್ಕಾರ ರಚನೆಯಾಗುವವರೆಗೆ ಇನ್ನೂ 2-3 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ಹಸ್ತಾಂತರಿಸಿದ್ದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ದೆಹಲಿಗೆ ತೆರಳಲಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ತೆರಳಿದ ಅವರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ಈವರೆಗೆ ತಮಗೆ ನೀಡಿದ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದರು. ಇದೇ ವೇಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬಳಿಕ ಕೆಪಿಸಿಸಿ ಅಧ್ಯಕ್ಷ

ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ಕೆಜೆ ಜಾರ್ಜ್ ಅವರ ಜೊತೆಗೂ ಕೆಲ ಹೊತ್ತು ಮಾತುಕತೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರವಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅವರ ಸಾಧನೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಂಡಾಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಜನಮಾನಸದಲ್ಲಿ ನೆಲೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡುತ್ತಾನೆ. ಕೊಟ್ಟಿರುವ ಅವಕಾಶದಲ್ಲಿ ಏನು ಸಾಧನೆ ಮಾಡುತ್ತೇವೋ ಎಂಬುದು ಮುಖ್ಯ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಸಿದ್ದರಾಮಯ್ಯನವರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯ. ಅವರ ಆಡಳಿತದಲ್ಲಿ ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡಿದ್ದು ನನ್ನ ಭಾಗ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಎಂದು ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ರಾಜ್ಯದ ಮೊದಲ ತಾಂತ್ರಿಕ ಕಾಲೇಜು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಇದಕ್ಕೂ ಮೊದಲು ಉಪರಾಷ್ಟ್ರಪತಿಯವರು ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ್ರ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದರು. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದರು. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಇತ್ತೀಚೆಗೆ ಭಟ್ಕಳದಲ್ಲಿ ನಡೆದ ಕಪ್ಪೆಚಿಪ್ಪು ದುರಂತದಲ್ಲಿ ಮೃತಪಟ್ಟ 11 ಮಂದಿಯ ಕುಟುಂಬಕ್ಕೆ ಪರಿಹಾರ ಧನವನ್ನು ಮಾಜಿ ಸಚಿವ ಮಂಗಳ ವೈದ್ಯ ಇಂದು ವಿತರಿಸಿದರು. ರಾಜ್ಯ ಸರ್ಕಾರವು ತಲಾ 5 ಲಕ್ಷ ರೂಪಾಯಿಯಂತೆ ಒಟ್ಟು 55 ಲಕ್ಷ ರೂಪಾಯಿ ಹಾಗೂ ಮೀನುಗಾರಿಕೆ ಇಲಾಖೆಯಿಂದ ತಲಾ 10 ಲಕ್ಷದಂತೆ 11 ಕುಟುಂಬದವರಿಗೆ ಒಟ್ಟು 1,10,00,000 ರೂಪಾಯಿಯನ್ನು ಘೋಷಿಸಿತ್ತು. ಈ ಎಲ್ಲಾ ಪರಿಹಾರದ ಚೆಕ್ಗಳನ್ನು ಇಂದು ಬೆಳಿಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಮಂಗಳ ವೈದ್ಯ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಜಿ ಸಚಿವ ವೆಂಕಟರಮಣಪ್ಪ ಹೃದಯಾಘಾತದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಮಾಜಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಶಾಸಕ ಹೆಚ್ವಿ ವೆಂಕಟೇಶ್ ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ವೆಂಕಟರಮಣಪ್ಪ ಅವರು ತುಮಕೂರು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಜನಪ್ರಿಯತೆ ಗಳಿಸಿದ ಶೋಷಿತ ವರ್ಗದ ನಾಯಕ. ಅವರ ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾಗದ ನಷ್ಟವಾಗಿದೆ ಎಂದು ತಿಳಿಸಿದರು. ಜೇನು ಪೆಟ್ಟಿಗೆಯನ್ನು ಮಾವಿನ ತೋಟದಲ್ಲಿ ಅಳವಡಿಸಿಕೊಂಡು ದುಬೈಗೆ ಮಾವಿನ ಹಣ್ಣು ರಫ್ತು ಮಾಡುವ ಮೂಲಕ ಜೇನು ಕೃಷಿ ಮಾಡಿದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ನಿಲೋಗಲ್ಲ ಗ್ರಾಮದ ರೈತ ಶ್ರೀನಿವಾಸ ಜೇನು ಕೃಷಿಯಲ್ಲಿ ಮಾದರಿಯಾಗಿದ್ದಾರೆ. ಜೇನುತುಪ್ಪಕ್ಕೆ ಉತ್ತಮ ಬೆಲೆಯ ಜೊತೆಗೆ ಜೇನುನೊಣಗಳ ಪರಾಗಸ್ಪರ್ಶದಿಂದ ಮಾವಿನ ಇಳುವರಿ ಹೆಚ್ಚಿಸಿಕೊಳ್ಳುವ ವಿಧಾನ ಇತರ

0: ರೈತರಿಗೆ ಮಾದರಿಯಾಗಿದೆ. ನೈಸರ್ಗಿಕ ಕೃಷಿಯಲ್ಲಿ ಮಾವಿನ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದು ಹಣ್ಣುಗಳು ಹೆಚ್ಚಿನ ಸಿಹಿ ಮತ್ತು ರುಚಿಯಾಗಿರಲು ಕಾರಣವಾಗಿದೆ. ಸಾವಯವ ಪದ್ಧತಿಯಲ್ಲಿ ಮಾವು ಬೆಳೆಯುತ್ತಿದ್ದು ಇಳುವರಿ ಕಡಿಮೆಯಾಗುವ ಸಂದರ್ಭದಲ್ಲಿ ಜೇನು ಪೆಟ್ಟಿಗೆಯನ್ನು ತೋಟದಲ್ಲಿ ಅಳವಡಿಸಿಕೊಂಡಿದ್ದರಿಂದ ಗಿಡದಲ್ಲಿ ಮಾವಿನ ಎಲೆಗಿಂತ ಕಾಯಿಗಳು ಅಧಿಕವಾಗಿವೆ. ಇದಕ್ಕೆ ಕಾರಣ ಜೇನುನೊಣಗಳ ಪರಾಗಸ್ಪರ್ಶ ಎಂದು ರೈತ ಶ್ರೀನಿವಾಸ ಜಾಲಿಹಾಳ ತಿಳಿಸಿದ್ದಾರೆ.
1: ಈ ಮಸಾರಿ ಭೂಮಿಯೊಳಗೆ ಏನಪ್ಪ, ನಾನು ಮಾವು ಬೆಳೆ ಬೆಳೆದಿದ್ದೀನಿ. ಸುಮಾರು 850 ಇದರಲ್ಲಿ ಮಾವಿನ ಮರಗಳವ. ಮಾವಿನ ಮರಗಳು 8 ಹೆಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ, 4 ವೆರೈಟೀಸ್ ಹಣ್ಣು ಬರ್ತದಲ್ಲಿ. ಈ ವರ್ಷ ಏನಪ್ಪ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಕಾಯಿಗಳು ಜಾಸ್ತಿ ಆಗ್ತವೆ. ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತವೆ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗೆ ಕಡಿಮೆ ಅಂತಂದ್ರೆ ಈ ಗಿಡಗಳು ಏನಪ್ಪ ಅಂತಂದ್ರೆ ಪರಾಗಸ್ಪರ್ಶದಿಂದ. ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ ರಿಂದ ಏನಾಗ್ತದೆ, ಪರಾಗಸ್ಪರ್ಶ ಜಾಸ್ತಿ ಆಗ್ತದೆ. ಪರಾಗಸ್ಪರ್ಶ ಜಾಸ್ತಿ ಆಗೋದ್ರಿಂದ ಒಂದು ಕಾಯಿ ಆಗಲಿ 4 ಕಾಯಿ ಆಗ್ತವೆ, 4 ಕಾಯಿ ಆಗಲಿ 16 ಕಾಯಿ ಆಗ್ತವೆ. ಹಿಂಗಾಗಿ ಏನಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಿಲ್ಲ.
0: ಹಾವೇರಿ ಜಿಲ್ಲೆಗೆ ಪ್ರಸಕ್ತ ಸಾಲಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 5.81 ಲಕ್ಷ ಮಾನವ ದಿನಗಳ ಸೃಜನೆಗೆ ಗುರಿ ನೀಡಲಾಗಿದೆ. ಈಗಾಗಲೇ ಸುಮಾರು 1.96 ಲಕ್ಷ ಮಾನವ ದಿನಗಳ ಸೃಜನೆ ಮಾಡಲಾಗಿದ್ದು ಶೇಕಡ 33.73% ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟಾರೆ 42,139 ಜನರ ಉದ್ಯೋಗ ಬೇಡಿಕೆ ಸಲ್ಲಿಸಿದ್ದು 40,501 ಜನರಿಗೆ ಉದ್ಯೋಗ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೂ ಚರ್ಚೆ. ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಗಾಂಧೀಜಿ ಹೇಳ್ತಾರೆ, ಆಂತರಿಕ ಮತ್ತು ಬಾಹ್ಯ ಬದಲಾವಣೆ ಮಾಡ್ಕೊಳ್ಳೋಕೆ ಹೊರಟಾಗಿ ನನ್ನ ವೆಚ್ಚದಲ್ಲಿ ಅಷ್ಟೇ ಅಲ್ಲ, ನನ್ನ ಜೀವನ ಕ್ರಮದಲ್ಲೂ ಕೂಡ ಬದಲಿ ಆಗ್ತಾ ಹೋಯಿತು. ನಾನು ಅಂದ್ಕೊಂಡೆ ನನ್ನ ಆಹಾರದ ಬದಲಾವಣೆ ಮಾಡಿಕೊಳ್ಬೇಕು. ಶಾಖಾಹಾರ ಅಂತೂ ತೀರ್ಮಾನ ಆಗಿಬಿಟ್ಟಿತ್ತು. ಒಂದು ತೀರ್ಮಾನಕ್ಕೆ ಮಾಡಿದರು, ಪ್ರಾಣಿಗಳ ಮೇಲೆ ಮನುಷ್ಯನಿಗೆ ಅಧಿಕಾರ ಇಲ್ಲ, ಆದ್ದರಿಂದ ಅವನು ಕೊಂದು ತಿನ್ನಬಾರ್ದು. ಶಕ್ತರು ಅಶಕ್ತರನ್ನು ಕಾಪಾಡಬೇಕು. ಆದ್ದರಿಂದ ಮನುಷ್ಯರ ಕೆಲಸ ಇರೋದು ಪ್ರಾಣಿಗಳ ರಕ್ಷಣೆ ಮಾಡೋದೇ ಹೊರತಾಗಿ ಭಕ್ಷಣೆ ಮಾಡೋದಲ್ಲ. ಆದರೆ ಜನ ಕೆಲವು ಮೊಟ್ಟೆ ತಿಂತಿದ್ರಂತೆ. ಕೆಲವು ಹೇಳಿದ್ರಂತೆ ಮೊಟ್ಟೆ ಏನು ಅದು ಮಾಂಸಾಹಾರಿ ಅಲ್ಲ, ತಿನ್ಬಹುದು ಅಂತ. ಇವರು ಸಾಕಷ್ಟು ತಿಂದರು ಮೊಟ್ಟೆನ, ಅದೆಲ್ಲ ಹೇಳಿದ್ರಲ್ಲ ಅವರು. ವ್ಯಾವಹಾರಿಕ ದೃಷ್ಟಿಯಿಂದ ಶಾಖಾಹಾರ ಅತ್ಯಂತ ಕಡಿಮೆ ಖರ್ಚಿಂದು ಅಂತ ತೀರ್ಮಾನ ಆಗಿತ್ತು. ಹೋಟೆಲ್ಗಳಲ್ಲಿ ಶಾಖಾಹಾರಿಗಳು ಸಿಗ್ತಾಯಿದ್ರು. ಒಂದು ವಾರ ಪತ್ರಿಕೆ ನಡೆಸಿದ್ರಂತೆ ಸಂಘದವರೆಲ್ಲ ಸೇರಿಕೊಂಡು. ಇವರೇನು ಮಾಡಿದ್ರು ಗೊತ್ತಾ, ಮನೆಯಿಂದ ಬರುವಂಥ ಮಿಠಾಯಿ ಮಸಾಲೆ ಎಲ್ಲನೂ ತಿನ್ನೋದು ಬಿಟ್ಬಿಟ್ರು. ಮನಸ್ಸು ಬದಲಾಯಿಸ್ತು, ಮಸಾಲೆ ಆಸೆ ತಪ್ಪೋಯ್ತು. ಸಪ್ಪೆ ಆದಂಥ ರಿಚ್ಮಂಡ್ ಬಸ್ಲೆ ಸೊಪ್ಪು ನನಗೆ ಭಾಳ ಇಷ್ಟ ಆಯಿತು. ಇಂಥ ಅನೇಕ ಪ್ರಯೋಗಗಳನ್ನು ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾದದ್ದು ಅಂದರೆ ರುಚಿಯ ನಿಜವಾದ ಮೂಲ ನಾಲಿಗೆಯಲ್ಲಿಲ್ಲ, ಮನಸ್ಸಲ್ಲಿದೆ ಅಂತ ಗೊತ್ತಾಯಿತು. ಭಾಳ ದೊಡ್ಡ ಬದಲಾವಣೆ ಇದು, ನಮ್ಮೆಲ್ಲರಿಗೂ ಅಷ್ಟೇ. ಆರ್ಥಿಕ ದೃಷ್ಟಿಯಿಂದ ಚಹಾ ಕಾಫಿ ಶ್ರೀಮಂತರದ್ದು ಬೇಡ ಅಂತ ಹೇಳಿ ನಾನೇನು ಮಾಡಿದೆ, ಚಹಾ ಕಾಫಿ ಪೂರ್ತಿಯಾಗಿಬಿಟ್ಟು ಅದ್ರ ಬದಲಾಗಿ ಕೋಕೋ ಕುಡಿಬೇಕು ಅಂತ. ಆ ಹೋಗ್ತಿರುವಂಥ ಹೋಟೆಲಲ್ಲಿ 2 ಭಾಗ ಇತ್ತಂತೆ. ಒಂದು ಹೋಟೆಲಲ್ಲಿ ನಿಮಗೇನು ಬೇಕು ಖಾದ್ಯ ತೊಗೊಂಡು ಅವಾಗ ಹಣ ಕೊಡಬೇಕು, ಇನ್ನೊಂದಕ್ಕೆ ಫಿಕ್ಸ್ ಆಗಿತ್ತು ರೇಟು ಇಷ್ಟೇ, 1 ಶಿಲಿಂಗು 2 ಶಿಲಿಂಗು ಅಂತ ಕೊಡೋದು. ಶ್ರೀಮಂತರಿದ್ದವರೆಲ್ಲ ಅಲ್ಲಿ ಮೊದಲು ಹೋಗೋರು, ತಾವು ಆರ್ಡರ್ ಮಾಡಿ ತೊಗೊಳ್ಳೋಂಥದ್ದು. ಇಲ್ಲಿ ಹಾಗಲ್ಲ, ಇಲ್ಲಿ ಹೋದಾಗ ಒಂದು ಚೂರು ರೊಟ್ಟಿ, ಒಂದಿಷ್ಟು ಪಲ್ಯ ಎಲ್ಲ ಕೂಡ 6 ಪೆನಿಗೆ ಕೊಡ್ತಾ ಇದ್ರಂತೆ. ನಾನು ಅತ್ಯಂತ ಮಿತವ್ಯಯವಾದದ್ದನ್ನು ಆರಿಸ್ಕೊಂಡೆ ಅಂತ ಗಾಂಧಿ ನೆನಪು ಮಾಡ್ಕೋತಾರೆ. ಇನ್ನೊಂದು ಪ್ರಯೋಗ ಏನು ಮಾಡಿಕೊಂಡ್ರು ಅಂದರೆ ಹಾಲಿನೊಳಗೆ ಖರ್ಚು ಕಮ್ಮಿ ಮಾಡಬೇಕು, ಅಷ್ಟು ಗಟ್ಟಿ ಹಾಲು ನನಗೆ ಬೇಕಾಗಿಲ್ಲ ಅಂತ ಶುರು ಮಾಡಿದ್ರಂತೆ. ಆವಾಗ ಅನಿಸ್ತಂತೆ, ಆಕಳ ಹಾಲು ಮನುಷ್ಯನಿಗೆ ಭಾಳ ಭಾರ ಆಗುತ್ತೆ, ಮೇಕೆ ಹಾಲಿದ್ರೆ ಚೆನ್ನಾಗಿತ್ತು ಅಂತ.

ಅನಿಸಿರ್ಬೇಕು ಅವರಿಗೆ. ತಾಯಿ ಬೇರೆ ಹೇಳಿದ್ಲು ಮೊಟ್ಟೆ ತಿನ್ನಬೇಡ, ಮಾಂಸ ತಿನ್ನಬೇಡ ಅಂತ. ಮೊದಮೊದಲು ತಾನೇ ಸಮಾಧಾನ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆಂದ ಇದೆ ನೋಡಿದು, ಎಲ್ಲರ ಮನಸ್ಸಲ್ಲಾಗುವಂಥದ್ದು. ನಾವೇನೋ ತಪ್ಪು ಮಾಡಿದ್ದಕ್ಕೆ ಸಮರ್ಥನೆ ಕೊಂಡ್ಕೊಂಡು ಹೋಗ್ತೀವಿ, ಮೊಟ್ಟೆ ಅಲ್ವಾ ಅದೇನು ಜೀವ ಇಲ್ಲದ್ದು ಅಂತ. ಆದರೆ ತಾಯಿ ಮಾತಿನ ಹೇಳಿದೊಳಗೆ ಅವ್ರು ಹೇಳ್ತಾರೆ, ತಾಯಿ ಅಪೇಕ್ಷೆ ಪಟ್ಟದ್ದು ಜೀವ ಇರೋದನ್ನು ಯಾವುದೂ ತಿನ್ನಬೇಡ ಅಂತ ಹೇಳಿದ್ದು, ಪ್ರಾಣಿ ಜೀವ ಎನ್ನೋದು. ಆದ್ದರಿಂದ ನನಗನ್ನಿಸಿದ್ದು ಮಾತು ಮುಖ್ಯ ಅಲ್ಲ, ಮಾತಿನಿಂದಿರುವಂಥ ತತ್ವ ಮುಖ್ಯ ಅಂತ ಅನ್ನಿಸ್ತು. ಅವತ್ತು ಬಿಟ್ಬಿಟ್ಟೆ ನಾನು ಪೂರ್ತಿ. ಎಲ್ಲ ಕಡೆ ಹೋದಾಗ ಪ್ರಶ್ನೆ ಮಾಡಿಕೊಳ್ಳೋದು, ಇದರೊಳಗೇನಿದೆ ಇದರೊಳಗೇನಿದೆ ಅಂತ ಕೇಳಬೇಕಾಗ್ತಿತ್ತು. ಕೆಲವರು ಕಿರಿಕಿರಿ ಆಯಿತು, ಎಷ್ಟು ಸಲ ಕೇಳ್ತಾನೆ ಇವನು, ಇದರೊಳಗೆ ಮಾಂಸ ಇದೆಯಾ ಇದು ಬೊಟ್ಟೆ ಇದೆಯಾ ಅಂತ ಕೇಳ್ತಿದ್ದೆ. ಆಗ ನಾನೇನು ವಿಚಾರ ಮಾಡಿದೆ ಅಂದರೆ, ಅವನ್ನೆಲ್ಲ ಕೇಳೋದೇ ಬೇಡ. ನಾನು ಪ್ರತಿಜ್ಞೆ ಮಾಡಿದ್ದೇನೆ, ವೃತ ಮಾಡೋದು ಮತ್ತು ಪ್ರತಿಜ್ಞೆಗಳನ್ನು ಮಾಡೋದ್ರ ಬಗ್ಗೆ ಒಂದು ಚೂರು ವಿಚಾರ ಸ್ಪಷ್ಟ ಮಾಡಬೇಕು ಅಂದ್ಕೊಂಡ್ರು. ವೃತ ಅಥವಾ ಪ್ರತಿಜ್ಞೆಯ ಅರ್ಥ ಏನು ಬೇಕಾದಷ್ಟು ಚರ್ಚೆ ಆಗ್ತದೆ ಜಗತ್ತೊಳಗೆ. ಪ್ರತಿಜ್ಞೆ ಎಷ್ಟೇ ಸ್ಪಷ್ಟ ಆಗಿರಲಿ, ಜನ ಎಲ್ಲ ವರ್ಗದಲ್ಲೂ ಇದ್ದಾರೆ, ತಮ್ಮ ಬೇಕಾದ್ದನ್ನು ಬಳಸ್ಕೊಂಡು ಅವ್ರು ಹೇಳ್ತಾರೆ ಜಗತ್ತನ್ನು ಮತ್ತು ದೇವರಿಗಿಬ್ಬರಿಗೂ ಮೋಸ ಮಾಡ್ತಾರೆ ಅಂತ. ನಾನು ಬೇಕಾದದನ್ನು ಆರಿಸ್ಕೊಂಬಿಡೋದು ಇದೇ ಸರಿ ಅಂತ ಹೇಳಿ ತಮ್ಮನ್ನೂ ಮೋಸ ಮಾಡ್ಕೋತಾರೆ, ಜಗತ್ತಿಗೂ ಮೋಸ ಮಾಡ್ತಾರೆ, ದೇವರಿಗೂ ಮೋಸ ಮಾಡ್ತಾರೆ. ಒಂದೇ ಒಂದು ಸುವರ್ಣ ನಿಯಮ ಅಂದರೆ, ಯಾರು ನಮ್ಮಿಂದ ಪ್ರತಿಜ್ಞೆ ಮಾಡಿಸಿದ್ದಾರೋ ಆ ಪ್ರತಿಜ್ಞೆಗೆ ಪ್ರಾಮಾಣಿಕವಾಗಿ ಯಾವ ಅರ್ಥವನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ರೋ ಆ ಅರ್ಥವನ್ನು ಅಂಗೀಕಾರ ಮಾಡ್ಕೋಬೇಕು. ಮತ್ತು ಇನ್ನೊಂದು, ಎರಡು ಅರ್ಥ ಆಗುವ ಅವಕಾಶ ಇದ್ದಲ್ಲಿ ದುರ್ಬಲರಾದರೂ ವಾದವನ್ನು ಒಪ್ಪಬೇಕು. ಪ್ರಬಲರಾದವ ಚೆನ್ನಾಗಿ ಜೋರಾಗಿ ಮಾತಾಡ್ತಾರೆ, ಅವ್ರ ಅರ್ಥ ಇಟ್ಕೋಬೇಡಿ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡೆ. ಇಂಗ್ಲೆಂಡ್ವರೆಗೆ ಇರೋ ತನಕನೂ ನಾನು ಅನುಸರಿಸಿದಂಥ ಪ್ರಯೋಗಗಳು, ಮಿತವ್ಯಯಗಳು ಆರೋಗ್ಯ ದೃಷ್ಟಿಯಿಂದ ನಡೆಸಿದ್ದಾಗಿತ್ತು. ನಾನು ದಕ್ಷಿಣ ಆಫ್ರಿಕೆಗೆ ಹೋಗೋವರೆಗೂ ಅವನ ಧಾರ್ಮಿಕ ದೃಷ್ಟಿಯಿಂದ ನೋಡಿರಲಿಲ್ಲ ಅಂತ ನೆನೆಸ್ಕೋತಾರೆ. ಒಂದು ದಕ್ಷಿಣ ಆಫ್ರಿಕೆಗೆ ಹೋದಾಗ ಎಲ್ಲ ಪ್ರಯೋಗಗಳು ಕಠಿಣವಾದವು, ಅವುಗಳ ವಿಚಾರ ಮುಂದೆ ನೋಡೋಣಂತೆ. ಇಂಗ್ಲೆಂಡ್ನಲ್ಲಿರುವಾಗ ಅದರ ಬೀಜಾಂಕುರ ಆಗಿತ್ತು ಅಂತ ಮಾತಾಡ್ತಾರೆ. ಇನ್ನೊಂದು ಬಹುದೊಡ್ಡ ತೊಡಕು ಗಾಂಧೀಜಿಗೆ ಇಂಗ್ಲೆಂಡಲ್ಲಿದ್ದ ಕಂಡು ಬಂದದ್ದು ಅಂದರೆ, ಮಾತಾಡೋದ್ರಲ್ಲಿ ಹೆದರಿಕೆ, ವಿಪರೀತ ಹೆದರಿಕೆ. ಈ ಶಾಖಾಹಾರಿ ಮಂಡಳಿಗೆ ಸೇರ್ತಿತ್ತಲ್ಲ, ಸಭೆ ಮುಗಿದ್ಮೇಲೆ ಯಾರಾದರೂ ಮಾತಾಡಬೇಕು ಅಂತಿರೋದು. ಓಲ್ಡ್ ಫೀಲ್ಡ್ ಅಂತ ಒಬ್ಬರು ಅಧ್ಯಕ್ಷರು, ಅದಕ್ಕೆ ಅವ್ರು ಹೇಳೋರಂತೆ, ನೀ ಯಾ ನನ್ನೊತ್ತಿಗೆ ಚೆನ್ನಾಗಿ ಮಾತಾಡ್ತೀಯಪ್ಪ, ನನ್ನ ಜೊತೆಗೆ ಕೂತಾಗಿ ಮಾತಾಡ್ತೀಯ, ಸಭೆಯಲ್ಲಿ ಮಾತಾಡೋಕೆ ಏನು ತೊಂದರೆ ನಿನಗೆ, ತುಟಿನೇ ಬಿಚ್ಚೋದಿಲ್ಲಲ್ಲ, ನೀನೊಂದು ಗಂಡು ಜೇನು ಇದ್ದಂಗಿದ್ದೀಯಾ ಅಂತಿದ್ರಂತೆ. ಅದು ಅರ್ಥ ಆಯ್ತಂತೆ, ಜೇನು ಹುಳುಗಳು ಯಾವಾಗಲೂ ಚಟುವಟಿಕೆ ಎಂದಿರ್ತಾವೆ, ಗಂಡು ಜೇನು ಮಾತ್ರ ಶುದ್ಧ ಸೋಮಾರಿ. ಅದು ನೀನು ಸೋಮಾರಿ ಹಂಗೆ ಬಾಯಿ ಕಟ್ಕೊಂಡು ಕೂತಿದ್ಯಾ, ಕೂಡಬೇಡ ಅಂತ ಹೇಳ್ತಿದ್ರಂತೆ. ಇವರು ಧೈರ್ಯ ಮಾಡ್ತಿದ್ರು, ಬರ್ಕೊಂಡು ಹೋಗೋದು ಎಲ್ಲನೂ. ಒಂದ್ಸಲ ಅಂತೂ ಹೇಳ್ತಾರೆ, ಸಭೆಯಲ್ಲಿ ಆದಮೇಲೆ ಚರ್ಚೆ ಆದಾಗ ಇವ್ರು ಮಾತಾಡಬೇಕು ಅನ್ನಿಸ್ತು. ಇವ್ರ ಅಭಿಪ್ರಾಯ ಇಟ್ಕೊಂಡು ಅವರು 4-5 ಜನ ಇದ್ದಾರೆ ಅಂತ ಗೊತ್ತಿತ್ತು. ನನ್ನ ಸ್ವಂತ ಅಭಿಪ್ರಾಯವನ್ನು ಹೇಳಬೇಕು ಅಂತ ಅಂದ್ಕೊಂಡೆ ನಾನು. ಅದಕ್ಕೇನು ಮಾಡಿದ್ದೆ, ನಾನು ಭಾಷಣ ಬರೆದಿಟ್ಕೊಂಡಿದ್ದೆ ಮೊದಲು, ಏನು ಹೇಳಬೇಕು ಅಂತ ವಿಚಾರ ಮಾಡಿಕೊಂಡಿದ್ದೆ, 3-4 ಸಲ ರಿಹರ್ಸಲ್ ಕೂಡ ಮಾಡಿಕೊಂಡಿದ್ದೆ. ಆದರೆ ಅಲ್ಲಿ ಹೋದಾಗ ಗಾಂಧಿ ನೀನು ಮಾತಾಡು ಅಂದರು, ನನಗೆ ಅದನ್ನು ತೆಗೆದು ಓದೋ ಕೂಡ ಧೈರ್ಯ ಆಗಲಿಲ್ಲ. ಅಧ್ಯಕ್ಷರು ಯಾರ ಕಡೆಯಿಂದನೋ ಓದಿಸಿದರು, ಭಾಳ ಅಸಹ್ಯ ಅನಿಸ್ಬಿಡುತ್ತೆ ಅಧ್ಯಕ್ಷರಿಗೆ, ಅಲ್ಲಯ್ಯ ನೀ ಮಾತಾಡ್ತೀಯ ಅಂದ್ಬಿಟ್ಟೆ, ನನಗೂ ಅಪಮಾನ ಮಾಡಿದೆಲ್ಲ ನೀನು ಅಂತಂದ್ಬಿಟ್ರು. ಮುಂದೆ ಸಮಿತಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಈ ಮುಖಹೇಡಿತನ ಇದೆಯಲ್ಲ, ಇಂಗ್ಲೆಂಡಲ್ಲಿ ಇರೋ ತನಕ ಇದ್ದೇ ಇತ್ತು. ಯಾರಾದರೂ 3-4 ಜನ ಇದ್ದರೆ ಬಾಯಿ ತೆಗೆಯೋಕ್ಕೆ ಧೈರ್ಯ ಇಲ್ಲ. ಒಂದ್ಸಲ ಮುಜುಮ್ದಾರ್ ಅಂತ ಅವ್ರ ಸ್ನೇಹಿತರು ಅವ್ರ ಜೊತೆಗೆ ವೆಂಟ್ನಾರ್ ಅನ್ನೋ ಜಾಗಕ್ಕೆ ಹೋದರು. ಅಲ್ಲಿ ಶಾಖಾಹಾರಿ ಕುಟುಂಬದಲ್ಲಿ ಉಳ್ಕೊಂಡಿದ್ರು. ಎಥಿಕ್ಸ್ ಆಫ್ ಡಯಟ್, ಅದ್ರ ಮೇಲೆ ಚರ್ಚೆ, ಪುಸ್ತಕದ ಬಗ್ಗೆ ಚರ್ಚೆ. ನೀವು ಮಾತಾಡಬೇಕು ಅಂತ ಕರೆದಿದ್ದರು ಇವ್ರನ್ನ. ಭಾಷಣ ಬರ್ಕೊಂಡು ಹೋದರೆ ಓದೋದೇನು ತಪ್ಪಲ್ಲ ಅಂತ ಅವ್ರು ಹೇಳಿದರು. ನೋಡಪ್ಪ ಬರ್ಕೊಂಬಂದು ಓದು, ಏನೂ ತೊಂದರೆ ಇಲ್ಲ ಅಂತ ಹೇಳಿದರು. ಆದರೆ ನಾನು ಭಾಷಣ ಬರ್ಕೊಂಡು ಹೋದೆ, ಓದಬೇಕು ಅಂತ ಎದ್ದು ನಿಂತ್ಕೊಂಡೆ, ಓದೋಕ್ಕಾಗಲೇ ಇಲ್ಲ. ಇರೋದೇ ಒಂದು ಭಾಷಣ ಒಂದು ಪುಟ್ಟದಷ್ಟಿತ್ತು, ಆದರೆ ಕಣ್ಣು ಮಂಜಾಯಿತು, ನಡುಕ ಬಂತು. ಅದು ಮುಜುಮ್ದಾರ್ ಕೈಯಲ್ಲಿ ಕೊಟ್ಟೆ, ಅವರೇ ಓದಿದರು. ಅವ್ರ ಸ್ವಂತ ಭಾಷಣ ಚೆನ್ನಾಗಿತ್ತು, ಶ್ರೋತೃಗಳು ಕೇಳಿ ತರತ್ ಕರ್ತಾಡನ ಮಾಡಿದರು. ನನಗೆ ಮತ್ತೆ ನಾಚಿಕೆ ಆಯಿತು, ಇಷ್ಟು ಅಶಕ್ತಿ ಇದ್ದೇನಲ್ಲ ನಾನು ಮಾತಾಡೋಕ್ಕಾಗಲಿಲ್ಲಲ್ಲ ಅಂತ. ಅಷ್ಟೇ ಅಲ್ಲ, ಕೊನೆ ಸಲ ಇಂಗ್ಲೆಂಡಲ್ಲಿ ಬಹಿರಂಗ ಭಾಷಣ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು ಹಾಸ್ಯಾಸ್ಪದ ಆಗಿ ಹೋಯ್ತದ. ಇಂಗ್ಲೆಂಡ್ ಬಿಟ್ಟು ಬರುವಾಗ ಒಂದು ಶಾಖಾಹಾರಿ ಮಿತ್ರನ ಭೋಜನಕ್ಕೆ ಕರೆದಿದ್ದರು, ಇವರೇ ಕರೆದಿದ್ದು. ಎಲ್ಲರೂ ಬಂದು ಚರ್ಚೆ ಆದಮೇಲೆ ಕೊನೆಗೆ ಒಂದು 3-4 ಜನ ಭಾಷಣನೂ ಮಾಡಿದರು. ಕೊನೆ ಇವ್ರ ಭಾಷಣ ಸರದಿ ಬಂತು. ಎಚ್ಚರಿಕೆಯಿಂದ 4-6 ವಾಕ್ಯದ ಭಾಷಣ ಮಾತ್ರ ಸಿದ್ಧ ಮಾಡಿಕೊಂಡು ಹೋಗಿದ್ರು. ಆದರೆ ಮೊದಲನೇ ವಾಕ್ಯ ಹೇಳಿದ ತಕ್ಷಣ ಒಂದು ಮಾತು ಹೊರಡಲಿಲ್ಲ, ಎಲ್ಲ ನಿಂತು ಹೋಯ್ತು, ಮಾತೇ ನಿಂತು ಹೋಯ್ತು. ಅವ್ನು ನೆನಪಾಯ್ತಂಥವ್ರಿಗೆ ಇಂಗ್ಲೆಂಡಲ್ಲಿ ಎಡಿಸನ್ ಮಾತಾಡಿದ ಭಾಷಣ, ಅದ್ಭುತವಾದ ಭಾಷಣ ಅದು, ಮೊದಲನೇ ಭಾಷಣ. ಅವ್ರು ಹೇಳ್ತಾರಂತೆ, ಎಡಿಸನ್ ಮಾತಾಡ್ತಾ ಹೇಳಿದರು, ಐ ಕನ್ಸೀವ್ ಅಂದ್ರಂತೆ.
ಅಂದರೆ

0: ನನಗೆ ತೋರುವುದೇನೆಂದರೆ ನನಗೆ ತೋರುವುದೇನೆಂದರೆ ಅಂತ. ಕನ್ಸೀವ್ ಅಂತ ಅನ್ನೋ ಅರ್ಥಕ್ಕೆ ಗರ್ಭಧಾರಣೆ ಅಂತೂ ಇದೆ. ಅದಕ್ಕೆ ಅವರಿದ್ದರಲ್ಲ ಇನ್ನೊಬ್ಬರು ಪಾರ್ಲಿಮೆಂಟೇರಿಯನ್ ಹೇಳಿದ್ರಂತೆ, ಈ ಗೃಹಸ್ಥ 3 ಸಲ ಗರ್ಭಧಾರಣೆ ಮಾಡಿದ, ಆದರೆ ಏನೇನೂ ಹೆರಲಿಲ್ಲ ಅಂತ. ಈ ಕನ್ಸೀವ್ಡ್ ಥ್ರೈಸ್ ಬಟ್ ಡಿಡ್ ನಾಟ್ ಬ್ರಿಂಗ್ ಫೋರ್ತ್ ಎನಿಥಿಂಗ್ ಅಂತ. ಅದನ್ನು ಇಟ್ಕೊಂಡು ಹೇಳಬೇಕು ಅಂತ ಹಾಸ್ಯವಾಗಿ ಮಾತಾಡಬೇಕು ಅಂತ ಬರ್ಕೊಂಡು ಹೋಗಿದ್ದಾರೆ. ಆದರೆ ಹೇಳ್ತಾರೆ, ಹಾಸ್ಯದ ಭಾಷಣ ಮಾಡೋಕ್ಕೆ ಹೋಗಿ ನಾನು ಹಾಸ್ಯಾಸ್ಪದ ಆಗಿಬಿಟ್ಟೆ, ಕೆಳ ಕೂತ್ಕೊಂಡ್ಬಿಟ್ಟೆ, ಮಾತಾಡೋಕ್ಕಾಗಲಿಲ್ಲ, ಕಣ್ಣಲ್ಲಿ ನೀರು ಬಂದುಬಿಡ್ತು ಅಂತ. ಅವ್ರು ನೆನೆಸ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ನೋಡಿ. ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೇ ನನ್ನ ಮುಖ ಹೇಳಿತನ ದೂರ ಆಯಿತು, ಆದರೂ ಅದನ್ನು ಪೂರ್ಣವಾಗಿ ಜಯಿಸೋಕ್ಕಾಗಲಿಲ್ಲ ನನಗೆ. ತಕ್ಷಣ ಆಗಿಂದಾಗೆ ಅಶುಭ ಭಾಷಣ ಮಾಡೋದಕ್ಕೆ ನನ್ನ ಕಡೆಯಿಂದ ಆಗಲಿಲ್ಲ. ಅದರಿಂದ ಸಾಧ್ಯವಾದ ಕಡೆ ಹೋದಾಗೆಲ್ಲ ಭಾಷಣ ಮಾಡೋದನ್ನು ತಪ್ಪಿಸ್ಕೋತಾ ಇದ್ದೆ, ಹಿಂದೆ ಕೂತ್ಕೊಂಡ್ಬಿಡ್ತಿದ್ದೆ ಮಾತಾಡೋಕ್ಕೆ ಅಂತ. ಈ ಸಂಕೋಚ ಪ್ರಕೃತಿ ನನಗೆ ಮೊದಮೊದಲು ತುಂಬ ತೊಂದರೆ ಅನಿಸಿದರೂ ಕೂಡ ಅದನ್ನು ಸಂತೋಷನೂ ಕೊಡ್ತು, ಯಾಕಂದರೆ ನನ್ನಲ್ಲಿ ಮಾತಿನ ಮಿತಿಯನ್ನು ಕಲಿಸ್ಕೊಡ್ತು. ಬಹಳ ಅದ್ಭುತ ಮಾತಿದು, ಯಾವಾಗಲೂ 10 ಮಾತಾಡುವಾಗ 4 ಮಾತಾಡಬೇಕು, ಜಾಸ್ತಿ ಮಾತಾಡಿ ತಪ್ಪಾಗತ್ತೆ. ಅದೆಷ್ಟು ಕೊಡ್ತು ಅಂದರೆ, ನನ್ನ ವಿಚಾರಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವಂಥ ಅಭ್ಯಾಸ ನನಗೆ ಸ್ವಾಭಾವಿಕವಾಗಿ ಬಂದುಬಿಡ್ತು. ಚೆನ್ನಾಗಿ ಆಲೋಚನೆ ಮಾಡದೆ ಒಂದು ಮಾತನ್ನು ಆಡಲಿಲ್ಲ, ಒಂದು ಮಾತನ್ನು ಬರೀಲಿಲ್ಲ ಅನ್ನುವಂಥ ಪ್ರಶಸ್ತಿ ಪತ್ರವನ್ನು ನನಗೆ ನಾನು ಕೊಂಡ್ಕೊಂಡಿದ್ದೇನೆ ಬೇಕಾದಷ್ಟಲ್ಲ ಅಂತಂತಾರೆ. ಸತ್ಯದ ಆರಾಧಕನಾಗಿದ್ದವನು ಮೌನವನ್ನು ಅವಲಂಬಿಸಬೇಕಾದದ್ದು ಅವಶ್ಯ. ತಿಳಿದೋ ತಿಳಿದೋನೋ ಅತಿಶಯೋಕ್ತಿ ಬಂದ್ಬಿಡುತ್ತೆ ಮಾತು, ಸತ್ಯವನ್ನು ಮುಚ್ಚಿಡಬಾರ್ದು ಅನ್ನೋ ಮನುಷ್ಯ ಮಾತನ್ನು ತೂಕವಾಗಿ ಆಡಬೇಕು. ಸ್ವಲ್ಪ ಅವಕಾಶ ಕೊಡಿ ಮಾತಾಡೋಕೆ ಅಂತ ಕೇಳ್ತಾರೆ ಜನ, ಕೊಟ್ಟರೆ ನಿಲ್ಲಿಸೋದೇ ಇಲ್ಲ. ಅದು ನನಗೆ ಇಷ್ಟವೇ ಆಗಲಿಲ್ಲ ಜೀವನದಲ್ಲಿ. ಜನ ಒತ್ತಾಯ ಮಾಡಿದಾಗ ಒಂದೋ ಎರಡೋ ತೂಕದ ಮಾತನ್ನು ಹೇಳೋದು ನನಗೆ ಅಭ್ಯಾಸವಾಗಿ ಬಂತು. ಆದ್ದರಿಂದ ನನಗಿರುವಂಥ ಲಜ್ಜೆ ನಾಚಿಕೆ ಇತ್ತಲ್ಲ, ನನ್ನ ಜೀವನದಲ್ಲಿ ಗುರಾಣಿಯಾಗಿ ರಕ್ಷಣೆ ಮಾಡಿದೆ. ನನ್ನ ವಿಚಾರಗಳು ಪರಿಪಕ್ವವಾಗಿ ಸತ್ಯದ ಆರಾಧನೆಗೆ ಸರಿಯಾಗಿದ್ದಾವೆ ಅನ್ನೋ ಮಾತನ್ನು ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗುಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಪ್ರಾಯೋಜಕರು ಶ್ರೀ ಕೆರೆಗುಡಿ ರಂಗಾಪುರ ಶ್ರೀಮಠ. ಇನ್ನು ಅವಲೋಕನ ಸಂಜೆ 6:30. ಕೃಷಿ ರಂಗ ಕಾರ್ಯಕ್ರಮ 6:51. ಮೀನು ಕೃಷಿಯಲ್ಲಿ ಮೀನಿನ ಆಹಾರ ಮತ್ತು ನಿರ್ವಹಣೆ ಕುರಿತಾಗಿ ಡಾ ಅಮೋಘ ಕೆಆರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ತದನಂತರ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದ. ಸಿರಿಗಂಧ 7:45. ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 8:30 ಭಾರತದ ಘನತೆ ವಿತ್ತ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ದಾವಣಗೆರೆ ಬಿಡಿಟಿ ಕಾಲೇಜಿನ 75 ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿರುವ ಕುರಿತ ಬಾನುಲಿ ವರದಿ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇನ್ನು ಪ್ರತಿಮಾ ಆತ್ರೇಯ ಹಾಡಿರುವ ಭಾವಗೀತೆಗಳು 9:15. 9:30 ಕರೆಂಟ್ ಅಫೇರ್ಸ್. ರಾತ್ರಿ 10 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಸೂರ್ಯಪ್ರಭಾ ಅವರ ವಯಲಿನ್ ವಾದನವಿದೆ. ಮೃದಂಗ ಸಹಕಾರ ಸೋಮಸ್ಕಂದನ್, ಘಟ ಆರ್ ಶ್ರೀಹರಿ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.
2: ಮನದ ಮಾತು,
3: ಜನಮನದ ಮಾತು,
2: ಸಂಘರ್ಷದ ಕೆಲವು ಕಥೆಗಳು,
3: ಯಶೋಗಾಥೆಗಳು,
2: ನೇಪಥ್ಯದಲ್ಲಿ ಉಳಿದಿರುವ ಭವ್ಯ ಪರಂಪರೆಗಳು,
3: ನವ ಭಾರತದ ಭರವಸೆಗಳು.
2: ಪ್ರತಿ ತಿಂಗಳ ಕೊನೆಯ ಭಾನುವಾರದ ನಿರೀಕ್ಷೆಯಲ್ಲಿ ನಾವು
3: ಮಲಯ ಪರ್ವತಗಳ ಮಡಿಲಿನಿಂದ ವಿಂಧ್ಯಾಚಲದ ಅಂಗಳದವರೆಗೆ,
2: ಬ್ರಹ್ಮಪುತ್ರ ಘಾಟಿಯಿಂದ ಹಿಮಾಲಯದ ವಿಸ್ತಾರದವರೆಗೆ
3: ಪ್ರಧಾನಮಂತ್ರಿಗಳ ಜೊತೆ ನಡೆಯುತ್ತದೆ ಜನಮನದ ಮಾತುಕತೆ.
2: ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ಚಾನೆಲ್ಗಳಲ್ಲಿ ಕೇಳಿ ಮನ್ ಕಿ ಬಾತ್.
3: ಮಾನ್ಯ ಪ್ರಧಾನಮಂತ್ರಿಗಳ ಪ್ರಸಾರ ಭಾಷಣದ ನಂತರ ಮನ್ ಕಿ ಬಾತ್ನ ಪ್ರಾದೇಶಿಕ ಭಾಷೆಗಳಲ್ಲಿನ ಅನುವಾದ ಹಾಗೂ ಅದರ ಮರುಪ್ರಸಾರ ಅದೇ ದಿನ ರಾತ್ರಿ 8 ಆಕಾಶವಾಣಿ ಹಾಗೂ ದೂರದರ್ಶನದ ಪ್ರಾದೇಶಿಕ ಕೇಂದ್ರಗಳಿಂದ ಮೂಡಿಬರುತ್ತದೆ.
2: ತಪ್ಪದೇ ಕೇಳಿ ಆಕಾಶವಾಣಿ, ದೇಶದ ಜನಪ್ರಿಯ ವಾಹಿನಿಯಲ್ಲಿ ಭಾನುವಾರ ಬೆಳಗ್ಗೆ 11 ಜನಮನದ ಧ್ವನಿ, ಮನ್ ಕಿ ಬಾತ್.
3: ಮನ್ ಕಿ ಬಾತ್
1: ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದ್ರೆ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಡಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ

0: ಅಧಿಕಾರಿಗಳು ಅಷ್ಟೇ. ಇದ್ದೇ ಬೇರೆ, ಬಟ್ ಅದೇ ಸೋಷಿಯಲ್ ಮೀಡಿಯಾ ತೋರಿಸಿದ್ದೇ ಬೇರೆ ಅನ್ನೋ ತರ. ಸೊ ಇಲ್ಲಿ ಯಾವುದೇ ರೀತಿ ಗಲಭೆಗಳಿಗೆ ಒಂದೊಂದ್ಸರಿ ತಪ್ಪು ಮಾಹಿತಿ ಹಂಚೋದಾಗಿರ್ಬೋದು, ಜನರನ್ನು ಹಿಂಸೆಗೆ ಪ್ರೇರೇಪಿಸೋದು ಕೂಡ ಆಗಿರ್ಬೋದು. ಇನ್ನೊಂದು ಗುಂಪು ಮಾಡಿರೋ ಕೆಲಸನ ಸೋಷಿಯಲ್ ಮೀಡಿಯಾ ಬೇರೆ ತರ ತೋರಿಸೋ ಅಂತ ಇನ್ನೊಂದು ಬೇರೆ ಗುಂಪು ಬಂದು ಇನ್ನೊಂದಷ್ಟು ಜಗಳ ಮಾಡೋದು, ಇನ್ನೊಂದು ಗಲಭೆಯನ್ನ ಸೃಷ್ಟಿ ಮಾಡೋದು ಮಾಡ್ತಾರೆ.
1: ಈ ಗಲಭೆಯನ್ನ ನಿಯಂತ್ರಣ ಮಾಡಬೇಕಂದ್ರೆ ಪೊಲೀಸರು ಏನೇನು ಕ್ರಮ ತಗೋತಾರೆ?
0: ಈ ತರ ಸಂದರ್ಭದಲ್ಲಿ ಪೊಲೀಸರು ಗುಂಪನ್ನು ವಿಸರ್ಜಿಸಲು ಅಧಿಕಾರ ಹೊಂದಿರ್ತಾರೆ. ಸೊ ಲಾಠಿ ಚಾರ್ಜ್ ಅಥವಾ ಬಲಪ್ರಯೋಗ ಮಾಡಬಹುದು, ಅಗತ್ಯವಿದ್ದರೆ ಬಂಧನ ಕೂಡ ಮಾಡಬಹುದು. ಇವುಗಳು ಕಾನೂನಿನ ಪ್ರಕಾರ ಅನುಮತಿಯಲ್ಲಿರುತ್ತದೆ.
1: ತುಂಬಾ ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಸಮಯಾಗಿದೆ 3:07:06. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲಿ ಯಾರ್ಸ್. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಇಂದಿನ ದಿನಗಳಲ್ಲಿ ಎಲ್ಲರೂ ಫ್ಯಾಷನ್ ಪ್ರೇರೆ ಅಲ್ವಾ? ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಉಡುಗೆ ತೊಡುಗೆಗಳ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸ್ತೀವಿ. ಅದರಲ್ಲೂ ನಮ್ಮ ಹೆಣ್ಮಕ್ಳಂತೂ ಈ ಉಡುಗೆ ತೊಡುಗೆ ವಿಚಾರ ಬಂತು ಅಂದರೆ ಒಂದು ಕೈ ಮೇಲೆ ಅನ್ಬೋದು. ಯಾಕೆ ಇಷ್ಟೆಲ್ಲ ಪೀಠಿಕೆ ಅಂತಂದರೆ, ಇಂದಿನ ಹೊಂಬಿಸಿಲಿನಲ್ಲಿ ನಾವು ಭಾರತದ ವಿಭಿನ್ನ ರಾಜ್ಯಗಳ ಸಾಂಪ್ರದಾಯಿಕ ಉಡುಪುಗಳ ಬಗ್ಗೆ ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪ್ರಶ್ನೆ ಕೇಳೋಕೆ ನಾನು ರೆಡಿಯಾಗಿದ್ದೀನಿ, ಉತ್ತರ ಕಳಿಸೋಕೆ ನೀವು ಕೂಡ ರೆಡಿಯಾಗಿದ್ದೀರಾ ಅಲ್ವಾ? ಉತ್ತರ ಕಳಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9480901013. ಉತ್ತರದ ಜೊತೆ ಜೊತೆಗೆ ನಿಮ್ಮ ಹೆಸರು ಹಾಗೂ ನಿಮ್ಮ ಊರಿನ ಹೆಸರನ್ನು ಕೂಡ ಟೈಪ್ ಮಾಡಿ ಕಳಿಸೋದನ್ನು ಮರಿಬೇಡಿ. ಮೊದಲು ಸರಿಯಾದ

ಪುತ್ರವನ್ನು ಕಳುಹಿಸಿದ 10 ಜನರ ಹೆಸರನ್ನು ನಾವು ಅನೌನ್ಸ್ ಮಾಡ್ತೀವಿ. ಹಾಗಾದರೆ ತಡ ಯಾಕೆ, ಶುರು ಮಾಡೋಣ. ನಮ್ಮ ಮೊದಲನೆಯ ಪ್ರಶ್ನೆಯ ಕಡೆಗೆ ಸಾಗೋಣ. ನಮ್ಮ ಪ್ರಶ್ನೆ ಹೀಗಿದೆ: ಜಮ್ಮು ಕಾಶ್ಮೀರದ ಮಹಿಳೆಯರು ಚಳಿಯಿಂದ ರಕ್ಷಿಸಿಕೊಳ್ಳಲು ಧರಿಸುವ ಕುತ್ತಿಗೆಯ ಬಳಿ ಸುಂದರವಾದ ಕಸೂತಿ ಇರುವ ಉದ್ದನೆಯ ಸಾಂಪ್ರದಾಯಿಕ ಉಡುಪಿಗೆ ಏನೆಂದು ಕರೆಯುತ್ತಾರೆ? ಜಮ್ಮು ಕಾಶ್ಮೀರದ ಮಹಿಳೆಯರು ಧರಿಸುವ ಉಡುಪು ಇದು. ಕುತ್ತಿಗೆಯ ಬಳಿ ಸುಂದರವಾದ ಕಸೂತಿ ಒಂಥರ ವರ್ಕ್ ಇರುತ್ತಂತೆ, ಸಾಂಪ್ರದಾಯಿಕ ಉಡುಪಿನ ಹೆಸರೇನು? ಫೆರಾನ್, ಲೆಹೆಂಗಾ, ಮೇಕ್ಲಾ ಚಾದರ್, ನವಾರಿ. ಇನ್ನೊಮ್ಮೆ ಆಪ್ಷನ್ಸ್: ಫೆರಾನ್, ಲೆಹೆಂಗಾ, ಮೇಕಲಾ ಚಾದರ್, ನವಾರಿ. ನಿಮ್ಮ ಆಪ್ಷನ್ಸ್ ಹೀಗಿದೆ. ಉತ್ತರ ಕಳಿಸೋಕೆ ನೀವು ರೆಡಿ ಇದ್ದೀರಾ ಅಂತ ಅನ್ಕೊಂತೀನಿ. ಮೂಡಿ ಬರ್ತಾ ಇದೆ ಗೀತೆ. ಕೊಡಗಿನ ಕಾವೇರಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ.

ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವಿದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ಜಮ್ಮು ಕಾಶ್ಮೀರದ ಮಹಿಳೆಯರು ಚಳಿಯಿಂದ ರಕ್ಷಿಸಿಕೊಳ್ಳಲು ಧರಿಸುವ ಕುತ್ತಿಗೆಯ ಬಳಿ ಸುಂದರವಾದ ಕಸೂತಿರುವ ಉದ್ದನೆಯ ಸಾಂಪ್ರದಾಯಿಕ ಉಡುಪಿಗೆ ಏನಂತ ಕರೀತಾರೆ ಅಂತ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಸುಧಾಭೂತಿ ಹಾಳ್ ಗಜಾನನ್ ಭಟ್ ಬೋಳನ್ಮಕ್ಕಿಯಿಂದ, ಹಾಗೆ ದೇವಕಿ ಬಾಬಾ ಕಲ್ಯಾಣ್ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಬಿಂದು ಪ್ರಕಾಶ್ ಹಾಗೆ ಉದಯ್ ಕರ್ಕೇರ್ ಉಡುಪಿಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆ, ವೇದಶೆಟ್ಟಿ ಕಾಳವರದಿಂದ, ಹಾಗೆ ಧಾರವಾಡದಿಂದ ಗಾಯತ್ರಿ ಕಲಬುರಗಿಯಿಂದ, ದತ್ತು ಹೊನ್ನೂರಲ್ಲಿ ಹನುಮಂತಪುರದಿಂದ, ಸಿದ್ದು ಗಾವಡೆ ರಾಮನಕೊಪ್ಪದಿಂದ, ಹಾಗೆ ಹರಿಹರನ್ ವಿಜ್ಞಾನನಗರದಿಂದ ಗೋಪಾಲಕೃಷ್ಣ ಗುತ್ತೂರು, ಹಾಗೆ ಗುರುರಾಜ್ ಸೋಮ್ಯಾಜಿ ಜ್ಞಾನಭಾರತಿಯಿಂದ, ಹಾಗೆ ಮಂಜುನಾಥ್ ಬಡಿಗೇರ್ ಮತ್ತು ಬಹಳಷ್ಟು ಜನ ಕೇಳುಗರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದಿರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಫೆರಾನ್ ಸಾಂಪ್ರದಾಯಿಕ ಉಡುಪು ಜಮ್ಮು ಕಾಶ್ಮೀರದ್ದು. ಇದಕ್ಕೆ ಫೆರಾನ್ ಅಂತ ಕರೀತಾರೆ. ಕಾಶ್ಮೀರದ ತೀವ್ರ ಚಳಿಯಿಂದ ರಕ್ಷಿಸಿಕೊಳ್ಳಲು ಅಲ್ಲಿನ ಮಹಿಳೆಯರು ಮತ್ತು ಪುರುಷರು ಧರಿಸುವ ಸಡಿಲವಾದ ಉದ್ದನೆಯ ಉಣ್ಣನೆಯ ಗೌನ್ ತರಹದ ಉಡುಪಿಗೆ ಫೆರಾನ್ ಅಂತ ಕರೀತಾರಂತೆ. ಮಹಿಳೆಯರು ಧರಿಸುವ ಫೆರಾನ್ಗಳ ಕುತ್ತಿಗೆ ಮತ್ತು ತೋಳಿನ ಭಾಗದಲ್ಲಿ ಜರಿ ಮತ್ತು ದಾರದ ಅತ್ಯಂತ ಸುಂದರವಾದ ಕರಕುಶಲ ಕಸೂತಿ ಕೆಲಸ ಮಾಡಿರ್ತಾರಂತೆ. ಮತ್ತೊಮ್ಮೆ ನಮ್ಮ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವ ಸಮಯ. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ಅಸ್ಸಾಂನ ಮಹಿಳೆಯರು ಸಾಂಪ್ರದಾಯಿಕವಾಗಿ ಧರಿಸುವ, ನೋಡಲು ಸೀರೆಯಂತೆಯೇ ಕಾಣುವ ಎರಡು ಭಾಗಗಳ ಅಪರೂಪವಾದ ರೇಷ್ಮೆ ಉಡುಪಿನ ಹೆಸರೇನು? ಅಸ್ಸಾಂನ ಮಹಿಳೆಯರು ಸಾಂಪ್ರದಾಯಿಕವಾಗಿ ಧರಿಸುವ, ನೋಡಲು ಸೀರೆಯಂತೆಯೇ ಕಾಣುವ ಎರಡು ಭಾಗಗಳ ಅಪರೂಪದ ರೇಷ್ಮೆ ಉಡುಪಿನ ಹೆಸರೇನು ಅಂತ ನೀವು ನಮಗೆ ಸಂದೇಶ ಕಳಿಸ್ಬೇಕು. ಆಪ್ಷನ್ ಸಿಗಿದೆ, ಕಾಂಜೀವರಂ, ಪಟೋಲಾ, ಮೇಖಲಾ ಚಾದರ್, ಬಾಂದನಿ. ಕಾಂಜೀವರಂ, ಪಟೋಲಾ, ಮೇಖಲಾ ಚಾದರ್, ಬಾಂದನಿ. ನಿಮಗಿರುವ ಸಮಯಾವಕಾಶ, ಈ ಒಂದು ಗೀತೆಯ ಸಮಯ, ಉತ್ತರ ಕಳುಹಿಸಬೇಕಾದ ವಾಟ್ಸಪ್ ಸಂಖ್ಯೆ ಕೂಡ ನಿಮಗೆ ಗೊತ್ತೇ ಇದೆ, 9480901013 9480901013. ಮೂಡಿ ಬರ್ತಾ ಇದೆ ಗಂಗಾ ಯಮುನಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ವಿದ್ಯಾಸಾಗರ್ ಅವರ ಸಂಗೀತವಿರುವ ಗೀತೆ ನಿಮಗಾಗಿ.

ಹೊಂಬಿಸಿಲು ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ. ಅಸ್ಸಾಂನ ಮಹಿಳೆಯರು ಸಾಂಪ್ರದಾಯಿಕವಾಗಿ ಧರಿಸುವ ನೋಡಲು ಸೀರೆಯಂತೆಯೇ ಕಾಣುವ ಎರಡು ಭಾಗಗಳ ಅಪರೂಪವಾದ ರೇಷ್ಮೆ ಉಡುಪಿನ ಹೆಸರೇನು ಅಂತ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುಬ್ರಹ್ಮಣ್ಯ ಜಯಂತಾಗಿ ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ ಇಂದ, ಪೂಜಾ ದಾವಣಗೆರೆಯಿಂದ, ನಿತ್ಯ ನೆಲಮಂಗಲದಿಂದ, ಹಾಗೆ ದೇವಿ ಸಿಂಗ್, ಸರೋಜಾ ಸಿಂಗ್, ನೇತ್ರ ಕೆಂಗೇರಿ, ಪದ್ಮಶ್ರೀ ಕುಟುಂಬದವರು, ಹಾಗೆ ಸವಿತಾ, ಅಶೋಕ್, ಲಿಂಗಯ್ಯ ಮತ್ತೆ ಹಸನ್ ಸಾಬ್, ಸಿಂಧು ಇಂದರಗಿಯಿಂದ, ಶಿಯಾನ್ ಹರಿಹರದಿಂದ, ಈರಣ್ಣ ಮುದ್ನೂರ್ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆ ಸೋಮಶೇಖರ್ ಕತಾರದಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದ್ರೆ ಸರಿಯಾದ ಉತ್ತರ ಮೇಖಲಾ ಚಾದರ್. ಮೇಖಲಾ ಚಾದರ್ ಅಸ್ಸಾಂನ ಸಾಂಪ್ರದಾಯಿಕ ಉಡುಪು. ಇದು ಎರಡು ಮುಖ್ಯ ಭಾಗಗಳನ್ನು ಹೊಂದಿರುತ್ತಂತೆ. ಒಂದು ಲಂಗದಂತೆ ಸುತ್ತಿಕೊಳ್ಳುವ ಭಾಗವನ್ನು ಮೇಖಲಾ ಎಂದು ಕರೆದ್ರೆ, ಶಾಲಿನಂತೆ ಮೇಲ್ಭಾಗದಲ್ಲಿ ಧರಿಸುವ ಭಾಗವನ್ನು ಚಾದರ್ ಅಂತ ಕರೀತಾರಂತೆ. ಇದನ್ನು ಸಾಮಾನ್ಯವಾಗಿ ಅಸ್ಸಾಂನ ಪ್ರಸಿದ್ಧ ಮುಗಾ ಸಿಲ್ಕ್ಸ್ನಿಂದ ತಯಾರಿಸ್ತಾರೆ.

ಸರಿಯಾದ ಉತ್ತರ ನೀಡಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಮಹಾರಾಷ್ಟ್ರದ ಮಹಿಳೆಯರು ಹಬ್ಬ ಹರಿದಿನಗಳಲ್ಲಿ ಮತ್ತು ಲಾವಣಿ ನೃತ್ಯ ಮಾಡುವಾಗ ಧರಿಸುವ ವಿಶಿಷ್ಟವಾದ 9 ಗಜದ ಸೀರೆಗೆ ಏನಂತ ಕರೀತಾರೆ? ಮಹಾರಾಷ್ಟ್ರದ ಮಹಿಳೆಯರು ಹಬ್ಬ ಹರಿದಿನಗಳಲ್ಲಿ ಮತ್ತು ಲಾವಣಿ ನೃತ್ಯ ಮಾಡುವಾಗ ಧರಿಸುವ ವಿಶಿಷ್ಟವಾದ 9 ಗಜದ ಸೀರೆಗೆ ಏನೆಂದು ಕರೆಯುತ್ತಾರೆ? ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013948090101013. ನಿಮಗಿರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ. ಮೂಡಿ ಬರ್ತಾ ಇದೆ ಸ್ವಸ್ತಿಕ್ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ಉಪೇಂದ್ರ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ.

0: ಹಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
4: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
3: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ. ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

ಸಮಯ ಆಗಿದೆ 3:33:30 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಯೋರ್ಸ್. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ ನಾವಿದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ಮಹಾರಾಷ್ಟ್ರದ ಮಹಿಳೆಯರು ಹಬ್ಬ ಹರಿದಿನಗಳಲ್ಲಿ ಮತ್ತು ಲಾವಣಿ ನೃತ್ಯ ಮಾಡುವಾಗ ಧರಿಸುವ ವಿಶಿಷ್ಟವಾದ 9 ಗಜದ ಸೀರೆಗೆ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ನಮ್ದಾಗಿತ್ತು. ಉತ್ತರ ಕಳಿಸಿದವರು ನಳಿನಾ ಉಮೇಶ್, ರಮ್ಯಾ ಅರಿಶಿನಕುಂಟೆಯಿಂದ ಶ್ರೀಮಂತ್ ಹೊಸಮನಿ, ಹಾಗೆ ರಘುನಾರಾಯಣ್, ದಿಲೀಪ್ ಕಲ್ಯಾಣ್ಕರ್, ಜಗದಾಂಬಿಕಾ ಹಂಸವೇಣಿ ಹಂಪಿಯಿಂದ, ಜಾಫರ್ ವಸೀಂ ಅಲಿ ಜಗಳೂರಿನಿಂದ, ಹಾಗೆ ಸಿಎನ್ ಲಕ್ಷ್ಮಣ್ ಮಲ್ಲೇಶ್ವರಂಯಿಂದ, ಮಂಜುನಾಥ್ ಬಡಿಗೇರ್ ಕನ್ನೋಳಿಯಿಂದ ಗುರುರಾಜ್ ಕುಟುಂಬದವರು, ಹಾಗೆ ಶಾನ್ ಅಗಲ್ಕೆರ, ಸುಮನ್ ಸಮನ್ವಿತ್, ಹಾಗೆ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಮಂಜುಳಾ ಆದರ್ಶ ಸಂಸ್ಥೆಯಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ಹಾಗೆ ಜಯಾಸ್ ಪುಟ್ಟಸ್ವಾಮಿ ಕೆನಡಾದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಹಳಷ್ಟು ಜನ ಕೂಡ ಸಂದೇಶವನ್ನು ಕಳಿಸಿದ್ದೀರಾ. ಸಂದೇಶವನ್ನು ಕಳಿಸಿ ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ, ನವಾರಿ ಸೀರೆ ಅಂತ ಕರೀತಾರೆ. ನವ ಎಂದರೆ 9. ಮರಾಠಿ ಸಂಸ್ಕೃತಿಯಲ್ಲಿ 9 ಗಜದ ಸೀರೆಗೆ ನವಾರಿ ಅಂತ ಕರೀತಾರಂತೆ. ಇದನ್ನು ಧರಿಸುವ ಶೈಲಿ ಧೋತಿಯನ್ನ ಹೋಲುತ್ತೆ. ಇದು ಮಹಿಳೆಯರಿಗೆ ಆರಾಮದಾಯಕವಾದಂತಹ ಚಲನೆಗೆ ಮತ್ತು ಯುದ್ಧ ಇತಿಹಾಸದ ದಿನಗಳಲ್ಲಿ ಕುದುರೆ ಸವಾರಿ ಮಾಡೋಕೆ ನೆರವಾಗ್ತಾ ಇತ್ತು. ಇದರೊಂದಿಗೆ ಮೂಗಿಗೆ ಧರಿಸುವ ಸಾಂಪ್ರದಾಯಿಕ ನಾಥ್ ಅಂದರೆ ಮುತ್ತಿನ ಮೂಗುತಿ ಅತ್ಯಂತ ಪ್ರಸಿದ್ಧವಾಗಿದೆ. ನಮ್ಮ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಬಿಳಿ ಅಥವಾ ಕೆನೆ ಬಣ್ಣದ ಸೀರೆಗೆ ಹೊಳೆಯುವ ಚಿನ್ನದ ಬಣ್ಣದ ಜರಿ ಅಂಚು ಇರುವ ಕಸವು ಸೀರೆಯನ್ನು ಯಾವ ರಾಜ್ಯದ ಮಹಿಳೆಯರು ವಿಶೇಷವಾಗಿ ಹಬ್ಬದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸ್ತಾರೆ? ಬಿಳಿ ಅಥವಾ ಕೆನೆ ಬಣ್ಣದ ಸೀರೆಗೆ ಹೊಳೆಯುವ ಚಿನ್ನದ ಬಣ್ಣದ ಜರಿ ಅಂಚು ಇರುವ ಕಸವು ಸೀರೆಯನ್ನ ಯಾವ ರಾಜ್ಯದ ಮಹಿಳೆಯರು ವಿಶೇಷವಾಗಿ ಹಬ್ಬದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸ್ತಾರೆ? ನೀವು ರಾಜ್ಯದ ಹೆಸರನ್ನ ಬರೆದು ನಮಗೆ ಕಳಿಸ್ಬೇಕು. 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನಿಮ್ಮ ಉತ್ತರಗಳು ಬಂದು ಆದಷ್ಟು ಬೇಗ ತಲುಪಲಿ ಅಂತ ಹೇಳ್ತಾ, ನಿಮಗಿರುವ ಸಮಯಾವಕಾಶ ಈ ಒಂದು ಗೀತೆ. ಅಮೃತ ವರ್ಷಿಣಿ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವಾ ಅವರ ಸಂಗೀತ ಸಂಯೋಜನೆ ಇದೆ.

ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ಬಿಳಿ ಅಥವಾ ಕೆನೆ ಬಣ್ಣದ ಸೀರೆಗೆ ಹೊಳೆಯುವ ಚಿನ್ನದ ಬಣ್ಣದ ಜರಿ ಅಂಚು ಇರುವ ಕಸವು ಸೀರೆಯನ್ನು ಯಾವ ರಾಜ್ಯದ ಮಹಿಳೆಯರು ವಿಶೇಷವಾಗಿ ಹಬ್ಬದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸ್ತಾರೆ ಅಂತ. ಸರಿಯಾದ ಉತ್ತರವನ್ನು ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಶ್ರೀನಿವಾಸ್ ಪದ್ಮನಾಭನಗರದಿಂದ, ಸುಜಾತಾ ಗೋಪಾಲ್ ದೊಡ್ಡಬಳ್ಳಾಪುರದಿಂದ, ರಂಜಿತಾ ಪುತ್ತೂರು ಸುನಂದಾಸ್ ಕಂದಾಲೆಯೊಟ್ಟಿಂದ, ಹಾಗೆ ಗಾಯತ್ರಿ ಚಂದ್ರಶೇಖರ್ ಜಯರಾಮ್ ಟೈಲರ್ ಸಾಗರದಿಂದ, ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ, ದೇಶವಳ್ಳಿ ಶಿವು ಚಾಮರಾಜನಗರದಿಂದ, ಪ್ರತಿಮಾ ಸಾನ್ವಿ ಹೊಸನಗರದಿಂದ, ಹಾಗೆ ಶ್ವೇತಾ ಹೆಗಡೆ ವಿಜಯಪುರದಿಂದ, ನುಂಕಪ್ಪ ಕಾಂಬಳೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನಾಗೇಶ್ ನೂತನ್ ಆಸ್ಟ್ರೇಲಿಯಾದಿಂದ, ವೇದಶೆಟ್ಟಿ ಕಾಳವರದಿಂದ, ಹಾಗೆಯೇ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಲತಾ ದಿನೇಶ್ ಗಂಗಣ್ಣನಹಳ್ಳಿಯಿಂದ, ಹ್ಯಾಬಿಲ್ ರಾಘವೇಂದ್ರ, ಬಿ ಎಂ ವಿಶ್ವನಾಥ್, ಹಾಗೆ ಮಂಜುನಾಥ್ ಇಂದರಗಿ, ಮೀನಾಕ್ಷಿ ಎಂಟನೇ ಮೈಲಿಂದ, ಹಾಗೆ ನಂಬರ್ ಎಂಡಿಂಗ್ ವಿತ್ 2832 ಇವರ ಹೆಸರು ಬರೆದಿಲ್ಲ, ಉತ್ತರವನ್ನು ಸರಿಯಾಗಿ ಕಳಿಸಿದ್ದಾರೆ. ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಅದಕ್ಕೂ ಮೊದಲು ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಕೇರಳ. ಕೇರಳದಲ್ಲಿ ಸಾಂಪ್ರದಾಯಿಕ ಉಡುಪಾದ ಕಸವು ಸೀರೆಯನ್ನು ಅಲ್ಲಿನ ಸರಳತೆ ಮತ್ತು ಕಸವು ಸೀರೆ ಅಲ್ಲಿನ ಸರಳತೆ ಮತ್ತು ಸೌಂದರ್ಯದ ಸಂಕೇತ ಆಗಿದೆ. ಓಣಂ ಹಬ್ಬ ಮತ್ತು ವಿಶು ಹಬ್ಬ ಹಾಗೂ ಮದುವೆ ಸಮಾರಂಭಗಳಲ್ಲಿ ಕೇರಳದ ಮಹಿಳೆಯರು ಮುಡಿಗೆ ಮಲ್ಲಿಗೆ ಹೂ ಮುಡಿದು ಈ ಬಿಳಿ ಚಿನ್ನದ ಬಣ್ಣದ ಸೀರೆಯನ್ನು ಧರಿಸಿ ಸಾಂಪ್ರದಾಯಿಕ ನೃತ್ಯವನ್ನು ಮಾಡ್ತಾರೆ. ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ.

ಮುಗಿಸ್ತಾ ನಮ್ಮ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ: ಗುಜರಾತ್ ಮತ್ತು ರಾಜಸ್ಥಾನದ ಮಹಿಳೆಯರು ನವರಾತ್ರಿ ಹಬ್ಬ ಹಾಗೂ ದಾಂಡಿಯಾ ಆಡುವಾಗ ಧರಿಸುವ ಮಿರರ್ ವರ್ಕ್ ಮತ್ತು ಬಣ್ಣ ಬಣ್ಣದ ಮಣಿಗಳಿಂದ ಕೂಡಿದ ಅತ್ಯಂತ ಆಕರ್ಷಕವಾದ ಉಡುಪಿನ ಹೆಸರೇನು? ತುಂಬಾ ಸರಳವಾದ ಪ್ರಶ್ನೆ. ಇನ್ನೊಮ್ಮೆ: ಗುಜರಾತ್ ಮತ್ತು ರಾಜಸ್ಥಾನದ ಮಹಿಳೆಯರು ನವರಾತ್ರಿ ಹಬ್ಬ ಹಾಗೂ ಡಾಂಡಿಯಾ ಆಡುವಾಗ ಧರಿಸುವ ಮಿರರ್ ವರ್ಕ್ ಮತ್ತು ಬಣ್ಣ ಬಣ್ಣದ ಮಣಿಗಳಿಂದ ಕೂಡಿದ ಅತ್ಯಂತ ಆಕರ್ಷಕ ಉಡುಪಿನ ಹೆಸರೇನು? ಉತ್ತರ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480910013948090103. ನಿಮಗಿರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ. ಮೂಡಿ ಬರ್ತಾ ಇದೆ ಅಂಡಮಾನ್ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಸಮಯ ಆಗಿದೆ 3:57. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯೋರ್ಸ್. ಪ್ರಶ್ನೆಯನ್ನ ಕೇಳಿದ್ವಿ, ಗುಜರಾತ್ ಮತ್ತು ರಾಜಸ್ಥಾನದ ಮಹಿಳೆಯರು ನವರಾತ್ರಿ ಹಬ್ಬ ಹಾಗೂ ಡಾಂಡಿಯಾ ಆಡುವಾಗ ಧರಿಸುವ ಮಿರರ್ ವರ್ಕ್ ಮತ್ತು ಬಣ್ಣ ಬಣ್ಣದ ಮಣಿಗಳಿಂದ ಕೂಡಿದ ಅತ್ಯಂತ ಆಕರ್ಷಕ ಉಡುಪಿನ ಹೆಸರೇನು ಅಂತ ಸರಿಯಾದ ಉತ್ತರವನ್ನು ಬಹಳಷ್ಟು ಜನ ಕೊಟ್ಟಿದ್ದಾರೆ. ಇಂದುಮತಿ ಹರಿಹರದಿಂದ, ನೇತ್ರ ಕೆಂಗೇರಿಯಿಂದ, ಹಾಗೆ ವಾಣಿಶ್ರೀ ಉತ್ತರಹಳ್ಳಿಯಿಂದ, ವಾಸುಕಿ ಡೊಯಿಜೋಡೆ, ಹಾಗೆ ಗಿರೀಶ್ ಚಿತ್ರದುರ್ಗದಿಂದ, ವಾಣಿಶ್ರೀ ಧಾರವಾಡದಿಂದ, ಅನಿಲ್ ಕುಷ್ಟಗಿ, ಸುಮಿತ್ರಾ ಸಂಡೂರ್, ಗೋಪಾಲ್ ಕೃಷ್ಣ ಗುತ್ತೂರು, ಶ್ರುತಿ BM, ಹಾಗೆ ಚಿತ್ರದುರ್ಗದಿಂದ ಡಾಕ್ಟರ್ ರಾಜೇಶ್ ನಾಯಕ್, ಶಿವಮೊಗ್ಗದಿಂದ ಅರಕೇರಿಯಿಂದ ಪಂಡಿತ್ ಸಾರ್ವಾಡಾಗೆ, ವರಲಕ್ಷ್ಮಿ ಪೀಣ್ಯದಿಂದ ಉಷಾ ಪ್ರಕಾಶ್, ಹಾಗೇನೆ ಮತ್ತಷ್ಟು ಜನರ ಉತ್ತರ ಬಂದು ತಲುಪಿದೆ. ಪೂಜಾ ದಾವಣಗೆರೆಯಿಂದ, ಶ್ರೀಮಂತ್ ಹೊಸ್ಮನಿಯಿಂದ, ಹಾಗೆ ಬಿಂದು ಪ್ರಕಾಶ್, ಮಂಜುನಾಥ್ ಬಡಿಗೆ, ಮತ್ತು ಅನಿಲ್ ಕುಷ್ಟಗಿಯಿಂದ, ಸಿಂಧು, ಪದ್ಮಶ್ರೀ ಕುಟುಂಬದವರು, ಶ್ರವಂತ್, ಹಾಗೆ ಭಾಳಷ್ಟು ಜನ ಕೂಡ, ಭೂಮಿಕಾ ಬಸವರಾಜ್ ಕೆಂಗೇರಿಯಿಂದ, ಈರಣ್ಣ ಮುದನೂರ್, ಹಾಗೆ ಭಾಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಘಾಗ್ರಾ ಚೋಲಿ ಅಥವಾ ಚನಿಯಾ ಚೋಲಿ. ಸರಿಯಾದ ಉತ್ತರ ಘಾಗ್ರಾ ಚೋಲಿ ಅಥವಾ ಚನಿಯಾ ಚೋಲಿ. ರಾಜಸ್ಥಾನ್ ಮತ್ತು ಗುಜರಾತ್ನ ಸಂಸ್ಕೃತಿಯಲ್ಲಿ ಘಾಗ್ರಾ ಚೋಲಿಗೆ ವಿಶೇಷವಾದ ಸ್ಥಾನ ಇದೆ. ಸುತ್ತಳತೆ ಹೆಚ್ಚಿರುವ ಬಣ್ಣ ಬಣ್ಣದ ಲಂಗ, ಇದನ್ನು ಘಾಗ್ರಾ ಅಂತಾರೆ. ಕಸೂತಿ ಇರುವ ಬ್ಲೌಸ್ ಅನ್ನು ಚೋಲಿ ಅಂತ ಕರೀತಾರೆ ಮತ್ತು ತಲೆಯ ಮೇಲೆ ಓಡ್ನಿ ಅಥವಾ ದುಪ್ಪಟ್ಟವನ್ನು ಧರಿಸ್ತಾರೆ. ನವರಾತ್ರಿಯ ಡಾಂಡಿಯಾ ಮತ್ತು ಗರ್ಭಾ ನೃತ್ಯದ ಸಮಯದಲ್ಲಿ ಈ ಉಡುಪು ಇಡೀ ವಾತಾವರಣಕ್ಕೆ ರಂಗ್ ತರುತ್ತದೆ. ಕೇಳಿದ್ರಲ್ಲ ಕೇಳುಗರೆ, ಭಾರತದ ವೈವಿಧ್ಯತೆಯಲ್ಲಿ ಏಕತೆಯ ಸೌಂದರ್ಯ ಅಡಗಿರೋದೇ ನಮ್ಮ ವಿಭಿನ್ನ ರಾಜ್ಯಗಳ ಉಡುಗೆ ತೊಡುಗೆಗಳಲ್ಲಿ. ಉಡುಗೆಯಲ್ಲಿ ವೈವಿಧ್ಯತೆ ಇದ್ದರೂ ಕೂಡ ನಾವೆಲ್ಲರೂ ಭಾರತೀಯರು ಎನ್ನುವ ಹೆಮ್ಮೆ ನಮ್ಮದು ಅಲ್ವಾ? ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗ ಸಮಯ ಆಗಿದೆ ಸರಿಯಾಗಿ 3:52. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿನ ಕೊನೆಯ ಹಂತದಲ್ಲಿ ಇದ್ದೀವಿ. ಇಂದಿನ ಹೊಂಬಿಸಿಲಿನಲ್ಲಿ ಪ್ರಶ್ನೆಗಳು, ಮಾಹಿತಿ ಹಾಗೂ ಹಾಡುಗಳು ಕೂಡ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಹೊಂಬಿಸಿಲು ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. 4:00 ವಿಸ್ಮಯ ಜಗತ್ತಿನಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಮೂಡಿ ಬರ್ತಾ ಇದೆ ಓ ಪ್ರೇಮವೇ ಚಿತ್ರದಿಂದ LN ಶಾಸ್ತ್ರಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ರವಿಚಂದ್ರನ್ ಅವರ ರಾಗ ಸಂಯೋಜನೆ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಕೇಳ್ತಾ ಇದ್ದೀರಿ ಬೆಂಗಳೂರು ಆಕಾಶವಾಣಿ ಎಫ್ಎಂ ರೇನ್ಬೋ ಕಂಪನಾಂಕ 101.3 ಮ್ಯೂಸಿಕಲಿ ಯೋರ್ಸ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ ಸರಿಯಾಗಿ 4:02:19. ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ವಿಸ್ಮಯ ಜಗತ್ತಿನಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ, ಜಗತ್ತಿನ ಯಾವ ಕುತೂಹಲಕರವಾದ ಸಂಗತಿಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ಅಂತ ತಿಳಿದುಕೊಳ್ಳೋ ಕುತೂಹಲ ನಿಮಗೂ ಇದೆ, ಇದ್ರೆ ಜೊತೆಯಾಗಿರಿ. ಇದು ಬೆಂಗಳೂರು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 4:13. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ನಾವು ಬಿಹಾರದ ರಾಜಗೀರ್ನಲ್ಲಿರುವ ಸೋನ್ ಭಂಡಾರ್ ಗುಹೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ. ಇದು ಭಾರತದ ಅತ್ಯಂತ ನಿಗೂಢವಾದ ಮತ್ತು ಐತಿಹಾಸಿಕ ಸ್ಥಳಗಳಲ್ಲಿ ಒಂದು. ಸೋನ್ ಭಂಡಾರ ಅಂದರೆ ಕನ್ನಡದಲ್ಲಿ ಚಿನ್ನದ ಭಂಡಾರ ಅಥವಾ ಚಿನ್ನದ ಖಜಾನೆ ಅಂತ ಅರ್ಥ. ಇಲ್ಲಿ

ಭಾರೀ ಪ್ರಮಾಣದ ಚಿನ್ನ ಮತ್ತು ರಹಸ್ಯವಾದ ನಿಧಿ ಅಡಗಿದೆ ಎಂದು ಬಲವಾದ ನಂಬಿಕೆ ಇರೋದ್ರಿಂದ ಈ ಹೆಸರು ಬಂದಿದ್ಯಂತೆ. ವೈಭಾರ ಬೆಟ್ಟದ ತಪ್ಪಲಿನಲ್ಲಿ ಕಲ್ಲಿನಿಂದ ಕೆತ್ತಲಾದ ಎರಡು ಕೃತಕ ಗುಹೆಗಳ ಮಧ್ಯೆ ಇದು ಇದೆ. ಇವು ಮುಖ್ಯವಾಗಿ ಜೈನ ಧರ್ಮಕ್ಕೆ ಸಂಬಂಧಿಸಿದ ಗುಹೆಗಳು. ಜೈನ ಸನ್ಯಾಸಿಗಳು ಇಲ್ಲಿ ಬಂದು ವಾಸಿಸ್ತಾ ಇದ್ರು ಮತ್ತು ಧ್ಯಾನ ಮಾಡ್ತಾ ಇದ್ರಂತೆ. ಗುಹೆಯ ಒಳಗಡೆ ಜೈನ ತೀರ್ಥಂಕರರ ಸುಂದರವಾದ ಕೆತ್ತನೆಗಳನ್ನು ಕೂಡ ನಾವು ಕಾಣಬಹುದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಈ ಎರಡು ಗೀತೆಗಳ ನಂತರ. ಮೂಡಿ ಬರ್ತಾ ಇದೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಸೂರ್ಯವಂಶ ಚಿತ್ರದಿಂದ ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿರುವ ಗೀತೆ, ಹಾಗೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ವಿ ರವಿಚಂದ್ರನ್ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿ ಬಂದ ಸ್ನೇಹ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 4:25. ವಿಸ್ಮಯ ಜಗತ್ತಿನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಇವತ್ತು ಬಿಹಾರದ ರಾಜಗೀರ್ನಲ್ಲಿರುವ ಸೋನ್ ಭಂಡಾರ್, ಅಂದರೆ ಚಿನ್ನದ ಭಂಡಾರ, ಚಿನ್ನದ ಖಜಾನೆಯ ಬಗ್ಗೆ ಅಂದರೆ ಮಾತಾಡ್ತಾ ಇದ್ವಿ. ಸೋನ್ ಭಂಡಾರ್ ಅನ್ನೋದು ಅದರ ಹೆಸರು. ಈ ಗುಹೆ ಪ್ರವಾಸಿಗರನ್ನು ಆಕರ್ಷಿಸೋಕೆ ಮುಖ್ಯ ಕಾರಣ ಅದರ ಸುತ್ತಲಿರುವ ನಿಧಿಯ ಕಥೆಗಳಂತೆ. ಮಗಧ ಸಾಮ್ರಾಜ್ಯದ ಪ್ರಸಿದ್ಧ ರಾಜನಾದ ಬಿಂಬಿಸಾರನು ತನ್ನ ಅಪಾರವಾದ ಚಿನ್ನ ಮತ್ತು ರಹಸ್ಯ ನಿಧಿಯನ್ನ ಶತ್ರುಗಳಿಂದ ರಕ್ಷಿಸೋಕೆ ಈ ಗುಹೆಯಲ್ಲಿ ಬಚ್ಚಿಟ್ಟಿದ್ದ ಅಂತ ನಂಬಲಾಗಿದೆ. ಗುಹೆಯ ಒಳಗಡೆ ಒಂದು ದೊಡ್ಡ ಕಲ್ಲಿನ ಗೋಡೆ ಇದೆಯಂತೆ. ಇದರ ಹಿಂದೆ ಚಿನ್ನದ ಖಜಾನೆ ಇದೆ ಅಂತ ಹೇಳ್ತಾರೆ. ಗುಹೆಯ ಗೋಡೆಯ ಬಾಗಿಲನ್ನ ತೆರೆಯೋಕೆ ವಿಶಿಷ್ಟವಾದ ಶಂಖ ಲಿಪಿಯಲ್ಲಿ ಕೆಲವು ಮಂತ್ರಗಳನ್ನ ಕೆತ್ತಿದಾರಂತೆ. ಯಾರಾದರೂ ಈ ಲಿಪಿಯನ್ನ ಸರಿಯಾಗಿ ಓದಿ ಮಂತ್ರವನ್ನ ಪಠಿಸಿದ್ರೆ ಆ ಕಲ್ಲಿನ ಬಾಗಿಲು ತಾನಾಗಿಯೇ ತೆರೆದುಕೊಳ್ಳುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಆದರೆ ಇಂದಿಗೂ ಆ ಲಿಪಿಯನ್ನ ಯಾರಿಂದಲೂ ಸಂಪೂರ್ಣವಾಗಿ ಡಿಕೋಡ್ ಮಾಡೋಕೆ ಸಾಧ್ಯ ಆಗಿಲ್ಲ. ಬ್ರಿಟಿಷರು ಭಾರತವನ್ನ ಆಳ್ತಾ ಇದ್ದಾಗ ಈ ಗುಹೆಯೊಳಗಿನ ನಿಧಿಯ ಕಥೆಯನ್ನ ಕೇಳಿ ಅದನ್ನ ಲೂಟಿ ಮಾಡೋಕೆ ಪ್ರಯತ್ನ ಪಟ್ರಂತೆ. ಕಲ್ಲಿನ ಬಾಗಿಲನ್ನ ಒಡೆಯೋಕೆ ಫಿರಂಗಿ ಮೂಲಕ ಗುಂಡಿನ ದಾಳಿಯನ್ನ ಕೂಡ ನಡೆಸಿದ್ರು. ಹಾಗಾದ್ರೆ ಆ ಗುಂಡಿನ ದಾಳಿಗೆ ಗುಹೆಯ ಬಾಗಿಲು ಓಪನ್ ಆಯ್ತಾ? ಮುಂದೇನಾಯ್ತು ಅಂತ ತಿಳ್ಕೊಳ್ಳೋಣ ಈ ಗೀತೆಗಳ ನಂತರ.

ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ. ಬಿಹಾರದ ರಾಜಗೀರ್ ಗುಹೆಯಲ್ಲಿರುವ ಸೋನ್ ಭಂಡಾರದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಗುಹೆಯ ಬಾಗಿಲನ್ನು ತೆರೆಯೋಕ್ಕೆ ಬ್ರಿಟಿಷರು ಗುಂಡಿನ ದಾಳಿ ನಡೆಸಿದ್ರೂ ಕೂಡ ಬಾಗಿಲು ಒಡೆಯುವ ಬದಲು ಫಿರಂಗಿ ಗುಂಡು ತಗಲಿ ಅಲ್ಲಿ ಕೇವಲ ಒಂದು ಗುರುತು ಮಾತ್ರ ಉಳಿದುಕೊಂಡಿತು. ಆ ಗುರುತನ್ನು ಇಂದಿಗೂ ಕೂಡ ಗುಹೆಯ ಗೋಡೆಯ ಮೇಲೆ ನಾವು ನೋಡಬಹುದು. ಬ್ರಿಟಿಷರು ಕೂಡ ನಿಧಿಯನ್ನು ಹೊರಗೆ ತೆಗೆಯೋಕೆ ಸಾಧ್ಯ ಆಗದೆ ತಮ್ಮ ಸೋಲನ್ನು ಒಪ್ಕೊಬಿಡ್ತಾರೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ, ಸೋನ್ ಭಂಡಾರವು ಕೇವಲ ಒಂದು ಕಲ್ಲಿನ ಗುಹೆಯಲ್ಲ, ಇದು ಜೈನ ಧರ್ಮದ ಪವಿತ್ರ ಧ್ಯಾನ ಕೇಂದ್ರ ಹಾಗೂ ಇಂದಿಗೂ ವಿಜ್ಞಾನಿಗಳಿಗೆ ಮತ್ತು ಇತಿಹಾಸಕಾರರಿಗೆ ಸವಾಲಾಗಿ ಉಳಿದಿರುವಂಥ ಒಂದು ನಿಗೂಢ ನಿಧಿಯ ತಾಣ ಅಂತಾನೆ ಹೇಳಬಹುದು.

0: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
1: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
0: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ಬಿಹಾರದ ರಾಜಗೀರ್ನಲ್ಲಿರುವ ಸೋನ್ ಭಂಡಾರದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡ್ವಿ. ಸಮಯ ಆಗಿದೆ 4:50.55. ವಿಸ್ಮಯ ಜಗತ್ತಿನ ಕೊನೆಯ ಹಂತದಲ್ಲಿ ಇದ್ದೀವಿ. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ಮಾಹಿತಿ ಮತ್ತು ಹಾಡುಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಸ್ಮಯ ಜಗತ್ತು ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರವನ್ನು ಕೂಡ ಮುಗಿಸೋ ಸಮಯ ಬಂದಾಯಿತು. ನಿಮಗೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ಮಧ್ಯಾಹ್ನದ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. ಹಾಗೂ ನನ್ನ ಜೊತೆಯಾಗಿದ್ದ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನು ಹೇಳ್ತಾ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

0: ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 5:05:18. ನೀವಿದ್ದೀರಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಾನು ನಿಮ್ಮ ಜೊತೆಯಾಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಬೆಳಿಗ್ಗೆಯಿಂದ ಸಂಜೆ ಆಗೇ ಹೋಯ್ತು. ಸಮಯ ಹೇಗೋಡುತ್ತೆ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಒಂದೊಂದು ಕ್ಷಣನೂ ವಿಮಾನ ಹಾರಾಟಕ್ಕಿಂತ ತುಂಬಾನೇ ಜೋರಾಗಿದೆ ಅಂತಾನೆ ಹೇಳ್ಬೋದು. ಹೌದು, ಈ ಸಮಯದಲ್ಲಿ ಸಮಯನ ನಾವು ಹಿಡಿತಾ ಇದ್ದೀವೋ, ನಮ್ಮನ್ನ ಸಮಯ ಹಿಡಿತಾ ಇದೆಯೋ ಒಂದೂ ಗೊತ್ತಾಗ್ತಿಲ್ಲ. ಸಮಯ ನಾವು ಜೊತೆ ಜೊತೆಗೆ ಓಡ್ತಾ ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಎಲ್ಲ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇರೋ ಲೈಫ್ ಸ್ಟೈಲ್ ಲೈಫ್ ಸ್ಪ್ಯಾನ್ ಅಲ್ಲಿ ನಾವು ಲೈಫ್ ಸ್ಟೈಲ್ನ ಸೂಪರ್ ಆಗಿ ಇಟ್ಕೊಂಡ್ರೆ ಲೈಫ್ ಬಿಂದಾಸ್ ಆಗಿರುತ್ತೆ ಅಲ್ವಾ? ಸೊ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇವತ್ತಿನ ಒಂದು ವಿಶೇಷವಾದಂತಹ ಟಾಪಿಕ್ ಬಗ್ಗೆ ಮಾತಾಡ್ತಾ ಸಾಕ್ತಾ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಬೆಂಗಳೂರು ವೆದರ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಕಣ್ರಿ. ಸಾಕಷ್ಟು ಕಡೆ ಟ್ರಾಫಿಕ್ ಜಾಮು ಕೂಡ ಇದೆ ಅಂತ ಕೇಳ್ಪಟ್ಟೆ. ಆ್ಯಕ್ಚುಲಿ ಎಲ್ಲಿ ಅಂತ ಹೇಳಿದ್ರೆ ಗೊರಗುಂಟೆ ಪಾಳ್ಯ ಸೈಡು ಸ್ವಲ್ಪ ಟ್ರಾಫಿಕ್ ಜಾಮ್ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೇನೆ ಅದು ಬಿಟ್ಟರೆ ಪ್ಯಾಲೇಸ್ಗುಟ್ಟಳ್ಳಿ ಸೈಡು ಕೂಡ ಸ್ವಲ್ಪ ಒಂದು ಮಿನಿಮಲ್ ಆದಂತಹ ಟ್ರಾಫಿಕ್ ಜಾಮ್ ಕಾಣಿಸ್ತಾ ಇದೆ. ಇನ್ನು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಅಂತೂ ಕೇಳೋದೇ ಬೇಡ. ಆಲ್ಮೋಸ್ಟ್ ಈ ಸಮಯದಲ್ಲಿ ಟ್ರಾಫಿಕ್ ಜಾಮ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ನೋಡಿಕೊಂಡು ಟ್ರಾವೆಲ್ ಮಾಡಿ, ಜೊತೆ ಜೊತೆಗೆ ನಮ್ಮ ಆಕಾಶವಾಣಿ ಜೊತೆ ಸಾಗ್ತಾ ಹೋಗಿ. ನಿಮ್ಮ ಪಯಣ ಏನಿರುತ್ತೆ ಅದು ಸುಗಮವಾಗಿ ಸಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾದಂತಹ ಟಾಪಿಕ್ ಅಂತ ಹೇಳಿದೆ. ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಹಿಂಬದಿ ಸವಾರರ ಬಗ್ಗೆ ಮಾತನಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೌದು, ಅದು ಹಿಂಬದಿ ಸವಾರರು ಅಂದರೆ ಬೈಕಲ್ಲಿ ಕುತ್ಕೊಂಡು ಹೋಗೋರು ಅನ್ನುವಂಥ ಅಷ್ಟೇ ಸೀಮಿತವಾದಂತಹ ಮಾತಲ್ಲ. ಬಸ್ಸಲ್ಲಿರ್ಬೋದು, ಟ್ರೈನಲ್ಲಿರ್ಬೋದು, ಕಾರಲ್ಲಿರ್ಬೋದು, ಬೈಕಲ್ಲಿರ್ಬೋದು ಅಥವಾ ಸೈಕಲಲ್ಲೂ ಇರಬಹುದು. ಸೊ ಈ ಹಿಂಬದಿ ಸವಾರರ ಪರಿಸ್ಥಿತಿ ಹೇಗಿರುತ್ತೆ ಅವರ ಪ್ರಯಾಣದಲ್ಲಿ ಅಂತ ಹೇಳಿ ತಿಳ್ಕೊಳ್ಳೋಣ ಅನ್ನುವಂಥ ಒಂದು ಕುತೂಹಲ. ನಂದಂತೂ ಒಂದಷ್ಟು ಕ್ರೇಜಿ ಕತೆಗಳಿದೆ. ಸೊ ಆ ಎಲ್ಲ ಕತೆಗಳ ಜೊತೆ ನಿಮ್ಮ ಜೊತೆ ಸಾಕ್ತಾ ಹೋಗ್ತೀನಿ. ಸೊ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನೀವು ನಮಗೆ ವಾಟ್ಸಪ್ ಮಾಡಬಹುದು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಥವಾ ನಿಮ್ಮದೇ ಯಾವುದಾದ್ರೂ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ ನೀವು ಆರಾಮಾಗಿ ಹಂಚ್ಕೋಬಹುದು. ನೀವು ವಾಟ್ಸಪ್ ಮಾಡಬೇಕಾಗಿರೋ ಸಂಖ್ಯೆ 9408090103. ಈ ನಂಬರ್ಗೆ ವಾಟ್ಸಪ್ ಮೂಲಕ ನಿಮ್ಮ ಸಂದೇಶಗಳನ್ನು ಕಳಿಸಬಹುದು. ಸೊ ನೀವು ಯಾವತ್ತಾದರೂ ಬೈಸಿಕಲ್ಲು, ಬೈಕು ಅಥವಾ ಬೇರೆ ಯಾವುದಾದ್ರೂ ಕಾರು, ಯಾವುದೇ ವಾಹನಗಳಿರಲಿ, ಅದರ ಜೊತೆನಲ್ಲಿ ಹಿಂಬದಿನಲ್ಲಿ ಕೂತ್ಕೊಂಡು ಸವಾರಿ ಮಾಡ್ತೀರಾ ಅಂದರೆ ನಿಮ್ಮ ಅನುಭವ ಹೇಗಿತ್ತು ಅಂತ ನನ್ನ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಒಂದು ಗೀತೆ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು? ಸೂಪರ್ ಆಫ್ ಸೋ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಸೊ ಫ್ರಮ್ ಸೊ ಚಿತ್ರದ ಗೀತೆಯನ್ನ ನಾವು ಕೇಳ್ಕೊಂಡು ಬಂದ್ವಿ. ಸೊ ಯಾಕೆ ಈ ಹಾಡನ್ನು ಪ್ರಸಾರ ಮಾಡಿದೆ ಅಂತ ಹೇಳಿ ಬಹುಶಃ ನೀವು ಗೆಸ್ ಮಾಡಿದ್ದೀರಾ. ನನ್ನ ಟಾಪಿಕ್ಗೂ ಈ ಹಾಡಿಗೂ ಸ್ವಲ್ಪ ರಿಲೇಟೆಡ್ ಅಂತಲೇ ಹೇಳಬಹುದು. ಈ ಒಂದು ಸ್ಕೂಟರ್ ಸಾಂಗ್ ಅಂತಲೇ ಫೇಮಸ್ ಆದಂತಹ ಗೀತೆನಲ್ಲಿ ಒಂದು ವಿಭಿನ್ನವಾದಂತಹ ಪ್ರೇಮ ಕಥೆ ಇದೆ. ಸೊ ಈ ಕಥೆಯ ಜೊತೆ ನಮ್ಮ ಇವತ್ತಿನ ಟಾಪಿಕ್ ಜೊತೆ ಸಾಗ್ತಾ ಹೋಗೋಣ. ಸೊ ಕಾರ್ಯಕ್ರಮದಲ್ಲಿ ಹಾಡು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸಂಜೆಯ ಬಾನಿನಲ್ಲಿ ಸುಮಧುರವಾದ FM ಹಾಡುಗಳು ಕೇಳೋದೇ ಖುಷಿ, ಧನ್ಯವಾದ ಅಂತ ಹೇಳಿ ಪದ್ಮಶ್ರೀಧರ್ ಪನ್ನಘಟ್ಟಿ ಅನಂತ್ ಕುಮಾರ್ ಶಿವಮೊಗ್ಗ ಮೂಡಲ ವಿಠಲಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ ಅಂತ ಹೇಳ್ತಾ ಸೊ ಬೆಂಗಳೂರಲ್ಲಿ ಹೇಳ್ತಾ ಇದ್ದೆ ಟ್ರಾಫಿಕ್ ಜಾಮಲ್ಲಿ ಸಾಗೋದು ಸಿಕ್ಕಾಪಟ್ಟೆ ತಲೆನೋವು ಅಂತ. ಸೊ ನಿಮಗೂ ಈ ಥರ ಅನುಭವ ಆಗಿರಬಹುದೇನೋ, ನನಗಂತೂ ಗೊತ್ತಿಲ್ಲ, ನನಗಂತೂ ಸುಮಾರು ಸಲ ಆಗಿದೆ. ಸೊ ಈ ಟ್ರಾಫಿಕ್ಕಲ್ಲಿ ನಿಂತು ಕೂತು ಹೇಗಪ್ಪ ಕಾಲ ಕಳೆಯೋದು ಅಂತ ಹೇಳಿ ಬೇಸರದಿಂದ ಇದ್ದಾಗ ಏನು ಮಾಡ್ತಿದ್ದೆ ಗೊತ್ತಾ? ಏನು ಇಲ್ಲ, ಸಿಂಪಲ್, ನಮ್ಮ FM ರೇನ್ಬೋನ ಕೇಳ್ತಾ ಇದ್ರೆ ಆ ಪಯಣ ನಿಜವಾಗ್ಲೂ ಕಷ್ಟ ಅಂತ ಅನ್ಸೋದಿಲ್ಲ, ತುಂಬ ಸುಲಭ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಒಳ್ಳೊಳ್ಳೆ ಹಾಡುಗಳು ಕಿವಿ ಮೇಲೆ ಬೀಳ್ತಾ ಇದ್ರೆ ಆ ಸಮಯ ಓಡೋದೇ ಗೊತ್ತಾಗಿರಲ್ಲ. ಸೊ ಫೈನಲಿ ನಮ್ಮ ಟಾಪಿಕ್ ಬಂದ್ಬಿಡೋಣ. ಇವಾಗ ಹಿಂಬದಿ ಸವಾರರ ಕಥೆಗಳು ಅಂತ ಹೇಳಿದೆ, ಸಾಕಷ್ಟು ಜನ ಅನ್ಕೊಂಡಿರ್ತೀವಿ ಸೈಕಲಲ್ಲಿ ಹಿಂದೆ ಕುತ್ಕೊಂಡು ಹೋಗೋದು ಒಳ್ಳೆ ಮಜಾ ಇರುತ್ತೆ ಅಂತ. ಹೌದು, ಅದರಲ್ಲೂ ನನ್ನ ಒಂದು ಕ್ರೇಜಿ ಕತೆ ಅಂತ ಹೇಳಿದೆ. ಸೊ ನಾನು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬರ ಹತ್ರ ಸೈಕಲ್ ಇತ್ತು. ಆ್ಯಕ್ಚುಲಿ ಅವ್ರ ಹೆಸರು ಅಪೂರ್ವ ಅಂತ, ಈಗ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ನನಗೆ ಯಾವುದೇ ಐಡಿಯಾ ಇಲ್ಲ. ಸೊ ಅವರೊಬ್ಬರ ಹತ್ರನೇ ಸೈಕಲ್ ಇದ್ದಿದ್ದು, ಅವರು ಸೈಕಲ್ ತರ್ತಾಯಿದ್ರು, ಅವ್ರು ನನಗೆ ಬಹಳ ಕ್ಲೋಸ್ ಫ್ರೆಂಡ್ ಕೂಡ ಆಗಿದ್ದರು. ಅವರು ಏನು ಮಾಡ್ತಾಯಿದ್ರು, ಸರಿ ಆನ್ ದ ವೇ ಅವ್ರ ಮನೇನು ನಮ್ಮ ಮನೆ ಹತ್ರ ಇದ್ದಿದ್ದರಿಂದ ಡ್ರಾಪ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಕೂಡಿಸ್ಕೊಂಡು ಹೋಗ್ತಾಯಿದ್ರು. ಆದರೆ ಕೆಲವೊಂದು ಕಡೆ ಅವ್ರಿಗೆ ಸೈಕಲ್ ತುಳಿಯೋಕೆ ಆಗ್ತಾ ಇರಲಿಲ್ಲ ನಾನು ಹಿಂದೆ ಕೂತಿದ್ರಿಂದ. ಹಾಗಂತ ನಾನೇನು ಅಷ್ಟೊಂದು ವೆಯ್ಟ್ ಇದ್ದೆ ಅಂತ ಹೇಳಿ ಯಾರೂ ಅನ್ಕೋಬೇಡಿ. ಜಸ್ಟ್ ಅಂದರೆ ಅಪ್ಪಲ್ಲಿ ಸೈಕಲ್ ಓಡಿಸೋದು ಬಹಳ ಕಷ್ಟ ಆಗ್ತಾಯಿತ್ತು. ಆದರೆ ಅವರು ಅವಾಗ ಏನು ಮಾಡೋರು ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಮಾಡಿಬಿಡೋರು. ಯಾಕಂತ ಹೇಳಿದ್ರೆ ಅಪ್ಪಲ್ಲಿ ನಾನು ಸೈಕಲ್ ತುಳಿಬೇಕು ಅಂತ ಹೇಳಿ ಕೊಟ್ಬಿಡೋರು. ನಾನು ಒಂದ್ಸಲ ಏನು ಮಾಡಿದೆ, ನನಗೆ ಇನ್ನೂ ಸೈಕಲ್ ತುಳಿಯೋಕೆ ಬರದೆ ಆ ಸೈಕಲಿಂದ ಇಬ್ಬರು ಬಿದ್ದಿದ್ವಿ. ಸೊ ಈ ಕತೆ, ಈ ನೆನಪು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಾಗಿದ್ದು ಹಿಸ್ಟ್ರಿನೇ ಇಲ್ಲ ಅಂತ ಹೇಳ್ಬೋದು.

ಸಾಕಷ್ಟು ಜನ ಯಾರಾದರೂ ಸೈಕಲ್ ಹೋಗ್ಬೇಕಾರೆ ಅಥವಾ ಈ ಥರ ಏನಾದರೂ ಓದ್ಬೇಕಾರೆ ನನಗಿದು ಬಹಳ ನೆನಪಾಗುತ್ತೆ. ಐ ಮಿಸ್ ಯು ಅಪೂರ್ವ, ಎಲ್ಲಿದ್ದೀರೋ ಹೇಗಿದ್ದೀರೋ ನನಗಂತೂ ಗೊತ್ತಿಲ್ಲ. ಸೊ ಎಲ್ಲೇರಿ ಹೇಗೇರಿ ತುಂಬ ಸೂಪರಾಗಿರಿ, ನೀವು ನನ್ನ ಮೈಂಡಲ್ಲಿ ತುಂಬ ರೆಕಾರ್ಡ್ ಆಗಿದ್ದೀರಾ ಅಂತ ಹೇಳ್ತಾ ಈ ಹಿಂಬದಿ ಸವಾರರ ಕತೆಗಳ ಜೊತೆ ಸಾಕ್ತಾ ಹೋಗೋಣ. ಮತ್ತೊಂದು ಗೀತೆ, ಯಾವ ಚಿತ್ರದ್ದು ಯಾವ ಹಾಡು, ಸೊ ನೀವೇ ಕೇಳಿ ಎಂಜಾಯ್ ಮಾಡಿ. ಮತ್ತೆ ನಿಮ್ಮ ಜೊತೆ ಸಾಕ್ತಾ ಹೋಗ್ತೀನಿ. ಇದು ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್.

0: ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:25. ಆತ್ಮೀಯ ಕೇಳುಗರಿಗೆಲ್ಲ ಶಾಲಿನಿ ವಿ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಇಂದಿನ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ರೂಪಾಯಿ ಚಿತ್ರದ ಗೀತೆ. ಅನನ್ಯ ಭಟ್ ಗೀತೆ ಹಾಡಿದ್ದಾರೆ. ಉತ್ಸವ್ ಗೋನ್ವಾರ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಆನಂದ್ ರಾಜವಿಕ್ರಮ್.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
2: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
3: ಆರ್ಕೆಸ್ಟ್ರಾ ಮೈಸೂರು ಚಿತ್ರದ ಗೀತೆ ಸಿದ್ದಾರ್ಥ ಬೆಳ್ಮಣ್ಣು ಗೀತೆ ಹಾಡಿದ್ದಾರೆ. ಡಾಲಿ ಧನಂಜಯ ಅವರ ಗೀತೆಗೆ ರಘು ದೀಕ್ಷಿತ್ ಸಂಗೀತ ನೀಡಿದ್ದಾರೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್.

0: ಸುವಾಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ,
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ.

0: ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ಮೆಲೋಡಿ ಡ್ರಾಮಾ ಚಿತ್ರದ ಗೀತೆ ಪಲಕ್ ಮುಚ್ಚಲ್ ಮತ್ತು ವರುಣ್ ಪ್ರದೀಪ್ ಹಾಡಿದ್ದಾರೆ. ಹೃದಯ ಶಿವ ಅವರ ಗೀತೆಗೆ ಕಿರಣ್ ರವೀಂದ್ರನಾಥ್ ಅವರ ಸಂಗೀತವಿದೆ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಹಾಗಾದ್ರೆ ಫೀಸು ಆ ಬುಕ್ಸ್.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
2: ಆತ್ಮೀಯ ಆಕಾಶವಾಣಿ ಕೇಳುಗರೆ,
3: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
2: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
3: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
4: ಕರ್ನಾಟಕ ಸರ್ಕಾರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ಯೋಜನೆ ಅಡಿಯಲ್ಲಿ ನಡೆಯುತ್ತಿರುವ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಅಂಧ ಹೆಣ್ಣು ಮಕ್ಕಳ ಉಚಿತ ವಸತಿ ಶಾಲೆಗೆ 2026-27 ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿಯು ಪ್ರಾರಂಭವಾಗಿದೆ. ವಸತಿ ಸಹಿತವಾಗಿ 1-10 ತರಗತಿವರೆಗೆ ಬ್ರೈಲ್ ಮೂಲಕ ಶಿಕ್ಷಣದೊಂದಿಗೆ ಅಂಧ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಕಂಪ್ಯೂಟರ್, ಸಂಗೀತ, ಕರಕುಶಲ, ನೃತ್ಯ, ಕ್ರೀಡೆ, ಚಲನವಲನ ಹಾಗೂ ಜೀವನ ಕೌಶಲ್ಯ ತರಗತಿಗಳನ್ನು ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ No.1C KRS ಮುಖ್ಯರಸ್ತೆ ಮೇಟಗಳ್ಳಿ ಮೈಸೂರು 16. ದೂರವಾಣಿ ಸಂಖ್ಯೆ 0821-241-230 ಅಥವಾ 9686668434 ಈ ನಂಬರ್ನ ಸಂಪರ್ಕಿಸಬಹುದು.
5: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
6: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
5: ಏನಾಯ್ತೆ ಸವಿ?
7: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
8: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
7: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
5: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
9: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಇದು ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ. ಈಗ ಕೆಲವು ಜಾಹೀರಾತು ಹಾಗೂ ಪ್ರಕಟಣೆಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲಧಾರೆಯಾಗಿ ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
7: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
8: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಗಮನಿಸಿ, ಇಂದು ರಾತ್ರಿ 8:30 ಭಾರತದ ಘನತೆವೆತ್ತ ಉಪರಾಷ್ಟಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ದಾವಣಗೆರೆ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿರುವ ಕುರಿತ ಬಾನುಲಿ ವರದಿಯನ್ನು ಕೇಳುವಿರಿ. ಭದ್ರಾವತಿ ಕೇಂದ್ರದ ಕೊಡುಗೆ. ಇನ್ನುಳಿದಂತೆ ಈ ಸಂಜೆ 6:15 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೂಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀ ಕೆರೆಗೂಡಿ ರಂಗಾಪುರ ಶ್ರೀಮಠ. 6:30 ಅವಲೋಕನ. 6:51 ಕೃಷಿರಂಗ. ಮೀನು ಕೃಷಿಯಲ್ಲಿ ಮೀನಿನ ಆಹಾರ ಮತ್ತು ನಿರ್ವಹಣೆ ಕುರಿತು ಡಾ ಅಮೋಘ ಕೆಆರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಘದಿಂದ ಭಜನೆ ಪದವನ್ನು ಕೇಳಬಹುದು. 7:45 ಸಿರಿಗಂಧ. 8:30 ಭಾರತದ ಘನತೆವೆತ್ತ ಉಪರಾಷ್ಟಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ದಾವಣಗೆರೆ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿರುವ ಕುರಿತ ಬಾನುಲಿ ವರದಿಯನ್ನು ಕೇಳಬಹುದು. 9:15 ಭಾವಗೀತೆಗಳು ಪ್ರತಿಮಾ ಆತ್ರೇಯ ಅವರಿಂದ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಡಿ ಸೂರ್ಯಪ್ರಭಾ ಅವರ ವೈಲಿನ್ ವಾದನ. ಮೃದಂಗ ಪಕ್ಕವಾದ್ಯ ಸೋಮಸ್ಕಂದನ್ ಘಟ ಆರ್ ಶ್ರೀಹರಿ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇನ್ನು ನಾಳೆಯ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು. 6:30 ಚಿಂತನ. ಡಾಕ್ಟರ್ ಡಿಸಿ ಗೀತಾ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೂಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀ ಕೆರೆಗೂಡಿ ರಂಗಾಪುರ ಶ್ರೀಮಠ. ಈ ಕಾರ್ಯಕ್ರಮವನ್ನು ನಾಳೆ ಬೆಳಿಗ್ಗೆ 6:45 ಹಾಗೂ ಸಂಜೆ 6:15 ಕೇಳಬಹುದು. 6:50 ರೈತರಿಗೆ ಸಲಹೆ. 7:15 ಮಾಲಿನಿ ಕೇಶವ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳು. 7:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:50 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. ಇನ್ನು 8:35 ಆಕಾಶಬುಟ್ಟಿ. ಸಂಗೀತ ನಿರ್ದೇಶಕ ಕಲಾವಿದ ದೀಪಕ್ ಪರಮಶಿವನ್ ಅವರೊಂದಿಗೆ ಮಾತುಕತೆ ಕೇಳಬಹುದು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 12:05 ವನಿತಾ ವಿಹಾರ. ದಾನ ಚಿಂತಾಮಣಿ ಅತ್ತಿಮಬ್ಬೆ ಕುರಿತು ಭಾಷಣ ಶಾಂತಲಾ ಎಸ್ ಮುಕುಂದಿ ಮಠ ಅವರಿಂದ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನೆರವು ರಮಾ ಕುಲಕರ್ಣಿ. ನಂತರ ಭಾವಗೀತೆಗಳನ್ನು ಕೇಳಬಹುದು. ಇನ್ನು ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ವಿಶ್ವ ತಂಬಾಕು ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಪಿಎಂ ಜಗದೀಶ್. ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾಹಿತಿ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಮತ್ತು ರವಿಶಂಕರ್ ಜಿಆರ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎ ಶಂಕರನಾರಾಯಣ. 3:00 ಗುಲ್ಮೊಹರ್. ನಾಳೆ ಸಂಜೆ 5:30 ಗಿರ್ಮಿಟ್ ಕೇಳಬಹುದು. 6:15 ತುಮಕೂರು ಜಿಲ್ಲೆ ಕೆರೆಗೋಡಿ ರಂಗಾಪುರ ಶ್ರೀಮಠದ ಪ್ರಾಯೋಜಿತ ಕಾರ್ಯಕ್ರಮ. 6:30 ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಪೋಷಕಾಂಶಗಳ ಮಹತ್ವ ಕುರಿತು ಡಾಕ್ಟರ್ ಬೋರಯ್ಯ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. 7:45 ಸಮಾಚಾರ ದರ್ಶನ. 8:00 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಚರ್ಚೆ ಪ್ರಸಾರವಾಗಲಿದೆ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದರೆ ಇನ್ನು ಮುಂದೆ ಪ್ರಾಯೋಜಿತ ಕಾರ್ಯಕ್ರಮ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್, ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂಥ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ ಅವರ ಸಹಕಾರವು ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
3: 9845450395.
0: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
5: ಇಎಂ ಆಕಾಶವಾಣಿ ಸಂಪ್ರತಿ

0: ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಸರ್ವೋಚ್ಚ ನ್ಯಾಯಾಲಯೇನ ಸರ್ವೇಭ್ಯಃ ಉಚ್ಚ ನ್ಯಾಯಾಲಯೇಭ್ಯಃ ತ್ರಿಷು ಮಾಸೇಷು ಏವ ರಕ್ಷಿತಾಃ ಆದೇಶಾಃ ಘೋಷಯಿತುಂ ನಿರ್ದಿಷ್ಟಂ. ಶಿಕ್ಷಾಮಂತ್ರಿಣಾ ಧರ್ಮೇಂದ್ರ ಪ್ರಧಾನೇನ ಪರೀಕ್ಷಾಪರಾಧ ವಿರುದ್ಧಂ ಕಠೋರ ಕಾರ್ಯಾಚರಣಾಯ ಯೋಗ್ಯ ಛಾತ್ರಾಣಾಂ ರಕ್ಷಣಾಯ ಚ ಆಶ್ವಾಸಿತಂ. ಪಿಎಂ ಸೂರ್ಯಾಘರ ಯೋಜನೆಯ ಪ್ರಮುಖಂ ಲಕ್ಷ್ಯಂ ಪ್ರಾಪ್ತಂ ಅಸ್ಮಿನ್ ಪ್ರಾಯಃ ಚತ್ವಾರಿಂಶತ್ ಲಕ್ಷಾಣಿ ಗೃಹಾಣಿ ರೂಫ್ ಟಾಪ್ ಸೋಲರ್ ಇತ್ಯೇತಂ ಅಂಗೀಕೃತವಂತಃ. ಭಾರತ ಋತು ವಿಭಾಗೇನ ದೇಶೇ ಜೂನ್ ಮಾಸೆ ಸಾಮಾನ್ಯಾತ್ ನ್ಯೂನಂ ಪ್ರಾವೃತ್ ವೃಷ್ಟೇಃ ಅನೇಕೇಷು ರಾಜ್ಯೇಷು ಸಾಮಾನ್ಯಾತ್ ಅಧಿಕಂ ಯಾವತ್ ಉಷ್ಣತರಂಗಸ್ಯ ಸ್ಥಿತೇಃ ಚ ಸಂಭಾವನಾ ಪ್ರಕಟಿತಾ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಸಾಯಂಕಾಲೇ ಮಹಾರಾಜ ಯಾದವೀಂದ್ರ ಸಿಂಹ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣೆ ನ್ಯೂ ಚಂಡೀಗಢ ನಗರೆ ಮಹತ್ವಪೂರ್ಣೇ ಕ್ವಾಲಿಫಾಯರ್ ದ್ವಿತೀಯ ಸ್ಪರ್ಧಾಯಾಂ ಗುಜರಾತ್ ಟೈಟನ್ಸ್ ದಲಂ ರಾಜಸ್ಥಾನ್ ರಾಯಲ್ಸ್ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾ ವಿಸ್ತರೇಣ. ಅದ್ಯ ಸರ್ವೋಚ್ಚ ನ್ಯಾಯಾಲಯೇನ ಸಂಪೂರ್ಣೆ ದೇಶೇ ಸರ್ವೇಷಾಂ ಉಚ್ಚ ನ್ಯಾಯಾಲಯಾನಾಂ ಕೃತೆ ನಿರ್ದೇಶಃ ಪ್ರದತ್ತಃ ಯತ್ ಆರಕ್ಷಿತ ನಿರ್ಣಯಃ ತ್ರಿಮಾಸಾಭ್ಯಂತರೆ ಏವ ಪ್ರದಾತವ್ಯಂ. ಸರ್ವೋಚ್ಚ ನ್ಯಾಯಾಲಯೇನ ಉಕ್ತಂ ಯತ್ ನಿರ್ಣಯ ಘೋಷಣಾಯಾಂ ವಿಳಂಬಃ ವಾದಿನಾಂ ಕೃತೆ ಅಪರಿವರ್ತನೀಯಾಂ ಹಾನಿಂ ಜನಯಿತುಂ ಶಕ್ನುವಂತಿ. ವ್ಯಕ್ತಿಗತ ಸ್ವಾತಂತ್ರ್ಯ ಸಂಬದ್ಧೇಷು ಪ್ರಕರಣೇಷು ಶೀಘ್ರ ನಿರ್ಣಯಸ್ಯ ಆವಶ್ಯಕತಾಯಃ ಉಪರಿ ಬಲಂ ಪ್ರದತ್ತಂ. ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ ತಥಾ ನ್ಯಾಯಾಧೀಶ ಜಾಯ ಮಾಲ್ಯಾ ಬಾಗಚಿ ಇತ್ಯತಯೋಃ ಪೀಠೇನ ಉಕ್ತಂ ಯತ್ ಪ್ರತಿಭೂತ್ಯಾಃ ಆವೇದನ ವಿಷಯೆ ನಿರ್ಣಯಃ ತಸ್ಮಿನ್ನೇವ ದಿನೆ ಘೋಷಣೀಯಃ. ಯದಿ ನಿರ್ಣಯಂ ಆರಕ್ಷಿತಂ ಭವತಿ ತರ್ಹಿ ತತ್ ಅಗ್ರಿಮದಿನೆ ಏವ ಪ್ರಕಾಶಿತಂ ಭವೇತ್. ಸರ್ವೋಚ್ಚ ನ್ಯಾಯಾಲಯೇನ ಅನ್ಯೇಪಿ ಅನೇಕಾಃ ನಿರ್ದೇಶಾಃ ಪ್ರದತ್ತಾಃ. ನ್ಯಾಯಾಲಯೇನ ಉಕ್ತಂ ಯತ್ ಬಂಧನ ಮುಕ್ತೇಃ ಅಥವಾ ದಂಡ ಸ್ಥಗನಸ್ಯ ಆದೇಶಃ ನಿರ್ಣಯ ಘೋಷಣಾನಂತರಂ ತ್ವರಿತಂ ಕಾರಾಗೃಹ ಪ್ರಾಧಿಕಾರಿಭ್ಯಃ ಪ್ರೇಷಣೀಯಃ. ಕೇಂದ್ರೀಯ ಶಿಕ್ಷಾಮಂತ್ರಿ ಧರ್ಮೇಂದ್ರ ಪ್ರಧಾನಃ ಅದ್ಯ ಉಕ್ತವಾನ್ ಯತ್ ಪ್ರಶ್ನಪತ್ರ ಲೀಕ ಪ್ರಕರಣಂ ಅತೀವ ದುರ್ಭಾಗ್ಯಪೂರ್ಣಮಾಸೀತ್. ಡಿಡಿ ನ್ಯೂಸ್ ಇತ್ಯನೇನ ಸಹ ವಿಶೇಷ ಸಂವಾದೆ ಶ್ರೀ ಪ್ರಧಾನಃ ಆಶ್ವಾಸಿತವಾನ್ ಯತ್ ಪುನಃ ಪರೀಕ್ಷಾಯಾಃ ಪ್ರಕ್ರಿಯಾ ಸಮ್ಯಕ್ ವ್ಯವಸ್ಥಿತ ರೂಪೇಣ ವಿನಾ ಕಸ್ಯಾಪಿ ದೋಷೇನ ಚ ಸಂಪನ್ನ ಭವಿಷ್ಯತಿ.
1: जो घटना हुई है ये अत्यंत दुर्भाग्यजनक है, नहीं होनी चाहिए था। अभी दोबारा जब हम लोगों ने री नीट की घोषणा किया है, री नीट सुव्यवस्थित हो जाए, इसमें निर्भुलता के साथ हो, ये अभी हमारा दायित्व है। इस काम से सभी का सहयोग हम अपेक्षा रखते हैं।
0: अस्मिन् विषये सः सर्वेषां सहयोगम् अपि याचितवान्. ಛಾತ್ರಾನ್ ಸಂಬೋಧಯನ್ ಪ್ರಧಾನಃ ತಾನ್ ಆಶ್ವಾಸಿತವಾನ್ ಯತ್ ಪ್ರಶಾಸನಂ ತೇಷಾಂ ಚಿಂತಾಂ ಅವಗಚ್ಛತಿ ತಥಾ ಚ ತೇಷಾಂ ವಿಶ್ವಾಸಃ ಆಹತಃ ಅಭವತ್ ಇತಿ ಸ್ವೀಕರೋತಿ. ಸಹ ಅವದತ್ ಯತ್ ಅಧಿಕಾರಿಣಃ ತದರ್ಥಂ ಕಠೋರಃ ನಿರ್ಣಯಃ ಸ್ವೀಕೃತವಂತಃ ಯತ್ ತೇನ ಇಚ್ಛಂತಿ ಯತ್ ಏಕಸ್ಯಾಪಿ ಯೋಗ್ಯಸ್ಯ ಛಾತ್ರಸ್ಯ ಭವಿಷ್ಯಂ ಪರೀಕ್ಷಾಪರಾಧೀನಾಂ ಹಸ್ತೆ ಅಥವಾ ಕಸ್ಯಾಪಿ ಪ್ರಕಾರಸ್ಯ ದುರಾಚಾರಸ್ಯ ಕಾರಣೇನ ಪೀಡಿತಂ ನ ಭವೇತ್.
1: छात्रों को आश्वस्त करना चाहते हैं कि जो गलती हुई है हमारी ट्रस्ट को ब्रिज किया गया है, जो रक्षक था वही भक्षक हुआ, जो शिक्षक को हमने जिम्मेवारी दिया था क्वेश्चन बनाने के लिए उन्होंने ही कॉम्प्रोमाइज हुआ है, उन्हीं के कारण ये अव्यवस्था शुरू हुई है। हमने एक कठोर निर्णय किया कि हमने एक भी सही विद्यार्थी के हक को परीक्षा माफियाओं के हाथ में सौंपना नहीं चाहते थे, उनके षड्यंत्र की शिकार नहीं होना चाहते थे। हम बच्चों की मानसिक स्थिति को सम्मान करते हैं, उनको संभालना चाहते हैं और हमको एक एरर फ्री
0: ಗುಣವತ್ತಾಯಾಃ ಪಾರದರ್ಶಿತಾಯಾಶ್ಚ ವಿಷಯೆ ಸಬಲಂ ಪ್ರತಿಪಾದಯನ್ ಸಹ ಅವದತ್ ಯತ್ ಪರೀಕ್ಷಾ ವ್ಯವಸ್ಥಾಯಾಂ ನಿಷ್ಪಕ್ಷತಾಂ ಸ್ಥಾಪಯಿತುಂ ನಿರ್ಣಯಃ ಕೃತಃ. ಮಂತ್ರಿಣಾ ಪುನರಪಿ ಆಶ್ವಾಸಿತಂ ಯತ್ ಪರೀಕ್ಷಾ ಪ್ರಕ್ರಿಯಾಯಾಃ ವಿಷಯೆ ವರ್ಧಮಾನ ಚಿಂತಾಯಾಃ ಮಧ್ಯೆ ತ್ರುಟಿಮುಕ್ತಾಂ ಪರೀಕ್ಷಾಂ ಕಾರಯಿತುಂ ಸರ್ವವಿಧ ಪ್ರಯತ್ನಃ ಕ್ರಿಯತೆ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ ಪುನರ್ಮೂಲ್ಯಾಂಕನ ಪೋರ್ಟಲ್ ಇತ್ಯತ್ರ ವಿದ್ಯಮಾನಾನಾಂ ತಾಂತ್ರಿಕ ಸಮಾಹ್ವಾನಾನಾಂ ವಿಷಯೆ ಉದ್ಭೂತಾನಾಂ ಚಿಂತಾಯಾಃ ಪ್ರತಿಕ್ರಿಯಾ ರೂಪೇಣ ಶಿಕ್ಷಾಮಂತ್ರಿಣಾ ಉಕ್ತಂ ಯತ್ ಸಿಬಿಎಸ್ಇ ಸರ್ವಾಸಾಂ ತಾಂತ್ರಿಕ ಸಮಾಹ್ವಾನಾನಾಂ ಸಮಾಧಾನಾರ್ಥಂ ಸಕ್ರಿಯತಯಾ ಕಾರ್ಯಂ ಕರೋತಿ ತಥಾ ಚ ಛಾತ್ರಾಣಾಂ ಕೃತೆ ಪಾರದರ್ಶಿಕಾಂ ತ್ರುಟಿಮುಕ್ತಾಂ ಚ ಡಿಜಿಟಲ್ ಮೂಲ್ಯಾಂಕನ ಪ್ರಕ್ರಿಯಾಂ ಸುನಿಶ್ಚೇತುಂ ಕರಿಷ್ಯತಿ. प्रियाः श्रोतारः संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः

0: ಆಕಾಶವಾಣ್ಯಾ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ದಿಲ್ಲಿ ಸರ್ವಕಾರ ನೀಟ್ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ಪರೀಕ್ಷಾಯಾಂ ಉಪಸ್ಥಿತೇಭ್ಯ ಅಭ್ಯರ್ಥಿಭ್ಯ ಸರ್ವೇಷು ದಿಲ್ಲಿ ಪರಿವಹನ್ ನಿಗಮಸ್ಯ ಡಿಟಿಸಿ ಬಸ್ ಯಾನೇಷು ನಿಶುಲ್ಕ ಯಾತ್ರಾಯಃ ಸುವಿಧಾಂ ಪ್ರದರ್ಶಯತಿ. ಪರೀಕ್ಷಾ ಅಗ್ರಿಮ ಮಾಸಸ್ಯ ಏಕವಿಂಶತಿತಮೆ ದಿನಾಂಕೆ ಭವಿಷ್ಯತಿ. ಸಾಮಾಜಿಕಾಂತರ್ಜಾಲೀಯ ಪಟಲೆ ದಿಲ್ಲಿ ರಾಜ್ಯಸ್ಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವದತ್ ಯತ್ ಅಭ್ಯರ್ಥಿನಃ ಸ್ವಸ್ಯ ಪ್ರವೇಶಪತ್ರಂ ಪ್ರದರ್ಶಯಿತ್ವಾ ಡಿಟಿಸಿ ಬಸ್ ಯಾನೇಷು ನಿಶುಲ್ಕಂ ಯಾತ್ರಾಂ ಕರ್ತುಂ ಶಕ್ನುವಂತಿ. ಭಾರತೇನ ಸ್ವಚ್ಛ ಊರ್ಜಾ ಯಾತ್ರಾಯಾಂ ಐತಿಹಾಸಿಕಂ ಸೋಪಾನಂ ಆರೋಹಿತಂ. ಕೇಂದ್ರೀಯ ನವೀನ ಪುನರ್ನವೀಕರಣೀಯ ಊರ್ಜಾ ಮಂತ್ರಿ ಪ್ರಹ್ಲಾದ ಜೋಶಿ ಅವದತ್ ಯತ್ ಪಿಎಂ ಸೂರ್ಯ ಘರ ಯೋಜನಾ ಅಂತರ್ಗತ ಅಧುನಾ ಚತ್ವರಿಂಶತ್ ಲಕ್ಷಾಣಿ ಯಾವತ್ ಗೃಹಾಣಿ ರೂಫ್ ಟಾಪ್ ಸೋಲರ್ ಇತ್ಯನೇನ ಮಾಧ್ಯಮೇನ ಸಕ್ತಿ ಕೃತಾನಿ ಸಂತಿ. ಸಹ ಅಗ್ರೆ ಅವದತ್ ಯತ್ ಅಕ್ಷಯ ಊರ್ಜಾ ಉಪಕ್ರಮಾತ್ ಅಧಿಕತಯಾ ಈಶಾ ಪರಿವರ್ತನಾತ್ಮಕ ಯೋಜನಾ ನಾಗರಿಕಾನ್ ವಿದ್ಯುತ್ ಉಪಭೋಕ್ತೃತ್ವಾತ್ ವಿದ್ಯುತ್ ಉತ್ಪಾದಕತ್ವೇನ ಪರಿವರ್ತಯತಿ. ಏಷಾ ಯೋಜನಾ ಪರಿವಾರಾನ್ ವಿದ್ಯುತ್ ವ್ಯಯಂ ನ್ಯೂನೀಕರ್ತುಂ ಪ್ರಶಾಸಕೀಯ ಅನುದಾನಾತ್ ಲಾಭಂ ಪ್ರಾಪ್ತುಂ ವಿದ್ಯುತ್ ವಿಲ್ ಇತಿ ಶೂನ್ಯಂ ಕರ್ತುಂ ಚ ಸಮರ್ಥಯತಿ. ಪ್ರತ್ಯೇಕಸ್ಮಿನ್ ಸೌರಶಕ್ತಿಯುಕ್ತ ಗೃಹೇಣ ದೇಶಃ ಊರ್ಜಾ ಸುರಕ್ಷಾಂ ಪ್ರತಿ ಪರ್ಯಾವರಣ ಸುಸ್ಥಿರತಾಂ ಪ್ರತಿ ಸ್ವಾವಲಂಬನಸ್ಯ ವಿಕಸಿತ ಭಾರತಸ್ಯ ದೃಷ್ಟಿಕೋಣಂ ಪ್ರತಿ ಗಚ್ಚತಿ ಇತಿ ಮಂತ್ರಿಣಾ ಅವಧಾನಂ ಪ್ರದತ್ತಂ. ಭಾರತ ಋತು ವಿಭಾಗೇನ ದೇಶೆ ಜೂನ್ ಮಾಸೆ ಸಾಮಾನ್ಯಾತ್ ನ್ಯೂನಂ ಪ್ರಾವೃತ ವೃಷ್ಟೇಃ ಅನೇಕೇಷು ರಾಜ್ಯೇಷು ಸಾಮಾನ್ಯಾತ್ ಅಧಿಕಂ ಯಾವತ್ ಉಷ್ಣತರಂಗಸ್ಯ ಸ್ಥಿತೇಃ ಚ ಸಂಭಾವನಾ ಪ್ರಕಟಿತಾ. ಪ್ರಸಾರ ಮಾಧ್ಯಮೈಃ ಸಹ ವಾರ್ತಾಲಾಪಂ ಕುರ್ವನ್ ಐಎಂಡಿ ಇತ್ಯಸ್ಯ ಮಹಾನಿರ್ದೇಶಕಃ ಡಾಕ್ಟರ್ ಮೃತ್ಯುಂಜಯ ಮಹಾಪಾತ್ರ ಅವದತ್ ಯತ್ ದೇಶೆ ಜೂನ್ ಮಾಸೆ ಸಾಮಾನ್ಯ ವೃಷ್ಟಿಃ ಸಾಮಾನ್ಯಾತ್ ನ್ಯೂನಂ ಯಾವತ್ ಭವಿತುಮ್ ಅರ್ಹತಿ. ಸಹ ಅವದತ್ ಯತ್ ಅಸ್ಮಿನ್ ಕಾಲೇ ಕೇವಲಂ ದೇಶಸ್ಯ ಕೇಷುಚಿತ್ ಭಾಗೇಷು ಯಥಾ ಉತ್ತರ ಪಶ್ಚಿಮೆ ಉತ್ತರ ಪೂರ್ವೆ ದಕ್ಷಿಣ ದ್ವೀಪೀಯೇ ಚ ಸಾಮಾನ್ಯಾತ್ ಅಧಿಕಂ ವಾ ವರ್ಷಾ ಭವಿತುಮ್ ಅರ್ಹತಿ. ಸಹ ಇತೋಪಿ ಸೂಚಿತವಾನ್ ಯತ್ ಜೂನ್ ಮಾಸೆ ದೇಶಸ್ಯ ಅಧಿಕಾಂಶೇಷು ಭಾಗೇಷು ಅಧಿಕತಮಂ ತಾಪಮಾನಂ ಸಾಮಾನ್ಯಾತ್ ಅಧಿಕಂ ಪ್ರತಿ ಭವಿತುಮ್ ಅರ್ಹತಿ. ಶ್ರೀ ಮಹಾಪಾತ್ರ ಅವದತ್ ಯತ್ ಜೂನ್ ಮಾಸೆ ಉತ್ತರ ಪ್ರದೇಶಸ್ಯ ಹರಿಯಾಣ ರಾಜ್ಯಸ್ಯ ಪಂಜಾಬ ರಾಜ್ಯಸ್ಯ ಬಿಹಾರಸ್ಯ ಒಡಿಶಾ ರಾಜ್ಯಸ್ಯ ಛತ್ತೀಸ್ಗಢಸ್ಯ ಗುಜರಾತಸ್ಯ ಚ ಅನೇಕೇಷು ಭಾಗೇಷು ಸಾಮಾನ್ಯಾತ್ ಅಧಿಕಂ ಉಷ್ಣತರಂಗಸ್ಯ ಸ್ಥಿತಿಃ ಭವಿತುಮ್ ಅರ್ಹತಿ. ಕೇಂದ್ರೀಯ ವಸ್ತ್ರೋದ್ಯೋಗ ಮಂತ್ರಿ ಗಿರಿರಾಜ ಸಿಂಹ ಅದ್ಯ ಅವದತ್ ಯತ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ನೇತೃತ್ವೇ ಭಾರತಂ ಸುದೃಢ ಅರ್ಥವ್ಯವಸ್ಥಾರೂಪೇಣ ಉದ್ಭೂತಮಸ್ತಿ. ತಥಾ ಚ ವಸ್ತ್ರೋದ್ಯೋಗ ಕ್ಷೇತ್ರೇ ಪರಿಷ್ಕಾರೈಃ ನೀತಿ ಸಮರ್ಥನೇನ ಚ ದ್ರುತಗತ್ಯಾ ವೃದ್ಧಿಃ ಸಾಧಿತಾ ಅಸ್ತಿ. ಆಂಧ್ರಪ್ರದೇಶಸ್ಯ ದ್ವಿದಿವಸೀಯ ಯಾತ್ರಾಯಾಂ ಮಂತ್ರಿಣಾ ಕೃಷ್ಣಮಂಡಲಸ್ಯ ಮಲ್ಲವಲ್ಲಿ ಔದ್ಯೋಗಿಕ ಉದ್ಯಾನೆ ಮೋಹನ್ ಸ್ಪಿನ್ಟೆಕ್ ಸಮವಾಯಸ್ಯ ಭ್ರಮಣಂ ಕೃತಂ. ಸಹ ಅವದತ್ ಯತ್ ಭಾರತಸ್ಯ ವಸ್ತ್ರ ಆಪಣ ಮೂಲ್ಯಂ ಸಂಪ್ರತಿ ಪಂಚದಶ ಲಕ್ಷ ಕೋಟಿ ರೂಪ್ಯಕಾಣಿ ಅಸ್ತಿ. ತಥಾ ಚ ತ್ರಿಂಶೋತ್ತರ ದ್ವಿಸಹಸ್ರತಮ ವರ್ಷ ಪರ್ಯಂತಂ ಪಂಚವಿಂಶತಿ ಲಕ್ಷ ಕೋಟಿ ರೂಪ್ಯತೋಪ್ಯಧಿಕಂ ಕರ್ತುಂ ಸರ್ವಕಾರ ಕಾರ್ಯಂ ಕರುವನ್ ಅಸ್ತಿ. ಕರ್ನಾಟಕಸ್ಯ ರಾಜ್ಯಪಾಲ ಥಾವರಚಂದ ಗೆಹ್ಲೋತ ಅದ್ಯ ಬೆಂಗಳೂರುನಗರೆ ಮುಖ್ಯಮಂತ್ರಿಣಃ ಸಿದ್ದರಾಮಯ್ಯವರ್ಯಸ್ಯ ತ್ಯಾಗಪತ್ರಂ ಸ್ವೀಕೃತ್ಯ ತತ್ಕಾಲೀನೇನ ಪ್ರಭಾವೇನ ಮಂತ್ರಿಮಂಡಲಂ ವಿಘಟಯತ್. ಪರಂಚ ಯಾವತ್ ಕಾರ್ಯವಾಹಕ ಮುಖ್ಯಮಂತ್ರಿ ರೂಪೇಣ ವೈಕಲ್ಪಿಕ ವ್ಯವಸ್ಥಾ ನ ಭವತಿ ತಾವತ್ ಪರ್ಯಂತಂ ಅಸ್ಮಿನ್ ಕಾಲೇ ಕಿಮಪಿ ನಿರ್ಣಯಂ ನ ಸ್ವೀಕರ್ತುಂ ಸಹೈವ ಅಸ್ಮಿನ್ ಪದೇ ಯಥಾವದೇವ ಭವಿತುಂ ಆದಿಷ್ಟಂ. ಸಿದ್ದರಾಮಯ್ಯವರ್ಯಃ ಹ್ಯಃ ಲೋಕಭವನೆ ಸ್ವಸ್ಯ ತ್ಯಾಗಪತ್ರಂ ಸಮರ್ಪಿತವಾನ್ ಆಸೀತ್. ಅಂತ್ಯ ಕ್ರೀಡಾ ವಾರ್ತಾಯಾಂ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಸಾಯಂಕಾಲೇ ಮಹಾರಾಜ ಯಾದವೀಂದ್ರ ಸಿಂಹ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣೆ ನ್ಯೂ ಚಂಡೀಗಢ ನಗರೆ ಮಹತ್ವಪೂರ್ಣೆ ಕ್ವಾಲಿಫಾಯರ್ ದ್ವಿತೀಯ ಸ್ಪರ್ಧಾಯಾಂ ಗುಜರಾತ್ ಟೈಟನ್ಸ್ ದಲಂ ರಾಜಸ್ಥಾನ್ ರಾಯಲ್ಸ್ ದಲಂ ಸಮ್ಮುಖೀಕರಿಷ್ಯತಿ. ಕ್ರೀಡಾಯಾಃ ಆರಂಭ ಸಾಯಂ ಸಾರ್ಧ ಸಪ್ತವಾದನೆ ಭವಿಷ್ಯತಿ. ವಿಜೇತೃದಲಂ ರವಿವಾಸರೆ ಅಹಮದಾಬಾದಸ್ಯ ನರೇಂದ್ರ ಮೋದಿ ಕ್ರೀಡಾಂಗಣೆ ಅಂತಿಮ ಸ್ಪರ್ಧಾಯಾಂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇತ್ಯನೇನ ದಲೇನ ಸಹ ಸ್ಪರ್ಧಿಷ್ಯತಿ ಇತಿ ವಾರ್ತಾಃ.
1: ಆಕಾಶವಾಣಿ ಅವಲೋಕನ.
2: ಆಕಾಶವಾಣಿ ಅವಲೋಕನ. ವಿಷಯ: ಭಾರತ ಬದಲಾಗುತ್ತಿರುವ ಕಾರ್ಯಪಡೆಯಲ್ಲಿ ಮಹಿಳಾ ಶಕ್ತಿ. ಬರೆದವರು ಸಂತೋಷ್, ಓದುತ್ತಿರುವವರು ಸರ್ವಮಂಗಳ ಎಂ. ಭಾರತದ ಕಾರ್ಯಪಡೆಯಲ್ಲಿ ಮಹಿಳೆಯರು ವಿಶೇಷ ಪ್ರಾತಿನಿಧ್ಯ ವಹಿಸುತ್ತಿದ್ದಾರೆ. ಅವರು ಕೇವಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕ ರಂಗಕ್ಕೆ ಪ್ರವೇಶಿಸುತ್ತಿಲ್ಲ, ಬದಲಾಗಿ ವಿವಿಧ ವಲಯಗಳು, ವ್ಯವಸ್ಥೆಗಳು ಮತ್ತು ಉದಯೋನ್ಮುಖ ಅವಕಾಶಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಬದಲಾವಣೆಯು ದತ್ತಾಂಶಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಕಾರ್ಮಿಕ ಬಲ ಸಮೀಕ್ಷೆಯ ಪ್ರಕಾರ ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆಯು 2017-18 23.3% ಇದ್ದುದು 2025 ವೇಳೆಗೆ 40% ಏರಿದೆ. ಗ್ರಾಮೀಣ ಭಾರತ ಈ ಬದಲಾವಣೆಯ ನೇತೃತ್ವವನ್ನು ಮುಂದುವರೆಸುತ್ತಿದ್ದು, ಮಹಿಳೆಯರು ಕೆಲಸದಲ್ಲಿ ಹೇಗೆ ತೊಡಗಿಸಿಕೊಳ್ಳುತ್ತಾರೆ ಎಂಬುದರಲ್ಲಿ ರಚನಾತ್ಮಕ ಬದಲಾವಣೆಯನ್ನು ಇದು ಸೂಚಿಸುತ್ತದೆ. ಅವರು ಕೇವಲ ಸಾಂದರ್ಭಿಕ ಕೊಡುಗೆದಾರರಾಗಿರದೆ ಸ್ಥಿರ ಆರ್ಥಿಕ ಪಾಲ್ಗೊಳ್ಳುವವರಾಗುತ್ತಿದ್ದಾರೆ. ಹಳ್ಳಿಗಳು ಮತ್ತು ಸಣ್ಣ ಪಟ್ಟಣಗಳಲ್ಲಿ ಮಹಿಳೆಯರು ಅಭೂತಪೂರ್ವ ಪ್ರಮಾಣದಲ್ಲಿ ಸಾಂಪ್ರದಾಯಿಕ ಪಾತ್ರವನ್ನು ಮೀರಿ ಉದ್ಯಮಶೀಲತೆಯತ್ತ ಸಾಗುತ್ತಿದ್ದಾರೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯದ ಅಭಿಯಾನದಡಿಯಲ್ಲಿ 10 crore ಹೆಚ್ಚು ಮಹಿಳಾ ಕುಟುಂಬಗಳನ್ನು ಸ್ವಸಹಾಯ ಸಂಘಗಳಲ್ಲಿ ಸಂಘಟಿಸಲಾಗಿದೆ. ಆರ್ಥಿಕ ಒಳಗೊಳ್ಳುವಿಕೆಯ ಹಾದಿಯಾಗಿ ಪ್ರಾರಂಭವಾದ ಇದು ಇಂದು ಕಿರು ಉದ್ಯಮಗಳ ಜಾಲವಾಗಿ ಸ್ಥಿರವಾಗಿ ವಿಕಸನಗೊಂಡಿದೆ. ಅಲ್ಲಿ ಮಹಿಳೆಯರು ಉತ್ಪಾದಿಸುತ್ತಿದ್ದಾರೆ, ನಿರ್ವಹಿಸುತ್ತಿದ್ದಾರೆ ಮತ್ತು ಮಾರಾಟ ಮಾಡುತ್ತಿದ್ದಾರೆ, ಹಾಗೂ ಅನೇಕ ಬಾರಿ ತಮ್ಮ ಕುಟುಂಬಗಳ ಪ್ರಾಥಮಿಕ ಗಳಿಕೆದಾರರಾಗುತ್ತಿದ್ದಾರೆ. ಇದು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಬಲಪಡಿಸುವ ನವೀಕೃತ ನೀತಿಗಳ ಮೂಲಕ ಮತ್ತಷ್ಟು ಬಲಗೊಂಡಿದೆ. ಲಖಪತಿ ದೀದಿ ಕಾರ್ಯಕ್ರಮದಂತಹ ಉಪಕ್ರಮಗಳು ಸ್ವಸಹಾಯ ಸಂಘಗಳ ಮಹಿಳೆಯರು ತಮ್ಮ ಆದಾಯವನ್ನು ಸುಸ್ಥಿರವಾಗಿ ಹೆಚ್ಚಿಸಿಕೊಳ್ಳಲು ಅನುವು ಮಾಡಿಕೊಡುವತ್ತ ಗಮನಹರಿಸಿವೆ. ಇದರ ಗುರಿ ವಾರ್ಷಿಕವಾಗಿ 100,00,000 ಹೆಚ್ಚು ಗಳಿಸುವ ಕೋಟಿಗಟ್ಟಲೆ ಮಹಿಳಾ ಉದ್ಯಮಿಗಳನ್ನು ಸೃಷ್ಟಿಸುವುದಾಗಿದೆ. ಸಾಲ ಸೌಲಭ್ಯ, ಕೌಶಲ್ಯ ಮತ್ತು ಮಾರುಕಟ್ಟೆ ಸಂಪರ್ಕಗಳ ವಿಸ್ತೃತ ಲಭ್ಯತೆಯೊಂದಿಗೆ ಇದು ಕೇವಲ ಪಾಲ್ಗೊಳ್ಳುವಿಕೆಯಿಂದ ಆದಾಯ ಭದ್ರತೆಯತ್ತ ಸಾಗುತ್ತಿರುವ ಪರಿವರ್ತನೆಯನ್ನು ಗುರುತಿಸುತ್ತದೆ. ಇಲ್ಲಿ ಮಹಿಳೆಯರು ಕೇವಲ ಕೆಲಸ ಮಾಡುತ್ತಿಲ್ಲ, ಬದಲಾಗಿ ಹೆಚ್ಚು ಚೇತೋಹಾರಿ ಜೀವನೋಪಾಯಗಳನ್ನು ನಿರ್ಮಿಸುತ್ತಿದ್ದಾರೆ. ಈ ಉದ್ಯಮಶೀಲತೆಯ ಬದಲಾವಣೆಯು ಭಾರತದ ವಿಸ್ತರಿಸುತ್ತಿರುವ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯಲ್ಲೂ ಪ್ರತಿಫಲಿಸುತ್ತಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮದಡಿಯಲ್ಲಿ ಭಾರತ ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಕೇಂದ್ರವಾಗಿ ಹೊರಹೊಮ್ಮಿದೆ. 2.2 crore ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು 23.3 crore ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿವೆ. ಅದೇ ಸಮಯದಲ್ಲಿ ಕೌಶಲ್ಯಗಳ ಲಭ್ಯತೆಯು ಹೊಸ ಹಾದಿಗಳನ್ನು ತೆರೆಯುತ್ತಿದೆ. ಸ್ಕಿಲ್ ಇಂಡಿಯಾ ಮಿಷನ್ ಮತ್ತು ಇತರ ಸರ್ಕಾರಿ ಪ್ರಾಯೋಜಿತ ಕೌಶಲ್ಯ ಕಾರ್ಯಕ್ರಮಗಳ ಅಡಿಯಲ್ಲಿ ಮಹಿಳೆಯರಿಗೆ ವಿವಿಧ ವಲಯಗಳಲ್ಲಿ ಉದ್ಯಮಕ್ಕೆ ಪೂರಕವಾದ ಕೌಶಲ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಉದ್ಯಮಕ್ಕೆ ಸಂಬಂಧಿಸಿದ ಕೌಶಲ್ಯಗಳ ಮೇಲಿನ ಈ ಹೆಚ್ಚುತ್ತಿರುವ ಒತ್ತು ಉದ್ಯೋಗಾವಕಾಶಗಳನ್ನು ಸುಧಾರಿಸಲು ಮತ್ತು ಹೆಚ್ಚು ಸ್ಥಿರ ಹಾಗೂ ಉತ್ಪಾದಕ ಜೀವನೋಪಾಯದತ್ತ ಪರಿವರ್ತನೆಯಾಗಲು ಸಹಾಯ ಮಾಡುತ್ತಿದೆ. ಈ ಸಂಹಿತೆಗಳು ಸಾರ್ವತ್ರಿಕ ಸಾಮಾಜಿಕ ಭದ್ರತೆ, ಕನಿಷ್ಠ ಮತ್ತು ಸಕಾಲಿಕ ವೇತನ ಪಾವತಿ, ಸುರಕ್ಷಿತ ಕೆಲಸದ ಸ್ಥಳಗಳು ಮತ್ತು ಜನರಿಗೆ ವಿಶೇಷವಾಗಿ ನಾರಿ ಶಕ್ತಿ ಮತ್ತು ಯುವಶಕ್ತಿಗೆ ಲಾಭದಾಯಕ ಅವಕಾಶಗಳನ್ನು ಒದಗಿಸಲು ಬಲವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ಭಾರತ ತನ್ನ ಸಾಮಾಜಿಕ ರಕ್ಷಣೆಯ ವ್ಯಾಪ್ತಿಯನ್ನು 2015 ಸುಮಾರು 19% 2025 64%ಕ್ಕೆ ವಿಸ್ತರಿಸಿದೆ. ಇದು ಭವಿಷ್ಯ ನಿಧಿ, ವಿಮೆ ಮತ್ತು ಆರೋಗ್ಯ ರಕ್ಷಣೆ ಸೇರಿದಂತೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳ ಲಭ್ಯತೆಯಲ್ಲಿನ ಗಣನೀಯ ಹೆಚ್ಚಳವನ್ನು ಪ್ರತಿಫಲಿಸುತ್ತದೆ. ಈ ವಿಸ್ತರಣೆಯು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಪ್ರಸ್ತುತವಾಗಿದೆ, ಏಕೆಂದರೆ ಅವರು ಅನೌಪಚಾರಿಕ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಬದಲಾಗುತ್ತಿರುವ ಈ ಪರಿಸರದಲ್ಲಿ ಮಹಿಳೆಯರು ಕೇವಲ ಕಾರ್ಯಪಡೆಯ ಭಾಗವಾಗಿ ಉಳಿದಿಲ್ಲ, ಅವರು ಅದರ ಭವಿಷ್ಯವನ್ನು ರೂಪಿಸುವಲ್ಲಿ ಕೇಂದ್ರ ಪಾತ್ರ ವಹಿಸುತ್ತಿದ್ದಾರೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಇಂದಿನ ಅವಲೋಕನ.

0: ಆಕಾಶವಾಣಿ ಬೆಂಗಳೂರು.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಈಗ ಕಾಣೆದರ ಕುರಿತು ಕೆಲವು ಪ್ರಕಟಣೆಗಳು. ಮುನಿರಾಜು ಎಂಬ 43 ವರ್ಷದ ಗಂಡಸು ದಿನಾಂಕ 5/3/2026 ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 5'7" ಎತ್ತರ, ತೆಳ್ಳನೆಯ ದೇಹ, ಗೋಧಿ ಮೈ ಬಣ್ಣ, ಗಂಟ ಮತ್ತು ಮೀಸೆ ಬಿಟ್ಟಿರುತ್ತಾರೆ. ಮುನಿರಾಜು ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಮನೋಜ್ ಎನ್ ಪಾಂಡೆ ಎಂಬ 29 ವರ್ಷದ ಗಂಡಸು ದಿನಾಂಕ 21/5/2026 ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 149 cm ಉದ್ದವಿದ್ದಾರೆ. ಕೋಲುಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈ ಬಣ್ಣ, ಅಸ್ಪಷ್ಟವಾಗಿ ಹಿಂದಿ ಭಾಷೆಯನ್ನು ಮಾತನಾಡುತ್ತಾರೆ. ಮನೋಜ್ ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಮೋಹಡ ಸಮರ್ ಬಿನ್ ಇರ್ಫಾನ್ ಎಂಬ 13 ವರ್ಷದ ಬಾಲಕ ದಿನಾಂಕ 28/2/2026 ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸುಮಾರು 4.5 ಎತ್ತರ, ತೆಳ್ಳನೆ ಮೈಕಟ್ಟು, ಗೋಧಿ ಮೈ ಬಣ್ಣ, ಕೋಲುಮುಖ, ಕನ್ನಡ ಮತ್ತು ಉರ್ದು ಭಾಷೆ ಮಾತನಾಡಲು ಬರುತ್ತದೆ. ಇರ್ಫಾನ್ ಎಂಬ ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ, ಈಗ ಸಮಯ 6:37. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
4: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
5: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
6: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
7: ನಮ್ಮ ಆಹಾರದ ಒಂದಂಶ,
6: ನಮ್ಮ ಸಮಯದ ಒಂದಂಶ,
7: ನಮ್ಮ ಆದಾಯದ ಒಂದಂಶ,
6: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
7: ಆಗ ನಮ್ಮ ಬದುಕು ಪಾವನವಾಗುವುದು.
6: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಸ್ಪಷ್ಟನೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ, ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗಿಯಾಗಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಭೋಜನ ಸವಿಯುತ್ತಾ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ತಕ್ಷಣದ ಆದ್ಯತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ನಾಳೆ ಶಾಸಕಾಂಗ ಸಭೆ ನಿಗದಿಯಾಗಿದ್ದು, ಪಕ್ಷದ ಎಲ್ಲಾ ಶಾಸಕರು ನಗರದಲ್ಲಿ ಇರುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂದು ಮಾಜಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಸಂಸ್ಥೆಯೊಂದಕ್ಕೆ ಮಾಹಿತಿ ನೀಡಿರುವ ಅವರು, ಮುಂದಿನ 2 ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಈ ನಿರ್ಧಾರವನ್ನು ಅಧಿಕೃತಗೊಳಿಸಲು ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಹಾಗೂ ಅವರ ಪಕ್ಷ ನಿಷ್ಠೆಯನ್ನು ಎಚ್ ಕೆ ಪಾಟೀಲ್ ಶ್ಲಾಘಿಸಿದ್ದಾರೆ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು, ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಇಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ತಿಳಿಸಿದ್ದಾರೆ. 21ನೆಯ ಶತಮಾನದಲ್ಲಿ ಜ್ಞಾನ, ನಾವೀನ್ಯತೆ, ಸಂಶೋಧನೆ ಹಾಗೂ ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದ್ದು, ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಯುವ ಇಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಅವರು ತಿಳಿಸಿದ್ದಾರೆ.
1: And today, semiconductor manufacturing and also the green energy and this Atmanirbhar Bharat is going to dictate the terms for the entire world in the future. That means we are not going to dictate terms negatively, but we are going to dictate terms in the most positive way. So the entire humanity will be benefited out of the development of India.
0: ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದಂತಹ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಎಂಸಿ ಸುಧಾಕರ್ ಸೇರಿದಂತೆ ಹಲವರು ಗಣ್ಯರು ಭಾಗಿಯಾಗಿದ್ದರು. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳ ಒಳಗೆ ಪ್ರಕಟಿಸಬೇಕೆಂದು ಸುಪ್ರೀಂಕೋರ್ಟ್ ದೇಶದ ಎಲ್ಲಾ ಹೈಕೋರ್ಟ್ಗಳಿಗೆ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಆಗುವ ವಿಳಂಬದಿಂದ ಅರ್ಜಿದಾರರಿಗೆ ಸಮಸ್ಯೆಯಾಗಲಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಕ್ಷಿ ಅವರನ್ನು ಒಳಗೊಂಡಂತಹ ಪೀಠ ಅಭಿಪ್ರಾಯಪಟ್ಟಿದೆ. ಖಾಸಗಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ತ್ವರಿತವಾದ ತೀರ್ಪುಗಳ ಅಗತ್ಯ ಇರುತ್ತದೆ. ಜಾಮೀನು ಅರ್ಜಿಗಳನ್ನು ಕುರಿತಾದ ತೀರ್ಪುಗಳನ್ನು ಅದೇ ದಿನ ಪ್ರಕಟಿಸಬೇಕು. ಒಂದೊಮ್ಮೆ ಕಾಯ್ದಿರಿಸಿದರೆ ಅವುಗಳನ್ನು ಮಾರನೇ ದಿನ ಪ್ರಕಟಿಸಬೇಕು ಎಂದು ತಿಳಿಸಿದೆ.

0: ಅಥವಾ ಶಿಕ್ಷೆಯ ರದ್ದತಿ ಆದೇಶವನ್ನು ಪ್ರಕಟಿಸಿದ ತಕ್ಷಣ ಜೈಲು ಅಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ವಿಚಾರಣೆ ಎದುರಿಸುತ್ತಿರುವಂತಹ ಅಪರಾಧಿಯನ್ನು ಅದೇ ದಿನ ಅಥವಾ ಮರುದಿನ ಬಿಡುಗಡೆ ಮಾಡಬೇಕು ಎನ್ನುವುದು ಸೇರಿದಂತೆ ಹಲವು ನಿರ್ದೇಶನಗಳನ್ನು ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಟ್ಕಳದ ಶಿರಾಳಿ ಬಳಿ ಕಪ್ಪೆ ಚಿಪ್ಪು ತೆಗೆಯುವಾಗ ಉಂಟಾದ ದುರಂತದಲ್ಲಿ ಮೃತಪಟ್ಟ 11 ಸಂತ್ರಸ್ತ ಕುಟುಂಬದವರನ್ನು ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿಯಾಗಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಸಚಿವ ಶಿವಾನಂದ ನಾಯಕ ಸೇರಿದಂತೆ ಹಲವರು ಇದ್ದರು. ನಂತರ ಮೂರ್ಣಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದಲ್ಲಿ ವಿವಿಧ ಸಾರ್ವಜನಿಕ ಸ್ಥಳಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಸ್ ನಿಲ್ದಾಣದ ಸ್ವಚ್ಛತೆ, ಕುಡಿಯುವ ನೀರಿನ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಶೌಚಾಲಯಗಳನ್ನು ಪರಿಶೀಲಿಸಿದ ಉಪಲೋಕಾಯುಕ್ತರು ಶೌಚಾಲಯದಲ್ಲಿ ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3 ರೂಪಾಯಿ ಶುಲ್ಕ ನಿಗದಿಯಾಗಿದ್ದರೂ 10 ರೂಪಾಯಿ ವಸೂಲಿ ಮಾಡುವುದು ಸರಿಯಲ್ಲ, ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ಪಡೆದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಬಳಿಕ ಸಾರ್ವಜನಿಕರ ಜೊತೆಗೆ ಸಂವಾದ ನಡೆಸಿ ಉಪಲೋಕಾಯುಕ್ತರು ಬಸ್ ನಿಲ್ದಾಣದ ಸೌಲಭ್ಯಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಾರ್ವಜನಿಕರ ಸಮಸ್ಯೆ ಪರಿಹರಿಸಲು ಪ್ರಾಮಾಣಿಕವಾಗಿ ಕ್ರಮವನ್ನು ನಿರ್ವಹಿಸಬೇಕು ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಎಲ್ಲ ರಾಜಕೀಯ ಪಕ್ಷಗಳು ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆಗೆ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕತೆಯಿಂದ ಕೂಡಿದ್ದು ಇದರ ಉದ್ದೇಶ ಅರ್ಹ ಮತದಾರರನ್ನು ಮತಪಟ್ಟಿಗೆ ಸೇರಿಸುವುದು ಮತ್ತು ಅನರ್ಹರನ್ನು ನಿಯಮದ ಅನುಸಾರ ಕೈಬಿಡುವುದಾಗಿದೆ ಎಂದು ಹೇಳಿದ್ದಾರೆ. ಯಾವುದೇ ತರಹದ ಸುಳ್ಳು ಮಾಹಿತಿ ಹಾಗೂ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಎಂದು ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಪಾರದರ್ಶಕ ಮತದಾರರ ಪಟ್ಟಿ ತಯಾರಿಕೆಗೆ ಬಿಎಲ್ಒಗಳ ಪಾತ್ರ ಪ್ರಮುಖವಾಗಿದೆ ಎಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ತಿಳಿಸಿದ್ದಾರೆ. ಕಾವೇರಿ 2ನೇ ಹಂತದ 600 mm ವ್ಯಾಸದ ಮುಖ್ಯ ಕುಡಿಯುವ ನೀರಿನ ಕೊಳವೆಯಲ್ಲಿ ಉಂಟಾಗಿರುವ ಭಾರೀ ಸೋರಿಕೆಯನ್ನು ತಡೆಗಟ್ಟಲು ಬೆಂಗಳೂರು ಜಲಮಂಡಳಿಯು ತುರ್ತು ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದುರಸ್ತಿ ಕಾಮಗಾರಿ ಮುಗಿಯುವವರೆಗೆ ಮೈಸೂರು ರಸ್ತೆ ಸೇವಾ ವ್ಯಾಪ್ತಿಯ ಹಲವು ಪ್ರದೇಶಗಳಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಸೌತೆಂಡ್ ವೃತ್ತದ ಮುಖಾಂತರ ಮೈಸೂರು ರಸ್ತೆ ಸೇವಾ ಪ್ರದೇಶಗಳಿಗೆ ಪ್ರತಿನಿತ್ಯ 14 MLD ನೀರು ಸರಬರಾಜು ಮಾಡುವ ಪೈಪ್ಲೈನ್ ರಸ್ತೆಯ ಮುಖ್ಯ ಕೊಳವೆಯಲ್ಲಿ ರಂಧ್ರ ಉಂಟಾಗಿ ಹೆಚ್ಚಿನ ಒತ್ತಡದಲ್ಲಿ ನೀರು ಚಿಮ್ಮುತ್ತಿದೆ. ಸಾರ್ವಜನಿಕರ ಹಿತದೃಷ್ಟಿ ಮತ್ತು ಅಮೂಲ್ಯವಾದ ನೀರಿನ ಸದ್ಬಳಕೆಯ ಉದ್ದೇಶದಿಂದ ಸುರಾನಾ ಕಾಲೇಜು ಬಳಿ ಇರುವ 24 ಅಂಗುಲದ ಕವಾಟವನ್ನು 8 ಗಂಟೆಗಳ ಕಾಲ ಬಂದ್ ಮಾಡಿ ದುರಸ್ತಿ ಕಾಮಗಾರಿ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 5 ದಿನಗಳಲ್ಲಿ ರಾಜ್ಯಾದ್ಯಂತ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದಿನಿಂದ ಜೂನ್ 2ರವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದು ಮಳೆಯಾಗಲಿದೆ. ಕೋಲಾರ, ಹಾಸನ, ರಾಮನಗರ ಸೇರಿದಂತೆ ಹಲವೆಡೆ ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರು ನಗರದಲ್ಲಿ ರಾತ್ರಿ ವೇಳೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಎಚ್ಕೆ ಪಾಟೀಲ್ ಸ್ಪಷ್ಟನೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಬೆಂಗಳೂರು. ಕೃಷಿರಂಗ

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಮೀನು ಕೃಷಿಯಲ್ಲಿ ಮೀನಿನ ಆಹಾರ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ಅಮೋಘ ಕೆಆರ್ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಘದಿಂದ ಭಜನೆ ಪದ ಪ್ರಸಾರವಾಗಲಿದೆ. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಚೈತ್ರ,
5: ಏನತ್ತೆ?
4: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
5: ಅಂದ್ರೆ?
4: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
5: ಮತ್ತೆ ವ್ಯವಹಾರ?
4: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
5: ಓ,
4: ಅಂದ್ರೆ UPI ಇಂದ?
5: ಹೌದಾ?
4: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
5: ಅದೇನತ್ತೆ?
4: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
5: ಏನತ್ತೆ?
6: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
7: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
8: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
7: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
8: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
7: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
8: ಲಿಡ್ಕರ್, ನಂಬಿಕೆ ನಿರಂತರ.
0: ಮೀನು ಕೃಷಿಯಲ್ಲಿ ಮೀನಿನ ಆಹಾರ ಮತ್ತು ನಿರ್ವಹಣೆ ಈ ಕುರಿತು ಡಾಕ್ಟರ್ ಅಮೋಘ ಕೆಆರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ.
9: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮೀನು ಕೃಷಿಯಲ್ಲಿ ಮೀನಿನ ಆಹಾರದ ಪ್ರಾಮುಖ್ಯತೆ ಮತ್ತು ಅದರ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೀದರ್ನ ಪಶುವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಅಮೋಘ ಕೆಆರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅಮೋಘ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ.
10: ನಮಸ್ತೆ
9: ಡಾಕ್ಟರ್ ಅಮೋಘ ಅವರೇ. ಇವತ್ತು ನಮಗೆ ಈ ಮೀನು ಕೃಷಿಯಲ್ಲಿ ಮೀನಿನ ಆಹಾರದ ಪ್ರಾಮುಖ್ಯತೆ ಎಷ್ಟಿದೆ ಮತ್ತು ಇದರ ನಿರ್ವಹಣೆಯನ್ನು ಹೆಂಗೆ ಮಾಡಬೇಕು ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ.
10: ಖಂಡಿತವಾಗ್ಲೂ ಸರ್. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರಾಣಿಗಳಿಗೆ ಬಹುಮುಖ್ಯವಾದದ್ದು ಆಹಾರ, ಹಾಗೆ ಕೂಡ ಮೀನುಗಳಿಗೂ ಕೂಡ. ಮೀನು ಸಾಕಾಣಿಕೆಯಲ್ಲಿ ನಾವು ಪ್ರಿನ್ಸಿಪಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಕರಿತೇವೆ. ಆ ಅಮೌಂಟು 30-40% ಖರ್ಚಾಗ್ತಕ್ಕಂಥದ್ದು, 45% ಅಷ್ಟು ಖರ್ಚಾಗ್ತಕ್ಕಂಥದ್ದು ಆಹಾರಕ್ಕೆ ಮಾತ್ರ. ಹಾಗಾಗಿ ನಾವು ಆಹಾರ ನಿರ್ವಹಣೆ ಮೀನು ಸಾಕಾಣಿಕೆಯಲ್ಲಿ ಬಹುಮುಖ್ಯ ಅಂತ ಹೇಳ್ತೇವೆ. ಮತ್ತು ನಾವು ಈ ಆಹಾರ ನಿರ್ವಹಣೆ ಪ್ರಾಮುಖ್ಯತೆ ಏನು ಅಂತ ಅಂದರೆ, ನಾವು ಎಲ್ಲ ಮೀನಿನ ವಿವಿಧ ಏನಂತೇವೆ ಜೀವನದ ಒಂದು ವಿವಿಧ ಹಂತಗಳಲ್ಲಿ ಅದಕ್ಕೆ ದೇಹದ ಗಾತ್ರಕ್ಕೆ ತಕ್ಕದಾದಂಥ ಆಹಾರಗಳನ್ನು ಕೊಡ್ತಾ ಹೋಗಬೇಕಾಗತ್ತೆ. ಹಾಗಾಗಿ ಮೀನು ಸಾಕಾಣಿಕೆಯಲ್ಲೂ ಕೂಡ 35-45% ಏನು ಖರ್ಚು ವೆಚ್ಚಗಳನ್ನು ಆ ಮೀನು ಆಹಾರಕ್ಕೆ ನಾವು ತೆಗೆದಿಡ್ತೇವೆ. ಹಾಗಾಗಿ ಆಹಾರ ನಿರ್ವಹಣೆಯು ಕೂಡ ಅಷ್ಟೇ ಪ್ರಾಮುಖ್ಯವಾದದ್ದು ಅನ್ನೋದು ನಮ್ಮ ಉದ್ದೇಶ.
9: ಯಾಕಂದರೆ ಈಗ ಮೀನುಗಾರಿಕೆ ಇದು ಕೃಷಿಯ ಒಂದು ಉಪಕಸುಬಾಗಿದೆ. ಈಗ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರೈತರ ಆದಾಯ ದ್ವಿಗುಣ ಆಗಬೇಕು, ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು, ಕೇವಲ ಕೃಷಿಯನ್ನು ನಂಬಿಕೊಂಡು ಹೋದರೆ ಆಗಲ್ಲ, ನೀವು ಇದನ್ನು ಮಾಡಿರಿ ನಿಮ್ಮ ಒಂದು ಆದಾಯ ಹೆಚ್ಚಿಗೆ ಆಗಬೇಕು ಅನ್ನೋ ಒಂದು ಒತ್ತನ್ನು ಸರ್ಕಾರದವರು ಕೊಡ್ತಾನೆ ಇದ್ದಾರೆ. ಕೃಷಿ ಇಲಾಖೆ ಇರ್ಬೋದು, ಪಶು ವೈದ್ಯಕೀಯ ಇಲಾಖೆ ಇರ್ಬೋದು, ಅದರಂತೆ ತಮ್ಮ ಒಂದು ಮೀನುಗಾರಿಕೆ ಕೇಂದ್ರ ಮತ್ತು ಮೀನುಗಾರಿಕೆ ಇಲಾಖೆ ಕೂಡ ರೈತರ ಮನೆ ಬಾಗಿಲಿಗೆ ತಮ್ಮದೇ ಆದ ಒಂದು ಯೋಜನೆಯನ್ನು, ತಮ್ಮದೇ ಆದ ಒಂದು ಅವಕಾಶವನ್ನು ರೈತರಿಗೆ ಪ್ರಚಾರ ಮಾಡ್ತಾ ಇದ್ದಾರೆ. ತಮ್ಮಂಥ ವಿಜ್ಞಾನಿಗಳು, ಪ್ರಾಧ್ಯಾಪಕರು ಈ ಬಗ್ಗೆ ಹಗಲಿಡೀ ಈ ಒಂದು ಪ್ರಯತ್ನದಲ್ಲೇ ತಾವು ಕೂಡ ಇದ್ದೀರಿ. ಇವತ್ತು ಮೀನು ಕೃಷಿಯಲ್ಲಿ ನೈಸರ್ಗಿಕ ಆಹಾರ ಉತ್ಪಾದನೆ ಕೂಡ ಮಾಡಬೇಕಾಗತ್ತೆ. ಈ ಯಾವ ತರ ಹೀಗೆ ಹೆಚ್ಚು ಮೀನು ಉತ್ಪಾದನೆ ಮಾಡಬೇಕಂದ್ರೆ ಆಹಾರ ಕೂಡ ಬೇಕಾಗತ್ತೆ, ಹೇಗೆ ಮಾಡಬೇಕು ಡಾಕ್ಟರ್ ಮಮ್ಮೂಗ ಅವರೇ?
10: ಸರ್, ನಮಗೆ ಮೀನು ಸಾಕಾಣಿಕೆಯಲ್ಲಿ ಕೃತಕ ಆಹಾರ ಎಷ್ಟು ಮುಖ್ಯನೋ

ನೈಸರ್ಗಿಕ ಆಹಾರ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈ ನೈಸರ್ಗಿಕ ಆಹಾರ ನಾವು ಮೀನು ಪಾಲನೆ ಮಾಡಬೇಕಾದ್ರೆ ಮೀನು ಮರಿಗಳಿಗೆ, ಬಹುಮುಖ್ಯವಾಗಿ ಮೀನು ಮರಿಗಳಿಗೆ, ಅದು ಮೀನು ತನ್ನ ತಾಯಿಯ ಹೊಟ್ಟೆಯಿಂದ ಹೊರಗಡೆ ಬಂದು ಎಗ್ಗಾಗಿ ಎಗ್ಗಿಂದ ಹ್ಯಾಚ್ಔಟ್ ಆಗಿ ಹೊರಗಡೆ ಬಂದಾಗ 7-8 ದಿವಸಗಳ ಕಾಲ ಅದಕ್ಕೆ ಯೋಕ್ ಸ್ಯಾಕ್ ಅಂತ ಇರುತ್ತೆ, ಯೋಕ್ ಚೀಲ ಅಂತ ಕರಿತೇವೆ ಅದನ್ನು. ಆ ಯೋಕ್ ಸ್ಯಾಕ್ನ ಅದೇ ತನ್ನ ಬಾಡಿಯಲ್ಲಿ ಅಟ್ಯಾಚ್ ಆಗಿರುತ್ತೆ, ಅದು ತಿಂದು ಅದು ಬದುಕ್ತಾ ಇರುತ್ತೆ. ಅದು ಖಾಲಿಯಾದ ನಂತರ ನಾವೇನ್ ಮಾಡಬೇಕಾಗುತ್ತೆ, ಹೈ ಪ್ರೋಟೀನ್ ಫೀಡ್ ಅನ್ನು ಕೊಡಬೇಕು. ಹೈ ಪ್ರೋಟೀನ್ ಫೀಡ್ ನಮಗೆ ಸಿಗ್ತಕ್ಕಂಥದ್ದು ಸಣ್ಣ ಸಣ್ಣ ಕೂದಲೆಳೆಯಷ್ಟು ಸಣ್ಣ ಮೀನುಗಳು, ಮರಿಗಳು.

0: ಅದಕ್ಕೆ. ಬೇಸಿಕಲಿ ಈಗ ಹೆಂಗೆ ಮನುಷ್ಯರಲ್ಲಿ ಕೂಡ ನಾವು ಹುಟ್ಟಿದ ಮಗುವಿಗೆ ಹುಟ್ಟಿದ್ದಾಗ ಚಪಾತಿನೋ ಮುದ್ದೆನೋ ಅನ್ನನ ಸಾರನ್ನು ಕೊಡ್ಲಿಕ್ಕೆ ಬರೋದಿಲ್ಲ, ಹಾಲು ಕೊಡಬೇಕು, ತದನಂತರ ತಣ್ಣೀರ ಆಹಾರ ಕೊಡಬೇಕು. ಹಾಗಾಗಿ ಬರ್ತಾ ಬರ್ತಾ ಬರ್ತಾ ಹಾರ್ಡ್ ಫುಡ್ ಕನ್ವರ್ಟ್ ಆಗ್ತಾರೆ. ಹಾಗೆ ಮೀನಿನಲ್ಲೂ ಕೂಡ ಮೊದಲು ಸಣ್ಣ ಮರಿಗಳಿಗೆ ನಾವು ಏನ್ ಕೊಡ್ತಾ ಹೋಗ್ತಾ ಅಲ್ಲಿ ನಮಗೆ ನೈಸರ್ಗಿಕ ಆಹಾರ ಉತ್ಪಾದನೆ ತುಂಬಾ ತುಂಬಾ ಮುಖ್ಯ. ನೈಸರ್ಗಿಕ
1: ಅಂದ್ರೆ ಡಾಕ್ಟರ್ ರಾಮೋಗ್ ಅವರೇ, ಈಗ ಒಬ್ಬ ಉಪಕಸುಬು ಮೀನುಗಾರಿಕೆ ಮಾಡ್ತಾ ಇರುವ ಅವನು, ಈಗ ಅರ್ಧ ಎಕರೆ ಇದೆಯಪ್ಪ ಅವನು, ಅಷ್ಟು ದೊಡ್ಡ ಹೊಲದಲ್ಲಿ ಒಂದು ಕೆರೆ ಮಾಡ್ಕೊಂಡು ಅಲ್ಲಿ ಮಾಡ್ತಾ ಇದ್ದಾನಂದ್ರೆ, ಅವನು ಈಗ ತನ್ನ ಕೆರೆಯ ಪಕ್ಕದಲ್ಲಿ ಒಂದು ಸಣ್ಣ ಸಣ್ಣ ಒಂದು ಮೀನು ಮರಿಗಾಗಿ ಒಂದು ನರ್ಸರಿನೂ ಮಾಡ್ಕೊಳ್ಬಹುದಲ್ಲ.
0: ನರ್ಸರಿನು ಮಾಡ್ಕೋಬಹುದು ಸರ್, ಖಂಡಿತವಾಗ್ಲಿ ನರ್ಸರಿಲಿ ಮಾಡ್ಕೊಂಡೆ ಆಮೇಲೆ ನಾವು ಅದನ್ನ ರೇರಿಂಗ್ ಪಾಂಡ್ಗೆ ತರ್ತಕ್ಕಂಥದ್ದು. ರೇರಿಂಗ್ ಪಾಂಡ್ಗೆ ಬಿಟ್ಟ ಮೇಲೂ ಕೂಡ ಅಲ್ಲಿಯೂ ಕೂಡ ನೈಸರ್ಗಿಕ ಆಹಾರದ ಉತ್ಪಾದನೆ ತುಂಬಾ ಪ್ರಮುಖವಾಗಿರ್ತದೆ. ಈ ನೈಸರ್ಗಿಕ ಆಹಾರ ಅಂತ ಅಂದ್ರೆ ನಾವು ಹೇಳ್ತೇವೆ ಸೂಕ್ಷ್ಮಾಣುಗಳು. ಪ್ರೊಡ್ಯೂಸರ್ ಚೈನ್ ಅಲ್ಲಿ ಟ್ರಯಾಂಗಲ್ ಅಲ್ಲಿ ಮೊದಲು ಬರ್ತಕ್ಕಂಥದ್ದು ಸಸ್ಯ ಸೂಕ್ಷ್ಮಾಣುಗಳು, ಫೋಟೋಸಿಂಥೆಸಿಸ್, ಸೂರ್ಯನ ಬೆಳಕಿನಿಂದ ಹುಟ್ಟತಕ್ಕಂಥ ಸೂಕ್ಷ್ಮಾಣುಗಳು ಅಂದ್ರೆ ಅವೇ ನಾವು ಫೈಟೋಪ್ಲಾಂಕ್ಟನ್ ಅಂತ ಕರಿತೇವೆ. ನಂತರ ಬರ್ತಕ್ಕಂಥವು ಪ್ರಾಣಿ ಸೂಕ್ಷ್ಮಾಣುಗಳು ಅಂತ ಕರಿತೇವೆ. ಪ್ರಾಣಿ ಸೂಕ್ಷ್ಮಾಣುಗಳು ಈ ಸಸ್ಯ ಸೂಕ್ಷ್ಮಾಣುಗಳನ್ನ ತಿಂದ್ಬಿಟ್ಟು ಬದುಕ್ತಕ್ಕಂಥದ್ದು. ಅವನ್ನೆಲ್ಲ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಾವು ಈ ನಾವೇನು ಕೊಳಗಳನ್ನು ನಿರ್ಮಾಣ ಮಾಡ್ಬೇಕಾದ್ರೆ ತಯಾರಿ ಮಾಡ್ಬೇಕಾದ್ರೆ ಗೊಬ್ಬರವನ್ನ 2-3 ಸಾವಿರ ಟನ್ ಸಗಣಿ ಗೊಬ್ಬರ ಪರ್ ಹೆಕ್ಟೇರ್ ಹಾಕೋದ್ರಿಂದ ಆಗ್ಲಿ ಸೂಕ್ಷ್ಮಾಣುಗಳನ್ನ ಬೆಳೆದು ನೈಸರ್ಗಿಕ ಆಹಾರ ಕೃತಕ ಆಹಾರವನ್ನು ರೆಡಿ ಮಾಡ್ಕೋಬಹುದು. ಹಾಗೂ ಕೋಳಿ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ 2,000 kg ಪರ್ ಹೆಕ್ಟೇರ್ ಅಷ್ಟು ಉಪಯೋಗಿಸೋದ್ರಿಂದ ನಾವು ನೈಸರ್ಗಿಕ ಆಹಾರವನ್ನು ಸೂಕ್ಷ್ಮಾಣುಗಳನ್ನು ಯಥೇಚ್ಛವಾಗಿ ನೀರಿನ ಕೊಳಗಳಲ್ಲಿ ಬೆಳಿಬಹುದು, ಮೀನುಗಳಿಗೆ ಉಪಯುಕ್ತವಾಗಿ ಮಾಡ್ಕೋಬಹುದು.
1: ಇನ್ನೊಂದು, ಈಗ ಕೃತಕ ಆಹಾರದ ಮಹತ್ವ ಎಷ್ಟಿದೆ ಈ ಒಂದು ಮೀನು ಕೃಷಿಯಲ್ಲಿ?
0: ಸರ್, ನೈಸರ್ಗಿಕ ಆಹಾರ ಎಷ್ಟು ಮುಖ್ಯವೋ ನಾನು ಹೇಳಿದಾಗ ಕೃತಕ ಆಹಾರ ಕೂಡ ಅಷ್ಟೇ ಮುಖ್ಯ. ಯಾಕೆಂದ್ರೆ ಒಂದು ಮೀನಿನ ಲೈಫ್ ಸ್ಪ್ಯಾನ್ ಅಲ್ಲಿ ಅಪ್ ಟು ಎ ಸರ್ಟೇನ್ ಲಿಮಿಟ್ ನೈಸರ್ಗಿಕ ಆಹಾರದ ಮೇಲೆ ಬೆಂಬಲಿತವಾಗಿರ್ತದೆ. ಈಗ ನಾವು ಪ್ರೌಢಾವಸ್ಥೆಗೆ ಬರೋ ಮೀನುಗಳು ಅಂದ್ರೆ ಪೇರೆಂಟಲ್ ಫಿಶ್, ಬ್ರೂಡ್ ಸ್ಟಾಕ್ ಅಂತ ಕರಿತೇವೆ. ಬ್ರೂಡ್ ಸ್ಟಾಕ್ ಮೀನುಗಳಿಗೆ ನಾವು ಬರೀ ಈ ನೈಸರ್ಗಿಕ ಆಹಾರ ಆಗಿರ್ಲಿ ಅಥವಾ ತೌಡಾಗಿರ್ಲಿ ಅದನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಹೈಲಿ ಪ್ರೋಟೀನಿಷಿಯಸ್ ಫೀಡ್ ಗಳನ್ನ ಕೊಡ್ಲೇಬೇಕಾಗ್ತದೆ. ಯಾಕೆಂದ್ರೆ ಮೊಟ್ಟೆಯಲ್ಲಿ ಎಗ್
1: ಉತ್ಪಾದನೆ
0: ಆಗ್ಬೇಕು, ಗಂಡು ಮೀನುಗಳಿಗೆ ಸ್ಪರ್ಮ್ ಉತ್ಪಾದನೆ ಆಗ್ಬೇಕು, ಅದಕ್ಕೆಲ್ಲದಕ್ಕೂ ತುಂಬಾ ಎನರ್ಜಿ ಹೋಗ್ತದೆ. ಅವಾಗ ಏನಾಗ್ತದೆ, ಬಾಡಿಲಿ ಇರ್ತಕ್ಕಂತ ಪ್ರೋಟೀನ್ ಜಾಸ್ತಿ ಬೇಕೇ ಬೇಕಾಗ್ತದೆ. ಪ್ರೋಟೀನ್, ಹೈಲಿ ಪ್ರೋಟೀನ್ ಫೀಡ್ ಕೊಡೋದ್ರಿಂದ, ಕೃತಕ ಆಹಾರ ಕೊಡೋದ್ರಿಂದ ಈ ಪ್ರೌಢಾವಸ್ಥೆಗೆ ಬಂದ ಮೀನುಗಳಾಗಿರ್ಬೋದು ಮತ್ತು ಬೇಗ ಬೆಳವಣಿಗೆ ಗಾತ್ರ ಜಾಸ್ತಿ ಆಗ್ಲಿಕ್ಕೆ ಬೆರಳುದ್ದದ ಮೀನುಗಳಿಗೆ ಕೃತಕ ಆಹಾರ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅವುಗಳಿಗೆ 1-10 ತಿಂಗಳಲ್ಲಿ ಮೀನಿನ ತಳಿಗೆ ಅನುಗುಣವಾಗಿ ನಾವು ಒಳ್ಳೆಯ ಒಂದು ಉತ್ಪಾದನೆಯನ್ನು ಮಾಡಬಹುದು.
1: ಇನ್ನೊಂದು, ಡಾಕ್ಟರ್ ಅಮ್ಮಗೌರೆ, ಈಗ ಮೀನು ಕೃಷಿಯಲ್ಲಿ ಕೃತಕ ಆಹಾರ ಇದನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ್ಯಾವ ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ?
0: ಹೌದು, ನಾವು ಈಗ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರೋದು ಮೀನಿನ ಗಾತ್ರ. ಮೀನಿನ ಬಾಯಿಗೆ ಮತ್ತೆ ಅದರ ಬಾಯಿಯ ಗಾತ್ರಕ್ಕೆ ಎಷ್ಟು ಯಾವ ಸೈಜ್ ಫೀಡ್ ಬೇಕೋ ಅದನ್ನೇ ಕೊಡ್ಬೇಕಾಗ.
1: ಈಗ ನೀವು ಹೇಳ್ತಾ ಇರೋದು ಎಲ್ಲಾ ಜಾತಿಯ ಮೀನುಗಳ ಪೋಷಣೆ ಮತ್ತು ಸಾಕಾಣಿಕೆ ಬಗ್ಗೆ?
0: ಹೌದು, ಎಲ್ಲಾ ಜಾತಿ.
1: ಸ್ವಲ್ಪ ಹೆಚ್ಚು ಕಡಿಮೆ,
0: ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದೆ.
1: ಈಗ ತಾವು ಮ್ಯೂರಲ್ ಫಿಶ್ ಬಗ್ಗೆ ಅದು ಸ್ವಲ್ಪ ಬದಲಾವಣೆ,
0: ಮರಲ್ ಬಗ್ಗೆ ಸ್ವಲ್ಪ ಬದಲಾವಣೆ.
1: ಅಂದ್ರೆ ಮೀನುಗಳು ಯಾವ್ಯಾವ ಆಹಾರ ತಿಂತಾವೋ ಅದ್ರ ಮೇಲೆ
0: ಅದನ್ನ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ವೈಜ್ಞಾನಿಕವಾಗಿ ಅದನ್ನ ಕೊಡ್ಬೇಕಾಗ್ತದೆ. ಈಗ ನಾವು ಮರಿಗಳಿಗೆ ಈಗ ಕಾಮನ್ ಕಾರ್ಪ್ ಅಂತ ಕರಿತೇವೆ, ರೋಹು, ಕಟ್ಲಾ ಮರಿಗಳು. ಕಟ್ಲಾ ಮರಿಗಳಿಗೆ ನಾವು, ಅವು ಬೇಸಿಕಲಿ ಸಸ್ಯಾಹಾರಿ ಮೀನುಗಳು, ಅವುಗಳಿಗೆ ಸ್ವಲ್ಪ ಜಾಸ್ತಿ ಎನರ್ಜಿ ಬೇಕು. ಪ್ರೋಟೀನ್ಗಳು 24-26 ಪ್ರೋಟೀನ್ ಫೀಡ್ ಅಷ್ಟು ಇದ್ರ ಪೆಲೆಟ್ ಫೀಡ್ ಇದ್ರ ಕೊಟ್ಟರು ಸಾಕು. ಹಾಗೆ ತಳಿಗೆ ಅನುಗುಣವಾಗಿ ನಾವು ಕೃತಕ ಆಹಾರವನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹಾಗೆ ಕೃತಕ ಆಹಾರವನ್ನು ತಯಾರಿಸಲಿಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಯೂಸ್ ಮಾಡ್ತೀವಿ ಅವುಗಳು ಕೂಡ ಸೂಕ್ಷ್ಮವಾಗಿ ಗಮನ ಹರಿಸ.
1: ಈಗ ಈ ಮೀನು ಕೃಷಿಯಲ್ಲಿ ಕೃತಕ ಆಹಾರ ತಯಾರಿಕೆಗೆ ಉಪಯೋಗಿಸುವ ವಿವಿಧ ಪದಾರ್ಥಗಳು ಯಾವುವು ಮತ್ತೆ ಯಾವ ತರ ವಿಧಾನದಿಂದ ಅವನ್ನ ತಯಾರಿಸಬಹುದು, ಡಾಕ್ಟರ್ ಅಮೋಗೌರೆ?
0: ಸರ್, ಸ್ಥಳೀಯವಾಗಿ ನಮಗೆ ಕನ್ವೆನ್ಷನಲ್ ಫೀಡ್ ಸ್ಟಫ್ಸ್ ಅಂತ ನಾವೇನ್ ಕರಿತೀವಿ, ಸ್ಥಳೀಯವಾಗಿ ತುಂಬಾ ಈಸಿಯಾಗಿ ಸಿಗ್ತಕ್ಕಂತ ಮೀನು ತಯಾರಿಕೆಯ ಪದಾರ್ಥಗಳಂದ್ರೆ ನಮಗೆ ಅಕ್ಕಿ ತೌಡು, ಜಿಎನ್ಎಸ್ ಗ್ರೌಂಡ್ನೆಟ್ ಆಯಿಲ್ ಕೇಕ್ ಅಂದ್ರೆ ಕಡಲೆ ಹಿಂಡಿ, ಮತ್ತೆ ಫಿಶ್ ಮೀಲ್ ಮತ್ತೆ ಹಿಟ್ಟು, ಟ್ಯಾಪಿಯೋಕಾ, ಇದೇನಂತ ಗೆಣಸು ಹಿಟ್ ಆಗಿರ್ಬೋದು, ಅಕ್ಕಿ ಹಿಟ್ ಆಗಿರ್ಬೋದು,
1: ಗೆಣಸಿನ ಹಿಟ್ಟು
0: ಹೌದು. ನೀ ಹಿಟ್ಟುಗಳು ಏನು, ಫ್ಲೋರ್ಗಳು
1: ಏನಿತ್ತು,
0: ಗೆಡ್ಡೆ ಗೆಣಸುಗಳು, ರೈಸ್ ಫ್ಲೋರ್ ಆಗಿರ್ಬೋದು, ವೀಟ್ ಫ್ಲೋರ್ ಆಗಿ, ಇದೆಲ್ಲ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಈ ಎಲ್ಲಾ ಇಂಗ್ರೀಡಿಯೆಂಟ್ಗಳು ಬೇರೆ ಯಾವ ಯೂಸ್ ಮಾಡಿ ಅವನ್ನೆಲ್ಲ ಹಿಡಿದಿಟ್ಟಕ್ಕಂಥದ್ದು. ಯಾಕೆಂದ್ರೆ ಒಂದು ಫೀಡ್ ರೆಡಿ ಆದ್ಮೇಲೆ ಅದನ್ನ ನೀರಿಗೆ ಹಾಕಿದ ಮೇಲೆ ಆ ನೀರಲ್ಲಿ ಒಂದ್ ಸ್ವಲ್ಪ ಹೊತ್ತು ವಾಟರ್ ಸ್ಟೆಬಿಲಿಟಿ ಇರಬೇಕು, ಅದ್ರದ್ದು ವಾಟರ್ ಅಂದ್ರೆ ಡಿಸ್ಪರ್ಸ್ ಆಗ್ಬಾರ್ದು, ಡಿಸಾಲ್ವ್ ಆಗ್ಬಾರ್ದು ನೀರಿನಲ್ಲಿ, ಅದನ್ನೆಲ್ಲ ಹಿಡಿದಿಟ್ಟಕ್ಕಂಥದ್ದೇ ಈ ಫ್ಲೋರ್ಗಳಾಗಿರ್ತದೆ. ಈ ಎಲ್ಲಾ ಕೃತಕ ಆಹಾರ ತಯಾರಿಸಬೇಕೆ ಏನ್ ಪದಾರ್ಥಗಳು ನಾವು ತಗೊಳ್ತೇವೆ, ಮೊದಲನೇದಾಗಿ ಅದರ ಪ್ರೋಟೀನ್ ಕಂಟೆಂಟ್, ಫೀಡ್ ತಯಾರಲಿಕ್ಕೆ 1 kg ಒಂದು ಇಂಗ್ರೀಡಿಯೆಂಟ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನೋದು ತಿಳ್ಕೊಬೇಕಾಗ್ತದೆ. ಅದನ್ನ ತಿಳ್ಕೊಂಡ ನಂತರ ವೈಜ್ಞಾನಿಕವಾಗಿ ಪಿಯರ್ಸನ್ ಸ್ಕ್ವೇರ್ ಮೆಥೆಡ್ ಅಂತ ಒಂದು ಮೆಥೆಡ್ ಬರ್ತದೆ. ಆ ಮೆಥೆಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಫಾರ್ಮುಲಾ ಯೂಸ್ ಮಾಡೋದ್ರಿಂದ ಒಂದು ಸದೃಢವಾದ ಒಂದು ಮೀನಿನ ಕೃತಕ ಆಹಾರವನ್ನು ನಾವು ತಯಾರಿ.
1: ಈ ಮೀನು ಕೃಷಿಯಲ್ಲಿ ಕೃತಕ ಆಹಾರ

0: ನಾವು ತಯಾರಿಸಬೇಕಾಗುತ್ತೆ. ಅವಾಗ ನಾವು ಯಾವ್ಯಾವ ಅಂಶಗಳನ್ನ ಗಮನಿಸಿಕೊಂಡು ನಾವು ಕೃತಕ ಆಹಾರ ತಯಾರು ಮಾಡಬೇಕು?
1: ಸರ್, ನಾವು ಮೊದಲನೇದಾಗಿ ಕೃತಕ ಆಹಾರ ತಯಾರು ಮಾಡಲಿಕ್ಕೆ ಯಾವ ಪದಾರ್ಥಗಳನ್ನ ಯೂಸ್ ಮಾಡ್ತಾ ಇದ್ದೇವೆ ಅನ್ನೋದನ್ನ ನೋಡ್ಕೋಬೇಕಾಗ್ತದೆ. ಈಗ ಫಿಶ್ ಮೀಲ್ಗಳಾಗಿರ್ಬೋದು, ಫಿಶ್ ಮೀಲ್ ಇದೆ, ಸೋಯಾಬೀನ್ ಮೀಲ್ ಇದೆ. ಸೋಯಾಬೀನ್ ಮೀಲ್ ಎಲ್ಲ ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಅದು ಮೂಲತಃ ಸಸ್ಯದಿಂದ ಬರ್ತಕ್ಕಂಥ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಸೋರ್ಸ್ ಅಂತ ಕರಿತೇವೆ ನಾವು. ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಸೋರ್ಸ್ ಅಲ್ಲಿ ಏನಾಗ್ತದೆ, ಫೈಟೇಟ್ ಅನ್ನೋ ಒಂದು ಅಂಶ ಇರುತ್ತೆ. ಆ ಫೈಟೇಟ್ ಅನ್ನೋ ಅಂಶ ಮೀನಿನ ಬಾಡಿ ಒಳಗಡೆ ಹೋದಾಗ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಅದನ್ನ ಡೈಜೆಷನ್ ಮಾಡ್ಕೊಳಕ್ ಆಗದೆ ಇರತಕ್ಕಂತ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಡುತ್ತೆ ಆ ಫೈಟೇಟ್. ಹಾಗಾಗಿ ತಿಂದಿರ್ತಕ್ಕಂಥ ಆಹಾರ ಅನ್ಡೈಜೆಸ್ಟ್ ಆಗಿ ವಾಪಸ್ ನೀರಿಗೆ ಹೋಗಿ ನೀರಿನ ಕೂಡ ಗುಣಮಟ್ಟ ಕೂಡ ಹಾಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂತ ಟೈಮಲ್ಲಿ ನಾವು ಈ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಸೋರ್ಸ್ ಏನಿರುತ್ತೆ ಅದನ್ನ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಎನ್ಝೈಮ್ಗಳು ಸಿಗ್ತವೆ ಮಾರುಕಟ್ಟೆಯಲ್ಲಿ, ಪೌಡರ್ ಇದರಲ್ಲಿ ಸಿಗ್ತದೆ. ಅದನ್ನು ಯೂಸ್ ಮಾಡೋದ್ರಿಂದ ನಾವು ಕಂಪ್ಲೀಟ್ ಆಗಿ ಮೀನಿನ ಒಂದು ಸಸಜ್ಜಿತವಾದ ಒಂದು ಕೃತಕ ಆಹಾರವನ್ನು ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗೂ ಮೀನು ಇದನ್ನ ಏನ್ ಹೇಳ್ತೀನಿ, ಯೂಶಲಿ ನಾವು ನಾರ್ಮಲಿ ಫಿಶ್ ಮೀಲು, ಕಡಲೆ ಹಿಂಡಿ, ರೈಸ್ ಬ್ರ್ಯಾನ್, ಅಕ್ಕಿ ತೌಡು ಮತ್ತೆ ಟ್ಯಾಪಿಯೋಕ ಗೆಣಸಿನ ಪೌಡು ಮತ್ತೆ ವಿಟಮಿನ್ ಮಿನರಲ್ ಮಿಕ್ಸ್ ಇದನ್ನೆಲ್ಲದನ್ನು ನಾವು ಬೆರೆಸಿ ಮುದ್ದೆ ಚಪಾತಿ ಹಿಟ್ಟು ಕಲಿಸಿದಾಗ ಹೇಗೆ ಆ ತೇವಾಂಶ ಇರುತ್ತೆ ಅಷ್ಟು ಮಾಡಿಕೊಂಡು ಅದನ್ನ ಒಂದ್ಸಲ ಕುಕ್ಕರ್ ಅಲ್ಲಿ ಎರಡು ವಿಜಲ್ ಹೇಗೆ ಮಾಡ್ತೀವಿ ಬೇಯಿಸಿ ಅದನ್ನ ಕೂಡ ಪೆಲೆಟ್ ಹ್ಯಾಂಡ್ ಪೆಲೆಟೈಸರ್ ಚಕ್ಲಿ ಒತ್ತುವ ವಿಧಾನಗಳು ಯಾವ ಬರುತ್ತೋ ಅದರಲ್ಲೂ ಕೂಡ ನಾವು ಪೆಲೆಟ್ ಮಾಡಿಕೊಂಡು ಕೂಡ ಯೂಸ್ ಮಾಡಬಹುದು.
0: ಇನ್ನೊಂದು, ಈಗ ತಾವು ಸಹಜ ಕೃಷಿ ಮೀನಿನ ಬಗ್ಗೆ, ಅದರ ಆಹಾರದ ಬಗ್ಗೆ, ಅದರ ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ಈಗ ಇದೇ ತರ ಈ ಅಲಂಕಾರಿಕ ಮೀನುಗಳು ಇರ್ತಾವಲ್ಲ, ಅವುಗಳ ಆಹಾರದ ಬಗ್ಗೆ ಮತ್ತೆ ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಡಿ.
1: ಎಸ್ ಸರ್, ಖಂಡಿತವಾಗಿ. ನಾನು ಆಗ್ಲೇ ಹೇಳಿದಾಗೆ ಮೀನಿನ ಆಹಾರ ಪದ್ಧತಿ ತಳಿಗಳ ಮೇಲೆ ಹೋಗ್ತಾ ಹೋಗುತ್ತೆ ಸರ್. ನಾವು ಈಗ ಅಲಂಕಾರಿಕ ಮೀನುಗಳು ಬಂದ್ರೆ ಅಲಂಕಾರಿಕ ಮೀನುಗಳಲ್ಲಿ ನಮಗೆ ಜಾಸ್ತಿ ಗ್ರೋತ್ ಬೇಡ. ಅಲಂಕಾರಿಕ ಮೀನುಗಳಲ್ಲಿ ನಮಗೆ ಕಲರ್ ಬೇಕು. ಕಲರ್ ಬರಲಿಕ್ಕೆ ಏನ್ ಮಾಡಬೇಕು, ಗ್ರೋತ್ ಬೇಕಾಗ್ತದೆ. ಆದ್ರೆ ಈ ನಾವು ಏನ್ ತಿನ್ಲಿಕ್ಕೆ ಉಪಯೋಗ ಮಾಡ್ತೀವೋ ಆ ಮೀನುಗಳಷ್ಟು ಗ್ರೋತ್ ಎಲ್ಲ ಬೇಕಾಗಿರೋದಿಲ್ಲ. ಬಹುಮುಖ್ಯವಾಗಿ ನಾವು ಗಮನಿಸೋದು ಅಲಂಕಾರ ಮೀನುಗಳಲ್ಲಿ ಕಲರ್, ಬಾಡಿಯ ಬಣ್ಣ, ಮೀನು ಎಷ್ಟು ಕಲರ್ಫುಲ್ ಆಗಿ ಗ್ಲೋಯಿಂಗ್ ಆಗಿದೆ ಅಂತ ಮೀನುಗಳನ್ನೇ ಮಾರುಕಟ್ಟೆಯಲ್ಲಿ ಇರ್ತದೆ. ಆ ಕಲರ್ ಬರಲಿಕ್ಕೆ ಕೂಡ ಕೆಲವು ಅಂಶಗಳನ್ನ ನಾವು ಆಹಾರದಲ್ಲಿ ಮಾಡ್ತಾ ಹೋಗ್ಬೋದು. ಕ್ಯಾರಟಿನಾಯ್ಡ್ ಕಂಟೆಂಟ್ಸ್ ಅಂತ ಇರ್ತದೆ, ನಮ್ಮ ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಇದರಲ್ಲಿ ಕ್ಯಾರಟಿನಾಯ್ಡ್ ಕಂಟೆಂಟ್ಸ್ ಇರುತ್ತೆ. ಇದನ್ನ ಪೌಡರ್ ಮಾಡಿ ಈ ಬೀಟ್ರೂಟ್ ಕ್ಯಾರೆಟ್ಗಳನ್ನ ಆಹಾರಗಳಲ್ಲಿ, ಅಲಂಕಾರಿಕ ಮೀನು ಆಹಾರಗಳಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅದ್ರ ಕಲರ್ ಕೂಡ ಎನ್ಹಾನ್ಸ್ ಆಗ್ತದೆ, ಜಾಸ್ತಿ ಆಗ್ತದೆ ಕೆರಟಿನೈಡ್ ಕಂಟೆಂಟ್ಸ್ ಇಂದ, ಆ ಕೆರಟಿನೈಡ್ ಕಂಟೆಂಟ್ಸ್ ಇಂದ. ಮತ್ತೆ ಕೆಲವು ಕಡೆ ಏನಾಗ್ತದೆ, ನೈಸರ್ಗಿಕವಾದ ಆಹಾರಗಳನ್ನ ಕೊಡ್ಬೇಕಾಗ್ತದೆ. ಇನ್ಫುಸರಿ ಆಗಿರ್ಬೋದು, ಪ್ಲಾಂಕ್ಟನ್ಸ್ ಆಗಿರ್ಬೋದು, ರೆಡ್ ವರ್ಮ್ಸ್ ಆಗಿರ್ಬೋದು, ಬ್ಲಡ್ ವರ್ಮ್ಸ್ ಕೊಡ್ತಾರೆ, ಮತ್ತೆ ಹಾಗೆ ಎರೆಹುಳುಗಳನ್ನು ಹಾಕ್ತಾರೆ. ಹೀಗೆ ಅಲಂಕಾರಿಕ ಮೀನುಗಳಲ್ಲಿ ಕೂಡ ಅದರ ಕಲರ್ ಅನ್ನ ಬಹುಮುಖ್ಯವಾಗಿ ಹಿಡಿದಿಟ್ಕೊಳ್ಳಿಕ್ಕೆ ಆಹಾರ ಪದ್ಧತಿಗಳನ್ನ ಯೂಸ್ ಮಾಡ್ಬೋದು.
0: ಇಲ್ಲ, ಈಗ ಕೆಲವು ಕಡೆ ಈಗ ಅಲಂಕಾರಿಕ ಮೀನುಗಳು ಅಂತ ತಕ್ಷಣ ಇದು ನಾವೇನು ಗ್ಲಾಸ್ ಕಂಟೈನರ್ ಒಳಗೋ ಅಥವಾ ಬಾಕ್ಸ್ ಟೈಪಿನ ಒಂದು ಒಂದು ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಇಡೋದನ್ನ ನಾವು ನೋಡಿದ್ದೇವೆ. ಅಲ್ಲಿ ತಾವು ಈ ತರ ಕಡಿಮೆ ಆಹಾರದ ಮೀನುಗಳನ್ನ ನಾವು ನೋಡ್ತೇವೆ, ಕಡಿಮೆ ಆಹಾರ ಬಯಸುವಂತ ಮೀನುಗಳನ್ನ ನಾವು ನೋಡ್ತೇವೆ. ಆದ್ರೆ ಕೆಲವೊಂದು ದೊಡ್ಡ ದೊಡ್ಡ ಸಂಸ್ಥೆ ಆವರಣದಲ್ಲಿ ಅದು ಗ್ರೌಂಡ್ ಅಲ್ಲೇ ಪಾಂಡ್ ತರನೇ ಅಲ್ಲಿ ಮಾಡಿರ್ತಾರೆ, ದೊಡ್ಡ ಮೀನುಗಳನ್ನ ಅಲ್ಲಿ ಬಿಟ್ಟಿರ್ತಾರೆ. ಅವುಗಳ ನಿರ್ವಹಣೆ ಹೇಗೆ, ಮತ್ತೆ ಅವುಗಳಿಗೆ ಆಹಾರ ಜಾಸ್ತಿ ಬೇಕಾಗುತ್ತಲ್ಲ, ಮೀನುಗಳಿಗೆ ಹತ್ರನೇ ಜಾಸ್ತಿ ಇರುತ್ತೆ, ಎರಡು ಕೆಜಿ ಮೇಲೆ ಇರ್ತದೆ ಅಲ್ಲಿ ಕೆಲವೊಂದು ಮೀನುಗಳು, ಅವು ಅಲಂಕಾರಿಕ ಮೀನುಗಳೇ ಆಗಿರ್ತವೆ.
1: ಹೌದು, ಏನಾಗ್ತದೆ ಅಂದ್ರೆ ಸರ್, ಈಗ ಯೂಶಲಿ ಅಂತ ಕೊಳದಲ್ಲಿ ಬಿಡ್ತಕ್ಕಂತ ಅಲಂಕಾರಿಕ ಮೀನು ಅಂದ್ರೆ ಕೊಯಿ ಮೀನ್ ಆಗಿರ್ತದೆ. ಕೊಯಿ ಮೀನ್ ಅಂತ ಮೀನುಗಳಿಗೆ ಏನಂತಂದ್ರೆ ಅವಕ್ಕೆ ಆಲ್ರೆಡಿ ನಾವು ನೈಸರ್ಗಿಕವಾದ ಒಂದು ವಾತಾವರಣ ಸೃಷ್ಟಿ ಮಾಡಿರ್ತೇವೆ. ಈಗ ನಾವು ಅಲಂಕಾರಿಕ ಮೀನುಗಳನ್ನ ನಾವು ಬ್ರೀಡ್ ಮಾಡೋದು ಪಾಂಡ್ ಅಲ್ಲಿ ನೈಸರ್ಗಿಕವಾಗಿ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಿ ಬ್ರೀಡ್ ಮಾಡ್ತೇವೆ. ಬೆಳೆಸಕ್ಕಂಥದ್ದು ಓಕೆ, ಯಾವ ವಾತಾವರಣ ಸೃಷ್ಟಿ ಆಗುತ್ತೆ ಅದೇ ವಾತಾವರಣದಲ್ಲಿ ಬೆಳೆಸಿರ್ತೇವೆ. ಹಾಗಾಗಿ ತುಂಬಾ ಕಂಫರ್ಟಬಲ್ ಆಗಿರ್ತವೆ, ಕಲರ್ ಗ್ಲೋಯಿಂಗ್ ಇರ್ತದೆ, ಬಾಡಿ ಸೈಜ್ ಎಲ್ಲ ಚೆನ್ನಾಗಿ ಬರ್ತವೆ. ಒಂದೇ ಸಲ ಸಡನ್ ಆಗಿ ಅವನ್ನ ಅಕ್ವೇರಿಯಂ ಅಲ್ಲಿ ಹಾಕ್ಬಿಟ್ರೆ ನೀವು ನೋಡಬಹುದು, ತುಂಬಾ ದೀರ್ಘಕಾಲ ನೀವು ಅಕ್ವೇರಿಯಂ ಅಲ್ಲಿ ಯಾವುದೇ ಫಿಶ್ ಇಟ್ರು ಅದರ ಬಣ್ಣ ಫೇಡ್ ಆಗ್ತಾ ಹೋಗ್ತದೆ. ಅದು ಯಾಕೆ ಅಂತ ಅಂದ್ರೆ ಅದು ಆರ್ಟಿಫಿಷಿಯಲ್ ವಾತಾವರಣ ಅಂತ ಅದಕ್ಕೆ ಮನವರಿಕೆ ಆಗ್ತದೆ, ಅನ್ಕಂಫರ್ಟಬಲ್ ಇರುತ್ತೆ, ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ.
0: ಅಲ್ಲ, ಈಗ ನೀರು ವಾತಾವರಣದ ನೀರ್ಗಿಂತ ಅದು ಸಹಜನೇ ಇರ್ತದಲ್ಲ, ಬದಲಾವಣೆ ಮಾಡ್ತಾನೆ ಇರ್ತಾರಲ್ಲ.
1: ಹೌದು ಸರ್, ನಾವು ಮೀನು ಸಾಕಾಣಿಕೆಗೆ ಯಾವತ್ತೂ ಕೂಡ 100% ಟ್ರಾನ್ಸ್ಪರೆಂಟ್ ನೀರನ್ನ ಹೇಳುದಿಲ್ಲ, ಸ್ವಲ್ಪ ಪ್ರೊಡಕ್ಟಿವ್ ಇರೋದು ಏಜ್ಡ್ ವಾಟರ್ ಕೂಡ ಹೇಳ್ತೀವಿ. ಆಮೇಲೆ ಮೀನುಗಳಿಗೆ ಯೂಶಲಿ ಶೈ ಕ್ಯಾರೆಕ್ಟರ್ ಇರ್ತದೆ, ಹೈಡಿಂಗ್ ಕ್ಯಾರೆಕ್ಟರ್ಗಳು ಇರ್ತದೆ. ಅಲಂಕಾರಿಕ ಇದರಲ್ಲಿ ಹಾಗಿರೋದಿಲ್ಲ,
0: ನೋಡ್ತಾನೆ
1: ಜನ ಓಡಾಡ್ತಿರ್ತಾರೆ, ಸ್ಟ್ರೆಸ್
0: ಇಷ್ಟಪಡಲ್ಲ.
1: ಪ್ಲಾಸ್ಟಿಕ್ ಪ್ಲಾಂಟ್ ಹಾಕಿರ್ತಾರೆ ಕೆಲವರು, ಕಲ್ಗಳು ಹಾಕಿರ್ತಾರೆ
0: ಕೆಲವರು.
1: ವೈಜ್ಞಾನಿಕವಾಗಿ ಅವನ್ನ ಯಾವ ಸುಸಜ್ಜಿತವಾದ ವಾತಾವರಣದಲ್ಲಿ ಇಡಬಹುದನ್ನು ತಿಳ್ಕೊಳ್ಳದೆ ಕೆಲವೊಂದು ವಾತಾವರಣದಲ್ಲಿ ಇಟ್ಟಿರ್ತಾರೆ, ಅಂತ ವಾತಾವರಣಗಳಲ್ಲಿ ಡಿಸ್ಕಂಫರ್ಟ್ ಆಗಿರ್ತಾರೆ. ನೀವು ಹೇಳ್ದಾಗೆ ಕೊಳಗಳು ಇಟ್ಟಿರ್ತವೆ, ಕೊಳದಲ್ಲಿ ಬಿಟ್ಟಿರ್ತಾರೆ ದೊಡ್ಡ ದೊಡ್ಡ, ಅವುಗಳಿಗೆ ನಾರ್ಮಲ್ ಆಗಿ ನಾವು ಏನ್ ಪೆಲೆಟ್ ಕೊಡ್ತೀವಿ, ಪೆಲೆಟ್ ಫೀಡ್ ಕೊಡ್ತೀವಿ, ಅದೇ ಫೀಡ್ ನೇ ಕೊಡಬಹುದು. ಅವು ಆಲ್ರೆಡಿ ಒಂದು ನೈಸರ್ಗಿಕವಾದ ಒಂದು ವಾತಾವರಣ ಏನ್ ಸೃಷ್ಟಿ ಮಾಡಿರ್ತೀವಲ್ಲ, ಹಾಗಾಗಿ ಅವು ಕಂಫರ್ಟಬಲ್ ಆಗಿ ಇರ್ತವೆ, ಪ್ಲಸ್ ಕಲರ್ಫುಲ್ ಗ್ಲೋಯಿಂಗ್.

0: ಆಗಿದೆ.
1: ಈ ಮೀನು ಸಾಕಾಣಿಕೆಯಲ್ಲಿ ಈ ಅಲಂಕಾರಿಕ ಮೀನುಗಳ ಬಗ್ಗೆ ಬಹಳ ಬೇಡಿಕೆ ಕೂಡ ಸಾಕಷ್ಟಿದೆ. ಅದೇ ತರ ಹೀಗೆ ದೊಡ್ಡ ದೊಡ್ಡ ಮೀನುಗಳನ್ನು ಕೂಡ ಹೀಗೆ ಕಾಲೇಜ್ ವಾತಾವರಣ ಇರ್ಬೋದು, ಕ್ಯಾಂಪಸ್ ವಾತಾವರಣ ಇರ್ಬೋದು, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ. ಸೊ ಅಲ್ಲಿ ನಿರ್ವಹಣೆ ತಾವು ಹೇಳಿದಂಗೆ ಅಲ್ಲಿ ಸಹಜವಾದ ವಾತಾವರಣನೇ ಇರುತ್ತೆ, ಮೀನುಗಳು ಗಾತ್ರ ದೊಡ್ಡದಾಗ್ತಾ ಹೋಗ್ತದೆ. ಇನ್ನೊಂದು ಡಾಕ್ಟರ್ ಅಮೋಘವರೇ, ಈಗ ತಾವು ಮೀನಿನ ಸಾಕಾಣಿಕೆ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಮೀನಿನ ಆಹಾರದ ಬಗ್ಗೆನೇ ಹೇಳಿದ್ರಿ, ಈಗ ಮೀನಿನ ಸಾಕಾಣಿಕೆಯಲ್ಲಿ ಈಗ ನಾವು ಒಂದು ಪಾಂಡಲ್ಲಿ ಬೇರೆ ಬೇರೆ ಈಗ ಒಂದೇ ಜಾತಿಯ ಮೀನನ್ನು ನಾವು ಬಿಡ್ತಾ ಹೋಗ್ತೇವಲ್ಲ, ಈಗ ಅವು ಒಂದು ವಯಸ್ಸಿಗೆ ಬಂದ್ಮೇಲೆ ಅವು ರಿಪ್ರೊಡಕ್ಷನ್ ಶುರು ಮಾಡಬಹುದಲ್ಲ?
0: ಹೌದು, ಮಾಡಬಹುದು ಸರ್, ಖಂಡಿತ.
1: ಮತ್ತೆ ಅದು ಮಾಡೋದ್ರಿಂದ ಮತ್ತೆ ಸ್ವಲ್ಪ ಬೆಳವಣಿಗೆ ಕುಂಠಿತ ಆಗಬಹುದಲ್ಲ?
0: ಹೌದು. ಈ ಏನಿದೆ, ಮೀನುಗಳು ಪ್ರೌಢಾವಸ್ಥೆಗೆ ಬಂದು ತಾವಾಗಿ ಬ್ರೀಡ್ ಆಗ್ತಕ್ಕಂಥದ್ದು ಎಲ್ಲಾ ತಳಿಗಳಲ್ಲೂ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ತಿಲಾಪಿಯ ತಗೊಳ್ತೇನೆ ಸರ್, ತಿಲಾಪಿಯ ಜಿಲೇಬಿ ಮೀನು ಅಂತ ಕರೀತಾರೆ.
1: ಹೌದು.
0: ಇದಕ್ಕೆ ಒಂದು ಪ್ರಾಮಿನೆಂಟ್ ವಾತಾವರಣ, ಇಂಥ ಕಂಡೀಷನ್ ಇರಬೇಕು ಅನ್ನೋದೇನಿಲ್ಲ. ನೀವು ಗಂಡು ಹೆಣ್ಣು ಮೇಲ್ ಫಿಮೇಲ್ ತಿಲಾಪಿಯನ್ನ ತಕೊಂಡೋಗಿ ಯಾವ್ದೇ ಒಂದು ಪಾಂಡಿಗೆ ಬಿಡಿ, ಒಂದು 6-8 ತಿಂಗಳಲ್ಲಿ ಪ್ರೌಢಾವಸ್ಥೆಗೆ ಬರುತ್ತೆ, ಇಮಿಡಿಯೇಟ್ಲಿ ಬ್ರೀಡ್ ಆಗ್ತವೆ. ಆದ್ರೆ ಈ ಕಂಡೀಷನ್ ಬೇರೆ ತಳಿಗಳಿಗಿಲ್ಲ, ಗೆಂಡೆ ಮೀನುಗಳಿಗಿಲ್ಲ, ಕಾರ್ಪ್ಗಳಿಗಿಲ್ಲ, ಕಾಟಾಗಿಲ್ಲ. ಮರಲ್ಲಿಗಾದ್ರೆ ಏನಾಗ್ತದೆ, ಮರಲ್ಲಿಗೆ ನೀವು ನದಿಯ ವಾತಾವರಣ ತುಂಬಾ ಪಾಚಿ ಆಗಿರ್ಬೋದು, ತುಂಬಾ ಗಿಡಗಳಾಗಿರ್ಬೋದು, ಅಂತ ವಾತಾವರಣಗಳು ಯಾವ್ದೇ ಇದ್ರೂ ಮರಲು ಮರಿ ಹಾಕ್ತಾರೆ ನೈಸರ್ಗಿಕವಾಗಿ. ಅಂದ್ರೆ ಮರಲ್ ಪ್ರೌಢಾವಸ್ಥೆಗೆ ಬರ್ಲಿಕ್ಕೆ ಮಿನಿಮಮ್ 1.5 ವರ್ಷದಿಂದ 2 ವರ್ಷ, 1-1.5 ಕೆಜಿ ಮೀನು
1: ಅದಾದ್ಮೇಲೆ ಅದು ಪ್ರೊಡಕ್ಷನ್ ಶುರು ಮಾಡ್ತಾರೆ,
0: ಸ್ಟಾರ್ಟ್ ಆಗ್ತದೆ ಅಲ್ಲಿ. ಬಟ್ ನಮಗೆ ಸಾಕಾಣಿಕೆ ಮಾಡುವವರಿಗೆ ಅಷ್ಟು ಬರೋ ಅವಶ್ಯಕತೆ ಇಲ್ಲ, 600-800 ಗ್ರಾಂ ಬರ್ತಿದ್ದಾಗೆ ಹಾರ್ವೆಸ್ಟ್ ಮಾಡಿ ಮಾರ್ಕೆಟ್ ಗೆ ಬಿಟ್ಬಿಡ್ಬೋದು.
1: ಈಗ ಡಾಕ್ಟರ್ ಅಮ್ಮಗೊರೇ, ಈ ಮಾರುಕಟ್ಟೆಯಲ್ಲೂ ಕೂಡ ಈಗ ಮೀನಿನ ಆಹಾರ ಫಿಶ್ ಫೀಡ್ ಅಂತ ಈಗ ಮಾರುಕಟ್ಟೆಗೆ ಸಾಕಷ್ಟು ಎಲ್ಲ ಕಡೆ ಬರ್ತದೆ. ಅದ್ರದ್ದು ಮಾರುಕಟ್ಟೆ ಹೇಗಿದೆ?
0: ತುಂಬಾ ಚೆನ್ನಾಗಿದೆ ಸರ್, ನಾನು ಹೇಳಬೇಕು ಅಂತ
1: ಯಾಕಂದ್ರೆ ಸಾಕಷ್ಟು ರೈತರು ಮೀನುಗಾರಿಕೆ ಒಂದು ಉಪಕಸ ಆಯ್ದುಕೊಳ್ತಾ ಇದ್ದಾರೆ, ಯುವಕ ಯುವತಿಯರು ಮಾಡ್ತಾ ಇದ್ದಾರೆ. ಈಗ ಮೀನು ಉತ್ಪಾದನೆ ಮಾಡಬೇಕಂದ್ರೆ ಅದಕ್ಕೆ ಪೂರಕವಾಗಿ ಆಹಾರನು ಬೇಕಲ್ಲ,
0: ಆಹಾರ.
1: ಹೇಗೆ ನಾವು ಈಗ ಪಶು ಸಂಗೋಪನೆಯಲ್ಲಿ ನಾವು ಫೀಡ್ಸ್ ಅನ್ನು ಉಪಯೋಗಿಸ್ತೇವಲ್ಲ, ಅದೇ ತರ ಅಲ್ಲಿ ತುಂಬಾ ಬೇಡಿಕೆ ಇದೆ. ಅದೇ ತರ ಇಲ್ಲೂ ಕೂಡ ಅದೇ ತರ ಬೇಡಿಕೆ ಸೃಷ್ಟಿಯಾದಾಗ ಮಾತ್ರ ಈ ರೈತರ ಆದಾಯ ದ್ವಿಗುಣ ಆಗ್ಲಿಕ್ಕೆ ಸಹಕಾರಿ ಆಗ್ತದೆ.
0: ಖಂಡಿತವಾಗ್ಲೂ ಸರ್, ನಾ ಆಗ್ಲೇನೆ ಹೇಳಿದಾಗೆ ಫಾರ್ಮ್ ಮೇಡ್ ಫೀಡ್, ಹ್ಯಾಂಡ್ ಫೀಡ್ ಅಂತ ಕರಿತೇವೆ. ನಮ್ಮ ಫಾರ್ಮ್ ಅಲ್ಲೇನೆ ನಾವು ಫೀಡ್ ನ, ನಾ ಆಗ್ಲೇ ಹೇಳಿದ ರೀತಿಯಲ್ಲಿ ನಾವು ರೆಡಿ ಮಾಡ್ಕೋಬಹುದು ಫೀಡ್ ನ. ಪೆಲೆಟ್ ಬೇಕು ನಿಮಗೆ, ಮಾರ್ಕೆಟ್ ಅಲ್ಲಿ ನೋಡ್ತಿರಲ್ಲ ಆತರ ಪೆಲೆಟ್ ಗಳು ಬೇಕು ಅಂತಂದ್ರೆ ಕೂಡ ನೀವು ಮಾಡ್ಕೋಬೇಕು. ಅದಕ್ಕೆ ಒಂದೇ ಒಂದು ಮಷಿನ್ ಬೇಕಾಗ್ತದೆ, ಎಕ್ಸ್ಟ್ರೂಡರ್ ಮಷಿನ್ ಅಂತ ಹೇಳಿ. ಈಗ ಸಿಂಕಿಂಗ್ ಫೀಡ್ ಮತ್ತೆ ಫೀಡ್ ಗಳಲ್ಲಿ ಎರಡು ವಿಧಾನ ನೋಡಬಹುದು, ಸಿಂಕಿಂಗ್ ಫೀಡ್ ಅಂತ ಹೇಳ್ತೀವಿ, ಫ್ಲೋಟಿಂಗ್ ಫೀಡ್ ಅಂತ ಹೇಳ್ತೀವಿ. ಸಿಂಕಿಂಗ್ ಫೀಡ್ ಯಾಕೆ ಅಂತಂದ್ರೆ ಒಂದು ತಯಾರಿ ಆಗಿರ್ತಕ್ಕಂತ ಒಂದು ಆಹಾರ, ಆ ಪೆಲೆಟ್ ಅದರದ ಡೆನ್ಸಿಟಿ 550ಕ್ಕಿಂತ ಜಾಸ್ತಿ ಹೋದ್ರೆ ಅದು ಸಿಂಕ್ ಆಗ್ತದೆ, ಅದ್ರ ಡೆನ್ಸಿಟಿ 450ಕ್ಕಿಂತ ಕಮ್ಮಿ ಇದ್ರೆ ಅದು ಫ್ಲೋಟ್ ಆಗ್ತದೆ. ಸೊ 450ಕ್ಕಿಂತ ಕಮ್ಮಿ ಇಡ್ಲಿಕ್ಕೆ ಅದ್ರ ಡೆನ್ಸಿಟಿ ಮಾಡ್ಲಿಕ್ಕೆ ಸಣ್ಣ ಸಣ್ಣ ಪೋರ್ಗಳು ಆ ಪೆಲೆಟ್ ಅಲ್ಲಿ ನಾವು ಕ್ರಿಯೇಟ್ ಮಾಡಬೇಕು. ಅದು ಕ್ರಿಯೇಟ್ ಆಗೋದು ಎಕ್ಸ್ಟ್ರೂಡರ್ ಮಷಿನ್ ಯೂಸ್ ಮಾಡೋದ್ರಿಂದ. ಆ ಎಕ್ಸ್ಟ್ರೂಡರ್ ಮಷಿನ್ ಯೂಸ್ ಮಾಡಿದ್ರೆ ನಮಗೆ ಫ್ಲೋಟಿಂಗ್ ಫೀಡು ಮಾಡ್ಕೋಬಹುದು, ಸಿಂಕಿಂಗ್ ಫೀಡು ಮಾಡ್ಕೋಬಹುದು. ಎಕ್ಸ್ಟ್ರೂಡರ್ ಮಷಿನ್ ಮಾರುಕಟ್ಟೆಯಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಅದನ್ನ ನಾವು ಅದೇ ನಾ ಆಗ್ಲೇ ಹೇಳ,
1: ಸರ್ಕಾರದ ಯೋಜನೆ ಕೂಡ ಪ್ರೋತ್ಸಾಹನ ಕೂಡ ಇರಬಹುದಲ್ಲ
0: ಆಹಾರ
1: ಉತ್ಪಾದನೆ, ಆಹಾರ ಉತ್ಪಾದನೆ
0: ಈಗ ಸದ್ಯಕ್ಕೆ ಯಾವುದು ಇಲ್ಲ.
1: ಯಾಕಂದ್ರೆ ಈಗ ಒಬ್ಬ ರೈತ ಉಪಕಸ್ಬಾಗಿ ಮೀನನ್ನ ಸಾಕಾಣಿಕೆ ಆಯ್ದುಕೊಂಡಾನಂದ್ರೆ ಈ ಕಡೆ ಉಪಕಸ್ಬಾಗೆ ಮೀನಿನ ಆಹಾರ ತಯಾರಿಗೆ ಮಾಡೋನು ಕೂಡ ಒಂದು ಉಪಕಸ್ಬಾಗುತ್ತಲ್ಲ.
0: ಖಂಡಿತವಾಗ್ಲೂ
1: ಅದು ಬೇರೆ ಇದು ಬೇರೆ, ಆದ್ರೆ ಇಬ್ಬರಿಗೆ ಅವರಿಗೊಂದು ಇವರು ಕೂಡ ಒಂದು ರೈತರಾಗಿರ್ತಾರೆ, ಪೂರಕವಾದ ಒಂದು ಅದು ಮೀನು ಉದ್ಯಮಕ್ಕೆ ಸಂಬಂಧಪಟ್ಟ
0: ಸಾಕಾಣಿಕೆಯಲ್ಲಿ ಇರಬೇಕು ಅನ್ನೋದು ಅವ್ರಿಗೂ ಇರೋದಿಲ್ಲ.
1: ಇಲ್ಲ
0: ಫೀಡ್ ಅಲ್ಲೂ ಇಂಡಸ್ಟ್ರಿಗೂ ಹೋಗ್ಬೋದು.
1: ಎಷ್ಟಿದೆ ಈ ಕಡೆ ಮೀನಿನ ಆಹಾರ ಉತ್ಪಾದನೆ ಒಂದು, ಈಗ ಮೀನು ಮರಿಗಳ ಉತ್ಪಾದನೆ ಒಂದು, ಈಗ ಮೀನಿನ ಬೆಳವಣಿಗೆ ಒಂದು, ಮೀನಿನ ಮಾರುಕಟ್ಟೆ ಒಂದು, ಮೀನಿನ ಸಾಕಾಣಿಕೆ ಒಂದು, ಎಷ್ಟು ಉದ್ಯಮ ಇದೆ ಮೀನು ಉದ್ಯಮ.
0: ಖಂಡಿತವಾಗ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ವಿಜ್ಞಾನಿಗಳು ನಮ್ಮ ಕಲೀಗ್ಸ್ ಎಲ್ಲ ಸೇರಿದಾಗ ಮಾತಾಡ್ತೇವೆ, ಐಟಿ ಬಿಟಿ ಬಿಟ್ರೆ ನೆಕ್ಸ್ಟ್ ನಮ್ದೇ ಕಂಪ್ನಿ
1: ಅಲ್ಲ. ಈಗ ನಾವು ನಿರ್ಲಕ್ಷಿಸಿದ ಉದ್ಯಮ ಇದು,
0: ಐಟಿ ಕ್ಷೇತ್ರ ಬಿಟ್ರೆ ನಮ್ದೇ, ನಾವು ನಿರ್ಲಕ್ಷಿಸಿದೀವಿ ಅಷ್ಟೇ. ಜನಗಳಿಗೆ ಅರಿವು ಮೂಡ್ತಾ ಇಲ್ಲ, ಆಗ್ತಾ ಇರೋ ರಿಸರ್ಚ್ ಗಳು ಲ್ಯಾಬ್ ಅಲ್ಲಿ ಇದೆ, ಲ್ಯಾಬ್ ಟು ಫೀಲ್ಡ್ ಗಳು ಯಾವುದೇ ರೀತಿಯಾದಂತಹ ಜ್ಞಾನಗಳಾಗಿರ್ಬೋದು, ಎಕ್ಸ್ಟೆನ್ಷನ್ ವರ್ಕ್ ಗಳಾಗಿರ್ಬೋದು, ಜನಗಳಿಗೆ ಮಾಹಿತಿ ಕೊಡ್ತಾ ಇರೋದಾಗಿರ್ಬೋದು ತಲುಪ್ತಾ ಇಲ್ಲ, ಇದೆಲ್ಲ ಪ್ರಮುಖ ಕಾರಣಗಳಾಗಿದೆ.
1: ಮೀನುಗಾರಿಕಾ ಕ್ಷೇತ್ರ ಕೃಷಿಯ ಉಪಕಸುಬು ಅಂತ ನಾವು ಹೇಳ್ತೇವೆ. ಮೀನುಗಾರಿಕೆನೇ ಒಂದು ದೊಡ್ಡ ಕ್ಷೇತ್ರ, ಕೃಷಿ ಕೂಡ ಅದು ಸಮುದ್ರ, ಅದು ಸಮುದ್ರದಷ್ಟು ವಿಸ್ತಾರ. ಕೃಷಿಯಲ್ಲಿ ಎಷ್ಟು ಪ್ರಕಾರ ಇದೆ, ಯಾವ ಬೆಳೆ ಬೆಳೆಬಹುದು, ಮಣ್ಣನ್ನ ಇದ್ ಮಾಡಬಹುದು, ಮತ್ತೆ ಭೂಮಿ ಮೇಲೆ ಬೆಳೆಯೋದ್ ಬೇರೆ, ಭೂಮಿ ಕೆಳಗೆ ಬೇರೆ, ಮತ್ತೆ ವಾತಾವರಣಕ್ಕಿಂತ ಮೇಲೆ ಬೆಳೆ, ಸಾಕಷ್ಟು ಯಾವ ಬೆಳೆ ಬೆಳಬಹುದು. ಆಯ್ತು, ಡಾಕ್ಟರ್ ಅಮೋಘ್ ಕೆಆರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಬೀದರ್ನ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವ

0: ವಿಶ್ವವಿದ್ಯಾಲಯದ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾಗಿ ನಮಗಿವತ್ತು ನಮ್ಮ ರೈತ ಬಾಂಧವರಿಗೆ ಮೀನು ಕೃಷಿಯಲ್ಲಿ ಮೀನಿನ ಆಹಾರದ ಪ್ರಾಮುಖ್ಯತೆ ಮತ್ತು ಅದರ ನಿರ್ವಹಣೆ ಈ ಕುರಿತು ತುಂಬಾ ಮಹತ್ವವಾದ ಮಾಹಿತಿಯನ್ನು ಮಾಡಿಕೊಟ್ರೆ ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ನಮಗೆ ಅಮೋಘ ಅವರಿಂದ ಬೇಕಾಗಿದೆ. ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ.
1: ಖಂಡಿತವಾಗ್ಲಿ ಸರ್, ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ದೂರವಾಣಿ ಸಂಖ್ಯೆ 8147421214 214 ಇನ್ನೊಮ್ಮೆ ಹೇಳ್ತೇನೆ 8147651214
0: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
2: ಮೀನು ಕೃಷಿಯಲ್ಲಿ ಮೀನಿನ ಆಹಾರ ಮತ್ತು ನಿರ್ವಹಣೆ ಈ ಕುರಿತು ಡಾಕ್ಟರ್ ಅಮೋಘ ಕೆಆರ್ ಅವರೊಡನೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ.
3: ಜೈ ಗುರು.

ಇದುವರೆಗೆ ಕೃಷಿರಂಗದಲ್ಲಿ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದವನ್ನು ಕೇಳಿದಿರಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಮೂಡಿಬಂದಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ, ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಸಂಖ್ಯಾ ಸಂರಕ್ಷಣೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವ

0: ರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ದೇಶದ ಜನಸಂಖ್ಯಾ ಸಂರಚನೆಯನ್ನು ರಕ್ಷಿಸಿಕೊಳ್ಳುವಲ್ಲಿ ಗಡಿ ಭದ್ರತೆ ಮತ್ತು ಅಕ್ರಮ ವಲಸೆ ನಿವಾರಿಸುವುದು ಅತಿ ಮುಖ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗುಜರಾತ್ನ ಭುಜ್ನಲ್ಲಿ ಭಾರತ ಪಾಕಿಸ್ತಾನ ಗಡಿ ಉದ್ದಕ್ಕೂ ನಿರ್ಮಿಸಲಾದಂತಹ G7 ಮತ್ತು G13 ಗಡಿ ಔಟ್ಪೋಸ್ಟ್ಗಳನ್ನು ಇಂದು ಉದ್ಘಾಟಿಸಿದ ನಂತರ ಮಾತನಾಡಿದರು. ಗಡಿ ನಿರ್ವಹಣೆಯಲ್ಲಿ ಹೊಸದಾಗಿ 4 ಹಂತದ ರಕ್ಷಣಾ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ನುಸುಳುವಿಕೆಗೆ ಅವಕಾಶ ಇರದ ಸೋರಿಕೆ ರಹಿತ ಭದ್ರತಾ ಜಾಲ ರೂಪಿಸಲು ಅತ್ಯಾಧುನಿಕ ಬೇಲಿ, ಡ್ರೋನ್ ಮತ್ತು ರೆಡಾರ್ಗಳನ್ನು ಬಳಸಲಾಗುತ್ತಿದೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಗಡಿ ವಿಚಾರ ಪ್ರಸ್ತಾಪಿಸಿದ ಗೃಹ ಸಚಿವ ಅಮಿತ್ ಶಾ, ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ದೀರ್ಘಾವಧಿಯಿಂದ ನೆನೆಗೆ ಬುದ್ದಿಗೆ ಬಿದ್ದಿದ್ದಂತಹ ಅಂಶಗಳು ಕೊನೆಗೊಂಡಿವೆ. ಅಲ್ಲಿನ ರಾಜ್ಯ ಸರ್ಕಾರ ಗಡಿ ಬೇಲಿ ಹಾಕಲು 1 ವಾರದೊಳಗೆ ಅಗತ್ಯವಿರುವಂತಹ ಭೂಮಿಯನ್ನು ಒದಗಿಸಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಗೃಹ ಖಾತೆ ರಾಜ್ಯ ಸಚಿವರಾದಂತಹ ಹರ್ಷ ಸಾಂಗ್ವಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕದ ದಾವಣಗೆರೆಯಲ್ಲಿಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಾಥನಂದ ಸ್ವಾಮೀಜಿ, ಸಂಸದರು ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಇಂಧನ ಬೆಲೆ ಏರಿಕೆ ನಡುವೆ ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಸಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಾರ್ಷಿಕ ವರದಿಯಲ್ಲಿ ತಿಳಿಸಲಾಗಿದೆ. March 2026 ಮುಕ್ತಾಯಗೊಂಡ ಅವಧಿಯಲ್ಲಿ ಆರ್ಬಿಐನ ತಪಶೀಲು ಪತ್ರ ಶೇಕಡ 20.6% ಹೆಚ್ಚಳ ದಾಖಲಿಸಿದೆ. ದೇಶೀಯ ಬಂಡವಾಳ ಹೂಡಿಕೆ, ಚಿನ್ನ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಗಳಲ್ಲಿ ಉಂಟಾದ ಏರಿಕೆಯಿಂದಾಗಿ ಸ್ವತ್ತು ಪ್ರಮಾಣ ಹೆಚ್ಚಳ ಕಂಡಿದೆ. ಖಾತೆಗಳ ಮರು ಮೌಲ್ಯಮಾಪನ, ನೋಟುಗಳ ವಿತರಣೆ, ಠೇವಣಿ ಹಾಗೂ ಇತರ ಅಂಶಗಳಿಂದ ಹೊಣೆಗಾರಿಕೆ ವಿಭಾಗ ಹೆಚ್ಚಳ ದಾಖಲಿಸಿದೆ. ಕಳೆದ ವರ್ಷ March 31 879.58 metric tons ಚಿನ್ನ ಸಂಗ್ರಹ ಪ್ರಸ್ತುತ 880.52 metric tons ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತಾದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ ಸಚಿವರು, ಭಾರತ ಇದುವರೆಗೆ ಮಾಡಿದ ಎಲ್ಲಾ ಯುದ್ದಗಳಿಗಿಂತ ಈ ಕಾರ್ಯಾಚರಣೆ ವಿಭಿನ್ನವಾಗಿದ್ದು 4 ದಿನಗಳ ಒಳಗೆ ಪಾಕಿಸ್ತಾನವನ್ನು ಕದನ ವಿರಾಮಕ್ಕಾಗಿ ಯಾಚಿಸುವಂತೆ ಮಾಡಿತು ಎಂದು ವಿವರಿಸಿದ್ದಾರೆ. ಸ್ಮರಣ ಸಂಚಿಕೆಯಲ್ಲಿ ವೀರ ಯೋಧರ ವೈಯಕ್ತಿಕ ಅನುಭವಗಳನ್ನು ಹಾಗೂ ನಾಯಕತ್ವ, ಧೈರ್ಯ, ಒತ್ತಡಗಳ ನಡುವೆ ಬದ್ಧತೆಯ ಪ್ರದರ್ಶನ ಮೊದಲಾದ ಒಳನೋಟಗಳನ್ನು ಒಳಗೊಂಡಿದೆ. ದೇಶದ ಸಾರ್ವಭೌಮತ್ವ ಹಾಗೂ ಸುರಕ್ಷತೆಗಾಗಿ ಇದು ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಎಲ್ಲ ತೈಲ ಶುದ್ದೀಕರಣ ಘಟಕಗಳು ಗರಿಷ್ಠ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ದಾಸ್ತಾನು ಸಾಕಷ್ಟು ಇದೆ ಎಂದು ಸರ್ಕಾರ ತಿಳಿಸಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿದಿನ 92,000 metric tons ಎಲ್ಪಿಜಿ ಉತ್ಪಾದಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಮಾತನಾಡಿ, 2,70,000 metric tons ಕಚ್ಚಾ ತೈಲ ಹೊತ್ತು ತರುತ್ತಿರುವಂತಹ ನಿಸೋಸ್ ಕೆರೋಸ್ ಎನ್ನುವ ವ್ಯಾಪಾರಿ ಹಡಗು ಹರ್ಮುಜ್ ಜಲಸಂಧಿಯನ್ನು ದಾಟಿದ್ದು June 3 ವಿಶಾಖಪಟ್ಟಣಂಗೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

0: ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ ಎರಡನೇ ದಿನದ ಸಂದರ್ಭದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 976,000 ರೈತನ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 ಮಿಲಿಯನ್ ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಔಂಗ್ ಹೆಂಗ್ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆ ನಡೆಸಿತು. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜಿಸುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ವಿವರವನ್ನು ನೀಡಿದರು. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಹೈಕಮಿಷನರ್ ಸಿಡಿಸಿಎ ಕಚೇರಿಗೆ ಇಂದು ಅವುಗಳನ್ನು ಹಸ್ತಾಂತರಿಸಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಭಾರತ 2,680 ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಿದೆ. ಪರಿಶೀಲನೆಯ ನಂತರ ಆ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವೈಮಾನಿಕ ಹಾರಾಟಗಳಿಗೆ ಅನುಕೂಲವಾಗುವ ಮುಂದಿನ ತಲೆಮಾರಿನ ಹವಾಮಾನ ಮತ್ತು ಮಂಜು ಮಾಹಿತಿ ವ್ಯವಸ್ಥೆ ಸ್ಕೈಕಾಸ್ಟ್ ಅನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಉದ್ಘಾಟಿಸಿದರು. ಮಿಷನ್ ಮೌಸಮ್ ಉಪಕ್ರಮದಡಿ ಈ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಹವಾಮಾನ ಬದಲಾವಣೆಗಳ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಚಳಿಗಾಲದಲ್ಲಿ ತೀವ್ರ ಮಂಜು ಕವಿದ ವಾತಾವರಣದ ಸಂದರ್ಭದಲ್ಲಿ ಹಾರಾಟ ನಿರ್ವಹಿಸಲು ಈ ಮಾಹಿತಿ ನೆರವಾಗುತ್ತದೆ. ಈ ಹೊಸ ವ್ಯವಸ್ಥೆಯಿಂದ ವಿಮಾನ ಹಾರಾಟ ವಿಳಂಬ, ಬದಲಿ ಮಾರ್ಗ ಸೇರಿದಂತೆ ಪ್ರಯಾಣಿಕರಿಗೆ ಉಂಟಾಗುವ ಅನಾನುಕೂಲಗಳನ್ನು ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಈ ನೂತನ ವ್ಯವಸ್ಥೆ ಗಾಳಿ, ತೇವಾಂಶ, ಮಂಜು ವಿನ್ಯಾಸ ಕುರಿತಂತೆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೈಜ ವೇಳೆ ಮಾಹಿತಿಯನ್ನು ನೀಡುತ್ತದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಎರಡೂ ತಂಡಗಳಿಗೆ ಈ ಪಂದ್ಯ ನಿರ್ಣಾಯಕವೆನಿಸಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶಕ್ಕಾಗಿ ಗುಜರಾತ್ ಟೈಟನ್ಸ್ ಮೊದಲನೆಯ ಕ್ವಾಲಿಫೈನಲ್ನಲ್ಲಿ ರಾಜಸ್ಥಾನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸೋತು ಈ ಪಂದ್ಯ ಮೂಲಕ ಫೈನಲ್ಗೇರುವ ತವಕದಲ್ಲಿದೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಐಪಿಎಲ್ 2026 ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಸಂಖ್ಯಾ ಸಂರಚನೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ, ವಿಶ್ವದ ಅಭಿವೃದ್ಧಿಗೆ ಭಾರತ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಾಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ಬೆಂಗಳೂರು. ಸಿರಿಗಂಧ

ಉಪೇಂದ್ರ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈ ಉಪೇಂದ್ರ ಚಿತ್ರ 1999 ಬಿಡುಗಡೆಯಾದ ಚಿತ್ರ. ಮನು ಮತ್ತು ಸಂಗಡಿಗರು ಹಾಡಿದ ಗೀತೆ ಇದೀಗ ಪ್ರಸಾರ ಆಯಿತು. ಈ ಗೀತೆಯನ್ನು ಬರೆದವರು ಉಪೇಂದ್ರ, ಸಂಗೀತ ಸಂಯೋಜನೆ ಮಾಡಿದವರು ಗುರುಕಿರಣ್. ಈ ಚಿತ್ರದಲ್ಲಿ ಉಪೇಂದ್ರ, ರವೀನಾ ಟಂಡನ್, ಪ್ರೇಮ, ಗುರುಕಿರಣ್ ಮತ್ತು ಸಂಗಡಿಗರು ನಟಿಸಿದಂತಹ ಚಿತ್ರ.

ಮಯೂರಿ. ಗಿರಿಕರ್ಣಿಯ ಚಿತ್ರದ ಗೀತೆಯನ್ನು ಕೇಳಿದಿರಿ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಈ ಗೀತೆಯನ್ನು ಚಿ ಉದಯಶಂಕರ್ ಅವರು ಬರೆದಂತಹ ಗೀತೆ ಇದು. ರಾಜನ್ ನಾಗೇಂದ್ರ ಸಂಗೀತ ನೀಡಿದಂತಹ ಗೀತೆ ಇದು. ಡಾಕ್ಟರ್ ರಾಜ್ಕುಮಾರ್, ಜಯಮಾಲಾ, ವಜ್ರಮುನಿ, ಕಲಾವತಿ, ಪ್ರಭಾಕರ್ ಮತ್ತು ಇತರ ತಾರಾಗಣದಲ್ಲಿ ಮೂಡಿಬಂದಂತಹ ಈ ಚಿತ್ರ 1977 ಬಿಡುಗಡೆಯಾದ ಚಿತ್ರವಿದು.

0: ಕೋಟಿಗೊಬ್ಬ ಚಿತ್ರದ ಗೀತೆಯನ್ನು ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ ಕೆ ಕಲ್ಯಾಣ್ ಅವರ ಗೀತೆಗೆ ದೇವ ಅವರ ಸಂಗೀತವಿತ್ತು. 2001 ಬಿಡುಗಡೆಯಾದ ಚಿತ್ರವಿದೆವು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಮಲಗೋ ಕಂದಮ್ಮನಿಗೆ ಜೋಗುಳ.

0: ಮಕ್ಕಳಿಗೆ ಜ್ಞಾನದ ಗೂಡು
1: ಕನ್ನಡದ ಅಕ್ಷರ ಮಾಲೆ,
0: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ,
1: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ,
0: ವಯೋವೃದ್ಧರಿಗೆ ಬದುಕಿನ ಹಿರಿಮೆ,
2: ಬಾನಿಗೊಂದು ಎಲ್ಲೆ ಎಲ್ಲಿದೆ,
0: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. 2006 ಬಿಡುಗಡೆಯಾದ ಹಠವಾದಿ ಚಿತ್ರದ ಗೀತೆಯನ್ನ ಇದೀಗ ಕೇಳೋಣ. ರವಿಚಂದ್ರನ್, ರಾಧಿಕಾ, ಚೇತನ್ ಇವರೆಲ್ಲ ಅಭಿನಯಿಸಿದಂಥ ಈ ಚಿತ್ರದ ಗೀತೆಯನ್ನು ಬರೆದು ಸಂಗೀತ ನೀಡಿದವರು ವಿ ರವಿಚಂದ್ರನ್, ಗೀತೆಯನ್ನು ಹಾಡಿದವರು ಉದಿತ್ ನಾರಾಯಣ್. ಉದಿತ್ ನಾರಾಯಣ್ ಹಾಗೂ ಮಾಲತಿ ಅವರ ಧ್ವನಿಗಳಲ್ಲಿ ಕೇಳಿ ಹಠವಾದಿ ಚಿತ್ರದ ಈ ಗೀತೆಯನ್ನು.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಗೋಕರ್ಣ ಚಿತ್ರದ ಗೀತೆಯನ್ನು ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಶಮಿತಾ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಕವಿರಾಜ್ ಅವರ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿತ್ತು. ಈ ಗೋಕರ್ಣ ಚಿತ್ರದಲ್ಲಿಯೂ ಉಪೇಂದ್ರ, ರಕ್ಷಿತಾ, ಶ್ವೇತಾ ಮೆನನ್ ಮತ್ತು ಅನೇಕರು ನಟಿಸಿದಂತಹ ಚಿತ್ರ ಇದು. 2003 ಬಿಡುಗಡೆಯಾದಂತಹ ಚಿತ್ರವಿದು.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆ, ಟಿಪ್ಪು, ರೀತಾ, ಬೆನ್ನಿ ದಯಾಲ್ ಅವರು ಹಾಡಿದಂತಹ ಗೀತೆಯನ್ನು ಬರೆದವರು ಕವಿರಾಜ್, ಪ್ರಕಾಶ್ ಕುಮಾರ್ ಜೀವಿ ಸಂಗೀತ ನೀಡಿದವರು. ಗಣೇಶ್ ಅವರ ಅಭಿನಯದ ಚಿತ್ರ ಈ ಚಿತ್ರ 2010 ಬಿಡುಗಡೆಯಾದ ಚಿತ್ರ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಗೂಗ್ಲಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹರಿಚರಣ್, ಅಪೂರ್ವ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಪವನ್ ಒಡೆಯರ್ ಅವರ ಗೀತೆಗೆ ಜೋಶ್ವಾ ಶ್ರೀಧರ್ ಅವರ ಸಂಗೀತವಿತ್ತು. ಗೂಗ್ಲಿ ಚಿತ್ರ 2013 ಬಿಡುಗಡೆಯಾದ ಚಿತ್ರ. ಯಶ್ ಮತ್ತು ಕೃತಿ ಕರ್ಬಂದ ಮತ್ತು ಸಂಗಡಿಗರು ನಟಿಸಿದಂತಹ ಚಿತ್ರ.

ಪಾಂಡವರು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚೈತ್ರ, ಹರೀಶ್ ರಾಘವೇಂದ್ರ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತ ನೀಡಿದವರು. 2006 ಬಿಡುಗಡೆಯಾದ ಈ ಚಿತ್ರವನ್ನು ಚಿತ್ರದಲ್ಲಿ ನಟಿಸಿದವರು ಅಂಬರೀಶ್, ಗುರ್ಲಿನ್ ಚೋಪ್ರಾ, ಜಗ್ಗೇಶ್ ಮತ್ತು ಸಂಗಡಿಗರು.

ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 8:30 ಪ್ರಸಾರವಾಗಬೇಕಿದ್ದ ಭಾರತದ ಘನತೆವೆತ್ತ ಉಪರಾಷ್ಟಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ದಾವಣಗೆರೆ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ ಕುರಿತ ಬಾನುಲಿ ವರದಿಯನ್ನು ಇಂದು ರಾತ್ರಿ 10:30 ಕೇಳುವಿರಿ.

ಶ್ರೋತೃಗಳೇ, ಮತ್ತೊಮ್ಮೆ ಗಮನಿಸಿ, ಈ ರಾತ್ರಿ 8:30 ಪ್ರಸಾರವಾಗಬೇಕಿದ್ದ ಭಾರತದ ಘನತೆವೆತ್ತ ಉಪರಾಷ್ಟಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ದಾವಣಗೆರೆ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ ಕುರಿತ ಬಾನುಲಿ ವರದಿಯನ್ನು ಇಂದು ರಾತ್ರಿ 10:30 ಕೇಳುವಿರಿ.

ಟೋನಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ರವಿ ಮತ್ತು ನಾಗೇಂದ್ರ ಹಾಗೂ ಸಂಗಣಿಕರ ಧ್ವನಿಗಳಲ್ಲಿ ದೊಡ್ಡರಂಗೇಗೌಡ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಈ ಚಿತ್ರದಲ್ಲಿ ಅಂಬರೀಷ್, ಲಕ್ಷ್ಮಿ ಮತ್ತು ಸಂಗಡಿಗರು ನಟಿಸಿದಂತಹ ಚಿತ್ರ. 8:35 ನಿಮಿಷವಾಗಿದೆ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ

ಚೆಲ್ಲಾಟ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮುರಳಿ ಮೋಹನ್, ಶಮಿತಾ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ಗುರುಕಿರಣ್ ಅವರು. ಗಣೇಶ್, ರೇಖಾ, ರಂಗಾಯಣ, ರಘು, ತುಳಸಿ, ಶಿವಮಣಿ ಮತ್ತು ಮುಂತಾದವರು ನಟಿಸಿದಂತಹ ಚಿತ್ರ 2006 ಬಿಡುಗಡೆಯಾದ ಚಿತ್ರವಿದು.

ಮಾನಸ ಸರೋವರ ಚಿತ್ರಕ್ಕೋಸ್ಕರ ಜಯಚಂದ್ರನ್ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಎಂಎನ್ ವ್ಯಾಸರಾವ್ ಅವರ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. 1982 ಬಿಡುಗಡೆಯಾದ ಈ ಚಿತ್ರದಲ್ಲಿ ಶ್ರೀನಾಥ್, ಪದ್ಮಾ ವಾಸಂತಿ, ರಾಮಕೃಷ್ಣ, ಜಯ ಜಗದೀಶ್ ಮತ್ತು ಸಂಗಡಿಗರು ನಟಿಸಿದಂತಹ ಚಿತ್ರವಿದು. ಈ ಗೀತೆಯೊಂದಿಗೆ ಇಂದಿನ ಸಿರಿಗಂಧ ಕಾರ್ಯಕ್ರಮ ಮುಗಿಯಿತು.

ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆಯನ್ನು ಕೇಳಿದಿರಿ. ಇದುವರೆಗೆ ಪ್ರತಿಮಾ ಆತ್ರೇಯ ಅವರು ಹಾಡಿದ ಭಾವಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಸಮಯ 9:30 ವಾಗಲಿದೆ. ಇನ್ನು ಮುಂದೆ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

ಇದುವರೆಗೆ ಡಿ ಸೂರ್ಯಪ್ರಭಾ ಅವರ ವಯಲಿನ್ ವಾದನವನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ಸೋಮಸ್ಕಂದನ್, ಘಟ ಆರ್ ಶ್ರೀಹರಿ. ಇಲ್ಲಿಗೆ ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಬಾನುಲಿ ವರದಿ ಇದೀಗ ಆರಂಭವಾಗುವುದು. ಆಕಾಶವಾಣಿ
1: ಈಗ ಕೇಳಿ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ ವಿಶ್ವವಿದ್ಯಾಲಯ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ 75 ವರ್ಷದ ಅಮೃತ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ.

0: Vishwesh Bhatt for the soulful rendition of the invocation. At this juncture, I would request the Vice Chancellor for the presentation of 75 years of University BDT College of Engineering legacy and vision at the same time offer the welcome address. Bandhugale, swagatisi Dr. S. Vidyashankar.
1: Good morning. Nadina, Nana Paramparaya Kirtiyanna Vattu. ವಿದ್ಯೆಯ ಬೆಳಕು ಸೇವೆಯ ಧರ್ಮ ಎಂಬ ಆದರ್ಶವನ್ನು ಜೀವನ ಮೌಲ್ಯವಾಗಿ ಸ್ವೀಕರಿಸಿರುವ ಈ ಮಹಾನ್ ಶಿಕ್ಷಣ ಸಂಸ್ಥೆಯ ಅಮೃತ ಮಹೋತ್ಸವ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಟುಡೇ ಇಸ್ ಎ ಹಿಸ್ಟಾರಿಕ್ ಅಂಡ್ ಪ್ರೌಡ್ ಅಕೇಶನ್ ಇನ್ ದ ಜರ್ನಿ 51 ಥ್ರೂ ದ ವಿಷನರಿ ಫಿಲಾಂಥ್ರಪಿ ಆಫ್ ಶ್ರೀ ಬ್ರಹ್ಮಪ್ಪ ದೇವೇಂದ್ರಪ್ಪ ಟ್ರಾವಲ್ ಆಫ್ ಇನ್ನೋವೇಶನ್ ಆಂಟರ್ಪ್ರಿನರ್ಶಿಪ್ ಅಂಡ್ ಇಂಡಸ್ಟ್ರಿ ಕೊಲಾಬರೇಷನ್ ಅಕ್ರಾಸ್ ಕರ್ನಾಟಕ ಫಸ್ಟ್ ಯೂನಿವರ್ಸಿಟಿ ಇನ್ ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್ಸ್ ವಯಾ ವಾಟ್ಸ್ಆಪ್ ವಿತಿನ್ 10 minutes ಆಫ್ ದಿ ಲಾಸ್ಟ್ ಬ್ಯಾಚ್ ಆಫ್ ದಿ ಪ್ರಾಕ್ಟಿಕಲ್ ಎಕ್ಸಾಮ್ ವಿಚ್ ಈಸ್ ಎ ನೋಟಬಲ್ ಅಚೀವ್ಮೆಂಟ್ ಆಫ್ ದಿ ಯೂನಿವರ್ಸಿಟಿ ಇನ್ ದಿ ರೀಸೆಂಟ್ಲಿ ಆನ್ ಮೇ 22nd ವಿ ಹ್ಯಾವ್ ಅನೌನ್ಸ್ ದ ರಿಸಲ್ಟ್ಸ್ ಇನ್ 10 minutes ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಎಕ್ಸಾಮಿನೇಷನ್ offering curriculum in line with highest standards set by premier institutions such as IITs, IISc, IIMs and NITs and revision of curriculum on the demands of

ಗೀತಚಂದ್ರಿಕೆಯಲ್ಲಿ ಮೌನಗೀತೆ, ರುಡಾಲಿ ಮತ್ತು ಅನುಗ್ರಹ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಗೀತೆಗಳನ್ನು ಹಾಡಿದವರು ಎಸ್ ಜಾನಕಿ ಹಾಗೂ ಲತಾ ಮಂಗೇಶ್ಕರ್.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 11 ಗಂಟೆ. ಈಗ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, ಡಾಕ್ಟರ್ ಡಿಸಿ ಗೀತಾ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಹಾಗೂ ಸಂಜೆ 6:15 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ. 6:50 ರೈತರಿಗೆ ಸಲಹೆ. 7:15 ಮಾಲಿನಿ ಕೇಶವ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 7:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:50 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಆಯಸ್ಕದ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಆಕಾಶ ಬುಟ್ಟಿ ಸಂಗೀತ ನಿರ್ದೇಶಕ ಕಲಾವಿದ ದೀಪಕ್ ಪರಮಶಿವನ್ ಅವರೊಂದಿಗೆ ಮಾತುಕತೆಯನ್ನು ಕೇಳುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನೇರೇಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 12:05 ವನಿತಾ ವಿಹಾರ ದಾನ ಚಿಂತಾಮಣಿ ಅತ್ತಿಮಬ್ಬೆ ಕುರಿತು ಭಾಷಣ ಶಾಂತಲಾ ಎಸ್ ಮುಕ್ಕುಂದಿ ಮಠ ಅವರಿಂದ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನೆರವು ರಮಾ ಕುಲಕರ್ಣಿ. ನಂತರ ಭಾವಗೀತೆಗಳು ಪ್ರಸಾರವಾಗಲಿದೆ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಕಾರ್ಯಕ್ರಮ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಮತ್ತು ರವಿಶಂಕರ್ ಜಿಆರ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ರೂಪಕ ಕಂಸಾಳೆ ರಚನೆ ಡಾಕ್ಟರ್ ಪಿಕೆ ರಾಜಶೇಖರ್. 3:00 ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಪ್ರಾಯೋಜಿತ ಕಾರ್ಯಕ್ರಮ 6:30

ವಿಜ್ಞಾನದ ಮುನ್ನಡೆ ಕ್ಷಮಾ ವಿ ಅವರಿಂದ. 6:51 ಕೃಷಿರಂಗ. ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಪೋಷಕಾಂಶಗಳ ಮಹತ್ವ ಈ ಕುರಿತು ಡಾಕ್ಟರ್ ಬೋರಯ್ಯ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚುಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೆನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗಳಿಂದ ತತ್ವಪದ ಪ್ರಸಾರವಾಗಲಿದೆ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 8:00 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಚರ್ಚೆಯನ್ನ ಕೇಳುವಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸುದ್ದಿ ವಿಭಾಗದ ಕೊಡುಗೆ. 8:30 ಚಿತ್ರಗೀತೆಗಳು. 9:15 ವಿಶ್ವನಾಥ್ ನಾಕೋಡ್ ಅವರು ಹಾಡಿರುವ ಭಾವಗೀತೆಗಳು. 9:30 ಯುವವಾಣಿ ಲೇಖಕ ವರದಿಗಾರ ಪ್ರಮೋದ್ ಮೋಹನ್ ಹೆಗಡೆ ಅವರೊಡನೆ ಸಂದರ್ಶನ. ನಂತರ ಜನಪದ ಹಾಡುಗಳು. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಸ್ಮಿತಾ ಮೊಕಾಶಿ ಅವರ ಗಾಯನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.